ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಸುಪ್ರಭಾತ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ DRM ತರಂಗಾಂತರ 603 kilohertz. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ಆಷಾಢ ಮಾಸದ 26 ದಿನ, ಅಂದರೆ 2026 ಜುಲೈ ತಿಂಗಳ 17 ತಾರೀಖು ಶುಕ್ರವಾರ. ಈಗ ಸಮಯ 5:58:46. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಎನ್ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಆಕಾಶವಾಣಿ ಇದೀಗ ಇಂದು ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ಸಂಗೀತ ಕಾರ್ಯಕ್ರಮದ ಪ್ರಸಾರವಿದೆ. 6:30 ಚಿಂತನ ಸುದರ್ಶನ್ ಕುಮಾರ್ ಅವರಿಂದ, ಇದು ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಎಚ್ ಎನ್ ಶಶಿಧರ್ ಅವರು ಹಾಡಿರುವಂತಹ ಭಾವಗೀತೆಗಳ ಪ್ರಸಾರವಿದೆ. 7:45 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ಕೂಡ ಚಿತ್ರಗೀತೆಗಳ ಪ್ರಸಾರವಿದೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಪರಿಕಲ್ಪನೆ ಹಾಗೂ ಪ್ರಸ್ತುತಿ. ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನ್ಹೆರೇಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 12:05 ಪ್ರದೇಶ ವನಿತಾ ವಿಹಾರ ಮಹಿಳಾ ಕಾನೂನುಗಳ ಕುರಿತ ಕಾರ್ಯಕ್ರಮದಲ್ಲಿ ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೀರಜ ಕಾರಟಗಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಪಸ್ಮರ ಹಾಗೂ ಪಾರ್ಶ್ವವಾಯುಗೆ ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞೆ ಡಾಕ್ಟರ್ ವತ್ಸಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್, ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪಿಎಂ ಸ್ಟಾರ್ಟ್ಅಪ್ ಇಂಡಿಯಾ ಕುರಿತಾದ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ ಸಂಜೆಯ ಪ್ರಸಾರದಲ್ಲಿ. 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. ಇಂದು ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಎಲ್ರೂಪ ಜಂಟಿ ಕೃಷಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. 7:20 ತುರುವೇಕೆರೆ ತಾಲೂಕಿನ ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಭಾವಗೀತೆಗಳು ಸಿ ರಮೇಶ್ ಚಂದ್ರ ಅವರಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕೆಆರ್ ಚೈತ್ರ ಅವರ ಹಾಡುಗಾರಿಕೆಯ ಪ್ರಸಾರವಿದೆ. ವೈಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ದಯಕರ್.

ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಕಾರ್ಯಕ್ರಮ ಶುಭೋದಯ ಕರ್ನಾಟಕ, ಭಕ್ತಿ ರಚನೆಗಳ ಕಾರ್ಯಕ್ರಮ. ಮೊದಲಿಗೆ ದೀಪಿಕಾ ಮುಖಮಾಲಾ ಅವರು ಹಾಡಿರುವಂತಹ ದಾಸರ ಪದಗಳು ಆರಂಭದಲ್ಲಿ ಕೇಳೋಣ. ವಿಜಯದಾಸರ ಈ ರಚನೆ, ಜಯರಾಯರ ನೋಡಿಯೋ ಸಜ್ಜನರೆಲ್ಲ.

ದೀಪಿಕಾ ಮುಖಮಾಲ ಅವರು ಹಾಡಿದಂತಹ ದಾಸರ ಪದಗಳನ್ನು ಇದುವರೆಗೆ ಕೇಳಿದಿರಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಇನ್ನು ಮುಂದೆ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ ಶ್ರೀಪಾದರಾಯರ ರಚನೆಯನ್ನು ಕೇಳೋಣ ಎಂ ಎಸ್ ಶೀಲಾ ಅವರ ಧ್ವನಿಯಲ್ಲಿ.

ಶುಭೋದಯ ಕರ್ನಾಟಕದಲ್ಲಿ ಇದೀಗ ಒಂದು ಬಸವಣ್ಣನವರ ವಚನವನ್ನು ಕೇಳೋಣ ವೃಂದಗಾನದಲ್ಲಿ. ಸಂಸಾರವೆಂಬುದೊಂದು ಗಾಳಿಯ ಸೊಡರು.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳು ಮೂಡಿಬಂದವು. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಚಿಂತನ, ಸುದರ್ಶನ್ ಕುಮಾರ್ ಅವರಿಂದ.
1: ಮೌನವು ಶ್ರದ್ಧೆ, ಶಾಂತಿ, ಆತ್ಮನಿಗ್ರಹ ಮತ್ತು ಜ್ಞಾನಕ್ಕೆ ದಾರಿ ತೆರೆದಿಡುವ ಶಕ್ತಿಶಾಲಿ ಸಾಧನವಾಗಿದೆ. ಪ್ರಪಂಚದ ಮಹಾನ್ ಚಿಂತಕರು, ಯೋಗಿಗಳು, ಮಹಾತ್ಮರು ಮೌನದ ಮಹತ್ವವನ್ನು ಬಲವಾಗಿ ಅನುಭವಿಸಿದ್ದಾರೆ. ಪ್ರಪಂಚದಲ್ಲಿ ಕೆಲವರು ಮೌನವನ್ನು ಅಜ್ಞಾನ ಅಥವಾ ಬಲಹೀನತೆಯ ಸಂಕೇತವೆಂದು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಮೌನವು ಶಕ್ತಿಯ ರೂಪವಾಗಿದೆ. ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಲ್ಪಟ್ಟ ಮೌನವು ಸಂಘರ್ಷ ಭೇದವನ್ನು ಉಂಟು ಮಾಡಬಹುದು. ಆದ್ದರಿಂದ ಮೌನವು ಎಲ್ಲಿ ಉಪಯುಕ್ತ, ಎಲ್ಲಿ ಅಗತ್ಯವೋ ಎಂಬ ಜ್ಞಾನವಿರಬೇಕು. ಮೌನ ಎಂದರೆ ಕೇವಲ ಮಾತು ಆಡದೆ ಬಾಯಿ ಮುಚ್ಚಿಕೊಂಡಿರುವುದು ಅಲ್ಲ. ಅದು ಮನಸ್ಸಿನ ಸ್ಥಿರತೆ, ಆತ್ಮಸಾಧನೆ, ಜ್ಞಾನಾನ್ವೇಷಣೆ, ಸಂಯಮ ಮತ್ತು ಆಧ್ಯಾತ್ಮಿಕ ಚಿಂತನೆಯ ಮಾರ್ಗವಾಗಿದೆ. ಮೌನವು ಆಂತರಿಕ ಶಕ್ತಿ ಬೆಳೆಯಲು ಸಹಾಯ ಮಾಡುತ್ತದೆ. ಹಾಗಾದರೆ ಮೌನ ಯಾಕೆ ಬೇಕು? ಮೌನ ಆತ್ಮ ಪರಿಚಯಕ್ಕೆ ದಾರಿ. ಪ್ರತಿದಿನ ನಾವು ಪ್ರಪಂಚದ ಸಮಸ್ಯೆಗಳ, ಚರ್ಚೆಗಳ, ವಿವಾದಗಳ ಮಧ್ಯೆ ನಮ್ಮ ಒಳಗಿನ ಶಬ್ದವನ್ನು ಕೇಳುವುದನ್ನು ಮರೆಯುತ್ತೇವೆ. ಮೌನವೇ ನಮ್ಮ ಆಂತರಿಕ ತತ್ವವಾದ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ಮಾರ್ಗ. ಇದನ್ನು ಸ್ವಾಧ್ಯಾಯ ಅಥವಾ ಆತ್ಮಪರಿಚಯ ಎಂಬ ಆಧ್ಯಾತ್ಮಿಕ ಯಾತ್ರೆಯ ಪ್ರಾರಂಭವೆಂದು ಕರೆಯಬಹುದು. ಮೌನ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಅನಗತ್ಯ ಮಾತುಗಳು ತೊಂದರೆ, ಕಲಹ ಮತ್ತು ಬಿಕ್ಕಟ್ಟಿಗೆ ಕಾರಣವಾಗುತ್ತದೆ. ಮೌನದಿಂದ ಮನಸ್ಸು ವಿಶ್ರಾಂತಿಯನ್ನು ಪಡೆಯುತ್ತದೆ. ವಿಧಾನಗಳಾದ ಯೋಗ ಮತ್ತು ಧ್ಯಾನ ಮೌನದ ಸ್ಥಿತಿಯನ್ನು ತಲುಪಲು ಸಹಕಾರಿಯಾಗಿದೆ. ಮೌನ ಸಂಯಮ ಮತ್ತು ಶಿಸ್ತಿಗೆ ಸಹಾಯಕ. ಮಾತಿನ ಮೇಲೆ ನಿಯಂತ್ರಣ ಎಂಬುದೇ ಸಂಯಮದ ಪ್ರಾರಂಭ. ಮೌನದ ಅಭ್ಯಾಸ ವ್ಯಕ್ತಿಗೆ ತಾಳ್ಮೆ, ಶಿಸ್ತಿನ ಭಾವನೆ, ತ್ಯಾಗಶೀಲತೆ ಹಾಗೂ ನಾಲಿಗೆಯ ನಿಯಂತ್ರಣ ಮಾಡುತ್ತದೆ. ಇದು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಗೌರವ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೌನ ಸೃಜನಾತ್ಮಕತೆಯ ಬೆಳವಣಿಗೆಗೆ ಪೂರಕ. ಮೌನದ ಸಮಯದಲ್ಲಿ ವ್ಯಕ್ತಿಯ ಒಳಚಿಂತನೆಯಲ್ಲಿ ಹೊಸ ಕಲ್ಪನೆಗಳು ಹುಟ್ಟುತ್ತವೆ. ಹಲವಾರು ಕವಿಗಳು, ಲೇಖಕರು, ವಿಜ್ಞಾನಿಗಳು ಮೌನದ ಸಮಯದಲ್ಲಿ ಹೊಸ ಸಂಶೋಧನೆಗಳನ್ನು ಮಾಡಿದ್ದಾರೆ. ಮೌನ ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ಮೌನ ಶ್ರವಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೆಚ್ಚು ಮಾತನಾಡುವವರು ಇತರರ ಮಾತುಗಳಿಗೆ ಬೆಲೆ ನೀಡದೆ ಕೀಳಾಗಿ ಪರಿಗಣಿಸುತ್ತಾರೆ. ಮೌನದಿಂದ ಉತ್ತಮವಾಗಿ ಕೇಳುವ, ಅರ್ಥ ಮಾಡಿಕೊಳ್ಳುವ, ಸಹಾನುಭೂತಿಯೊಂದಿಗೆ ಸ್ಪಂದಿಸುವ ಶಕ್ತಿ ಬೆಳೆಯುತ್ತದೆ. ಉತ್ತಮ ನಾಯಕರು ಮೌನದಿಂದ ಹೆಚ್ಚು ಕಲಿಯುತ್ತಾರೆ. ಮೌನ ಸಮಸ್ಯೆಗಳ ಪರಿಹಾರಕ್ಕೆ ಸಹಾಯಕ. ಆಕ್ರೋಶ, ತೀವ್ರ ಭಾವನೆಗಳು ಪ್ರಬಲವಾದಾಗ ಉಚಿತವಾಗಿ ಪ್ರತಿಕ್ರಿಯೆ ನೀಡುವ ಬದಲು ಮೌನದಿಂದ ಪರಿಸ್ಥಿತಿಯನ್ನು ಸಮಾಧಾನದಿಂದ ನಿಭಾಯಿಸಬಹುದು. ಕೋಪದಲ್ಲಿ ಮೌನ, ನೋವಿನಲ್ಲಿ ಮೌನ, ಸಂತೋಷದಲ್ಲಿ ಮೌನ, ಇದು ಜೀವನದ ಸಮಸ್ಥಿತಿಯ ಸೂತ್ರವಾಗಿದೆ. ಮೌನ ಆಧ್ಯಾತ್ಮಿಕ ಸಾಧನೆಗೆ ಬಹುಮುಖ್ಯ. ನಾವು ಮಾತುಗಳನ್ನಷ್ಟೇ ನಂಬದೆ ಮೌನವನ್ನು ನಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಂಡರೆ ಶಾಂತಿ, ಜ್ಞಾನ ಮತ್ತು ಆತ್ಮಾನುಭೂತಿಯ ನೂತನ ದಾರಿ ತೆರೆಯುತ್ತದೆ. ಬದುಕನ್ನು ಉತ್ತಮಗೊಳಿಸಬೇಕಾದರೆ ಕೆಲವೊಮ್ಮೆ ಶಾಂತವಾಗಿರುವುದೇ ಶ್ರೇಯಸ್ಕರ.

0: ಇದುವರೆಗೆ ಸುದರ್ಶನ ಕುಮಾರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ.
1: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
2: ನಮ್ಮ ಕನ್ನಡ ನಾಡು.
0: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
2: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಗೋಕಾಕ್ ಅವರ ಹೆಸರನ್ನ ನಾವೆಲ್ಲ ಕೇಳಿದ್ದೇವೆ. ಗೋಕಾಕ್ ವರದಿ ಜಾರಿಗೆ ತನ್ನಿ ಅನ್ನುವಂತಹ ಮಾತುಗಳನ್ನ ನಾವು ಪ್ರತಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ವಿ ಕ್ರೂ ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ಅನ್ನುವ ಕಾವ್ಯ ನಾಮದಿಂದ ಕೃತಿ ರಚನೆ ಮಾಡಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಗಳಿಸಿದವರು. ಭಾರತ ಸಿಂಧು ರಶ್ಮಿ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪಡೆದವರು. ಇಜ್ಜೋಡು ಸಮರಸವೇ ಜೀವನ ಅವರ ಪ್ರಸಿದ್ಧ ಕೃತಿ. ವಿಕ್ರೂ ಗೋಕಾಕ್ ಭಾಷಾ ಆಯೋಗದ ಅಧ್ಯಕ್ಷರಾಗಿ ಸಲ್ಲಿಸಿದ ವರದಿಯೇ ಗೋಕಾಕ್ ವರದಿ. ಇದು ಸಂಚಲನ ಉಂಟು ಮಾಡಿತ್ತು. ಪ್ರೊಫೆಸರ್ ವಿಕ್ರೂ ಗೋಕಾಕ್ ಅವರು ಕಾವ್ಯ ಬರೆಯಲು ಆರಂಭ ಮಾಡಿದ್ದು ಹೇಗೆ?
2: ಈ ವಿಷಯ ಏನೇನು, ಯಾವ್ಯಾವ ಕಾಲ ಪ್ರಭಾವಕ್ಕೆ ಸಿಕ್ಕು ಸಾಹಿತಿ ಬರಿತಾನೋ, ಬರೀ ಕಾಲ ಪ್ರಭಾವ ಒಂದೇ ಅವನ ಮೇಲೆ ಇರೋ ಪ್ರಭಾವ ಅಲ್ಲ, ನಿಃಕಾಲದ ಪ್ರಭಾವನೂ ಅವನ ಮೇಲೆ ಇರ್ತದೆ. ಆ ನಿಃಕಾಲದ ಪ್ರಭಾವ ಎಷ್ಟರ ಮಟ್ಟಿಗೆ ಇರ್ತದೋ ಅಷ್ಟರ ಮಟ್ಟಿಗೆ ಕಾಲದ ಪ್ರಭಾವನೂ ಇರ್ತದೆ. ಇದರಲ್ಲಿ ಯಾವ್ದು ಹೆಚ್ಚು ಮಾಡಿಕೊಳ್ಬೇಕು, ಯಾವ್ದು ಕಡಿಮೆ ಮಾಡಿಕೊಳ್ಬೇಕು, ಎರಡನ್ನೂ ಹೇಗೆ ಸರಿಪಡಿಸಬೇಕಾಗಿ, ಕನಿಷ್ಠ ಹೊಂದಿಸೋದು ಹೇಗೆ ಎಂಬ ಮಾತನ್ನು ಆ ಮೇಲಿನ ಮೇಲೆ ವಿಚಾರ ಮಾಡಿ ಅದರ ತೂಕ ಕಟ್ಟಬೇಕಾಗ್ತಾ ಇರ್ತದೆ. ಸರಿಯಾದ ಅದರ ತೂಗಿ ನೋಡೋದು, ಇದರ ಮೇಲೇ ಆ ಸಾಹಿತಿಯ ಒಂದು ಸೂಕ್ಷ್ಮತೆ ಕುಮಲತೆ ಅವಲಂಬಿಸಿರ್ತದೆ ಅಂತ ಹೇಳಬಹುದು. ಯಾರೋ ಒಬ್ಬರು ಬ್ಲಂಟಾಗಿ ಮಾತಾಡಿ ಏನೋ ಒಂದು ಮಾತಾಡಿದರೆ ಆ ಗದ್ಯ ಸಾಹಿತ್ಯಕ್ಕೂ ಒಂದು ಅರ್ಥ ಇರ್ತದೆ, ಅದರ ಬ್ಲಂಟ್ ಅರ್ಥ ಇರ್ತದೆ. ಇವರು ವಿಚಾರ ಮಾಡಿ ಒಂದು ಆಲೋಚನೆಯ ಸುಳಿಯಲ್ಲಿ ಸಿಕ್ಕಾಗ ಏನಾದರೂ ಮಾತಾಡಿದರೆ ಅದಕ್ಕೊಂದು ವಿಶೇಷ ತರಹದ ವ್ಯಂಗ್ಯ ಮೊನೆ ಬರ್ತಾ ಇರ್ತದೆ. ಇವನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡ್ರೆ, ನಾನು ಒಂದೇ ಒಂದು ವಿಚಾರ ಇಲ್ಲಿ ಹೇಳಬೇಕಂತ ಇದ್ದೀನಿ. ಅದ್ಯಾವುದು ಅಂದರೆ, ನನಗೆ ಬಂದ ಅನೇಕ ವಿಚಾರಗಳಲ್ಲಿ ನಾನು ಕಾವ್ಯ ಬರೀಲಿಕ್ಕೆ ಪ್ರಾರಂಭ ಹೇಗೆ ಮಾಡಿದೆ, ಯಾವ ದಾರಿ ಹಿಡಿದೆ, ಯಾವ ದಾರಿ ನನ್ನ ಎದುರಿಗೆ ಬಂದು, ಅದರಲ್ಲಿ ನಾನು ಆರಿಸಿಕೊಂಡ್ರೆ ಯಾವ್ದು ಆರಿಸಿಕೊಂಡೆ, ಯಾಕೆ ಆರಿಸಿಕೊಂಡೆ, ಆರಿಸಿದ್ರ ಕಾರಣ ಏನು, ಎಲ್ಲದರ ಬಗ್ಗೆ ನಾನು ವಿಚಾರ ಮಾಡಿದೆ. ಆವಾಗ ನನಗೆ ಮೊದಲೆಲ್ಲಕ್ಕೂ ಹೊಳೆದದ್ದು ಅಂತಂದ್ರೆ, ತೀರ ತಿಳಿಯಾದ ಶೈಲಿಯಲ್ಲಿ, ಆದರೆ ಒಂದು ಎರಡು ಮೂರು ಪ್ರತಿಮೆಗಳಿಂದ ರಂಜಿತವಾದಂಥ ಶೈಲಿ, ತಿಳಿಗ ನಡೆದ ಶೈಲಿ ಮತ್ತು ತಿಳಿ ಛಂದಸ್ಸಿನ, ತಿಳಿ ತಾಳಲಯದ ಶೈಲಿ ಅನ್ನುವಂಥ ಒಂದು ಶೈಲಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದುಂಟು. ಆವಾಗಿನ ನಾವು ಟೆಕ್ಸ್ಟ್ ಬುಕ್ಸ್ ಯಾವುದು ನಾವು ಕನ್ನಡ ಸ್ಕೂಲ್ಗಳಲ್ಲಿ ಓದ್ತಾ ಇದ್ವಿ, ಅವು ಅಂಥ ಒಂದು ತಾಳಲಯದ ಶೈಲಿನೇ ಇದ್ವು. ಅವಕ್ಕೆ ತಾಳನೂ ಇರಲಿಲ್ಲ, ಲಯನೂ ಇರಲಿಲ್ಲ. ಅವು ಓದಿಸ್ಕೊಂಡ ಹಾಗೆ ಓದ್ತಿದ್ವು, ಓದಿದವ್ರು ಹೇಳಿದ ಮಾತು ನಡ್ಕೋತಿದ್ವು ಆ ಪ್ರಕಾರ. ಆವಾಗಿನ ಇನ್ನೂ ನಮ್ಮ ಸಾಹಿತ್ಯ ಕಾವ್ಯ ಶೈಲಿ ಯಾವುದೋ ಒಂದು ರೂಪಕ್ಕೆ ಬಂದಿರಲಿಲ್ಲ ಅಂತ ಅರ್ಥ. ತಿಳಿಗನ್ನಡ ಅಲ್ಲಿ ಪ್ರತಿಮೆಗಳಿದ್ದ ರಂಜನ, ತಿಳಿಗನ್ನಡ ತಿಳಿ ಹಾಸ್ಯಲಯದ ತಾಳಲಯದ ಕುಣಿತ ಇವು ಬಂದಾಗ

0: ಅವು ತಿಳಿದ್ರೂ ಆ ಕೃತಿಗಳಿಗೆ ಒಂದು ಹೊಸತನ ಬರ್ತಾ ಇತ್ತು. ನನಗೆ ನೆನಪದ, ನಾನು ಬರೆದ ಒಂದು ಸ್ವಲ್ಪ ತೀರ ಅರ್ಲಿ ಅನಿಸುವಂಥ ಕೃತಿಗಳಲ್ಲಿ ಇನ್ನೂ ನಾನು ವಿದ್ಯಾರ್ಥಿ ಇದ್ದೆ ಆವಾಗ ಬರೆದ್ರೊಳಗೆ ಒಂದು ಇನ್ನೂ ನೆನಪು ಉಳಿದಿರೋದು, ಜನರ ನೆನಪಿನಲ್ಲಿ ಉಳಿದಿದೆ ಅದು, ಅದು ಮೊರೆ ಎಂಬ ಅರ್ಥದ ಕವನ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ವಿ ಕೃ ಗೋಕಾಕ್ ಅವರ ಸಂದರ್ಶನದ ನೆನಪು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಆಕಾಶವಾಣಿ ಇದೀಗ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ. ನವ ಸ್ವತಂತ್ರ ಜನಗಳಲ್ಲಿ ಪ್ರಬುದ್ಧವಿಂದು ಭಾರತ, ವೃಂದಗಾನದಲ್ಲಿ.

0: ದೇಶಭಕ್ತಿ ಗೀತೆಯನ್ನು ಇದುವರೆಗೆ ಕೇಳಿದಿರಿಯೇ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವಿದೆ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ರಾಬಿನ್ ಕ್ರಿಸ್ಟೋಫರ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಸಾಮಾನ್ಯವಾಗಿ ಯಾವುದೋ ಒಂದು ಅಪಘಾತ ಆಗತ್ತೆ ಎಲ್ಲೋ ಒಂದ್ ಕಡೆ, ಅಲ್ಲಿ ಜನಗಳು ನಿಂತ್ಕೊಂಡು ನೋಡ್ತಿದ್ರು, ಫೋಟೋ ತೆಗಿತಿದ್ರು ಅಂತ ಈ ಎಲ್ಲಾ ಮಾತುಗಳನ್ನ ಕೇಳ್ತಾ ಇದೀವಿ. ಆಮೇಲೆ ಪೊಲೀಸರಿಗೆ ಹೇಳಿದ್ರೆ ನಮಗೆ ತೊಂದರೆ ಕೊಡ್ತಾರೆ ಅಂತ ಈ ಎಲ್ಲಾ ವಿಚಾರಗಳನ್ನ ನೋಡ್ತಾ ಇದೀವಿ. ಮತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ಅವರಿಗೆ ಒಂದಿಷ್ಟು ಸುರಕ್ಷತೆ ಇದೆ ಅಂತನೋ ವಿಚಾರವನ್ನ ನಾವು ಕೇಳ್ಪಟ್ಟಿದ್ದೇವೆ. ಸರ್, ಇವರ ಸುರಕ್ಷತೆ ಇದೆಯಾ? ಯಾರಾದರೂ ಅಪಘಾತ ಆದಾಗ ರಕ್ಷಣೆಗೆ ಧಾವಿಸೋದು ಬಹಳ ಹಿಂದೇಟ್ ಹಾಕ್ತಾರೆ.
3: ಸರ್, ಖಂಡಿತವಾಗಿಯೂ ಇದನ್ನು ನಾವು ಗಮನಿಸಬೇಕು ಅಂತ ಹೇಳಿದ್ರೆ 2016 ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಆ ಆದೇಶದ ಪ್ರಕಾರ ಈ ತರ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ, ಅಂದರೆ ಕಷ್ಟದ ಪರಿಸ್ಥಿತಿಯಲ್ಲಿ ಯಾರಾದರೂ ಆಕ್ಸಿಡೆಂಟ್ ಆಗಿರುವಂತಾಗಿರ್ಬೋದು ಅಥವಾ ಏನೋ ಘಟನೆ ನಡೀತಾ ಇರೋ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ಆ ನೊಂದ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿದಾಗ ಇವತ್ತು ಕಾನೂನು ಆ ವ್ಯಕ್ತಿಯನ್ನ ಗುರುತಿಸುತ್ತೆ ಮೊದಲನೇದಾಗಿ. ಎರಡನೇದಾಗಿ, ಪೊಲೀಸರು ಈ ವ್ಯಕ್ತಿಗಳ ಜೊತೆ ಮಾತಾಡುವಂಥದ್ದಾಗಿರ್ಬೋದು ಅಥವಾ ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ ಆಗಿರ್ಬೋದು, ಅದು ಕೂಡ ಒಂದು ಘನತೆಯಿಂದ ತುಂಬಿರಬೇಕು, ಮರ್ಯಾದೆಯಿಂದ ಇರಬೇಕು ಅನ್ನೋದು ಕೂಡ ಕಾನೂನು ಹೇಳುತ್ತೆ. ಮತ್ತೆ ಮೂರನೇದು, ಈ ವ್ಯಕ್ತಿಗೆ ಸಂಬಂಧಪಟ್ಟಂತ ಅವರ ಪರ್ಸನಲ್ ಡೀಟೇಲ್ಸ್ ಏನಿದಾವೋ ಅದನ್ನ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಪೊಲೀಸರ ಜೊತೆ ಆಗಿರ್ಬೋದು, ಆಸ್ಪತ್ರೆಗಳ ಜೊತೆ ಅವರು ಹಂಚ್ಕೊಳ್ಬಹುದು. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅದನ್ನ ಅವ್ರಿಗೆ ಫೋರ್ಸ್ ಮಾಡಿ ತಗೊಳ್ಬಾರದು ಅನ್ನೋದು ಇವತ್ತು ಕಾನೂನಾಗಿದೆ ಸರ್. ಮತ್ತೆ ಇವತ್ತು ಕಾನೂನಿನ ನಮ್ಮ BNS ಅಂತ ನಾವೇನು ಕರಿತೇವೋ, ಭಾರತೀಯ ನ್ಯಾಯ ಸಮಿತಿ ಅಂತ ಕರಿತೀವೋ, ಅಲ್ಲೂ ಕೂಡ ಈ ರೀತಿಯಾದಂತ ನೊಂದ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತ ವ್ಯಕ್ತಿಗಳು ಯಾರಾದರೂ ಅವರಿಗೆ ಪ್ರತ್ಯೇಕವಾಗಿ ಕಾನೂನು ಅಡಿಯಲ್ಲಿ ಕೂಡ ರಕ್ಷಣೆಯನ್ನು ಕೊಡಲಾಗಿದೆ. ಸೊ ಒಟ್ಟಾರೆ ಕಾನೂನು ಹೇಳುತ್ತೆ ಅಂತ ಹೇಳಿದ್ರೆ, ನೊಂದ ವ್ಯಕ್ತಿಗಳು ಅಥವಾ ಒಂದು ಅದು ಆಕ್ಸಿಡೆಂಟ್ ಆಗಿರ್ಬೋದು, ಇನ್ಯಾವುದೋ ಒಂದು ಸ್ಥಿತಿಯಲ್ಲಿ ನೊಂದ ವ್ಯಕ್ತಿ ಇದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಸಹಾಯ ಮಾಡ್ಲಿಕ್ಕೆ ಯಾರಾದರೂ ಒಬ್ರು ಬಂದ್ರೆ ಅದನ್ನ ನಾವು ಎನ್ಕರೇಜ್ ಮಾಡಬೇಕೇ ಹೊರತು ಅದನ್ನ ಡಿಸ್ಕರೇಜ್ ಮಾಡಬಾರದು ಅನ್ನೋದು ಇದರ ಒಂದು ಉದ್ದೇಶ
2: ಅಲ್ವಾ? ಈಗ ಮೊದಲು ನಾವು ಹತ್ರನೇ ಹೋಗೋದು ಬೇಡಪ್ಪ, ನಮ್ಗೆ ಯಾಕೆ ಬೇಕು ಅಂತ ಹೇಳ್ತಿದ್ರು.
3: ಹೌದು,
2: ಈಗ ಅದು ಆ ಪೊಲೀಸ್ ಸ್ಟೇಷನ್ಗಾರ ಆಗಿರ್ಬೋದು ಅಥವಾ ಆಸ್ಪತ್ರೆಗಾರ ಹೋಗಿರ್ಬೋದು, ಅವ್ರ ಜೊತೆಗೆ ಹೋಗಿರ್ಬೋದು, ಅವ್ರನ್ನ ಕರ್ಕೊಂಡು ಹೋಗಿ ಅವ್ನ ಅಡ್ಮಿಟ್ ಮಾಡೋ ತನಕ ಆ ಒಂದು ಒಳ್ಳೆ ಕೈಂಕರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ. ಸೇವಾ ಮನೋಭಾವನೆ ಇದ್ದವರು ಕೂಡ ಮೊದಲೆಲ್ಲ ಹೋಗ್ತಾ ಇರಲಿಲ್ಲ. ಸೇವಕರಾಗಿರ್ಬೇಕು, ನಾವು ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವದವರಿಗೂ ಕೂಡ ಸ್ವಲ್ಪ ಹಿಂದೇಟು ಇರ್ತಿತ್ತು. ಈ ರೀತಿಯಾದಂತ ಒಂದು ಸಹಾಯ ಮಾಡೋರಿಗೆ ಏನಂತಾರೆ ಅದಕ್ಕೆ?
3: ಸರ್, ಅವರನ್ನ ಗುಡ್ ಸಮಾರಿಟನ್ ಅಂತ ನಾವು ಕರಿತೇವೆ ಸರ್.
2: ಓಹೋ.
3: ಸೊ ಆ ಬಿಬ್ಲಿಕಲ್ ರೆಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ರಸ್ತೆಯಲ್ಲಿ ಯಾರು ಗೊತ್ತಿಲ್ಲದೆ ಇರತಕ್ಕಂತ ವ್ಯಕ್ತಿಗೆ ಯಾರೋ ಒಬ್ರು ಬಂದು ಸಹಾಯ ಮಾಡ್ತಾರೆ ಅಂತ ಹೇಳಿದಾಗ ಅವರನ್ನ ಗುಡ್ ಸಮಾರಿಟನ್ ಅಂತ ಗುರುತಿಸಿದ್ದಾರೆ. ಇನ್ಫ್ಯಾಕ್ಟ್ ಸರ್ಕಾರ ಈಗ ಅವರಿಗೆ ಅವಾರ್ಡ್ಸ್ ಗಳನ್ನ ಕೂಡ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಸರ್.
2: ಸಣ್ಣ ಪುಟ್ಟ ಅಪಘಾತ ಆದಾಗ ಸ್ವಲ್ಪ ಮುಂದೆ ಬರ್ತಾರೆ, ಆಮೇಲೆ ಈ ಪರಿಹಾರ ಕೇಳಲಿಕ್ಕಂತ ಹೋಗ್ಬೇಕಾಗತ್ತೆ ಅಂತ ಹೇಳಿ ಅವಾಗ ಯಾರಿಗೆ ಏನ್ ಮಾಡಿದ್ರು ಅವ್ರನ್ನ ಹಿಡಿದ್ಬಿಟ್ಟು ಅವ್ರ ಫೋಟೋ ನಂಬರ್ ಎಲ್ಲ ತೆಗೆದ್ಬಿಟ್ಟು ಅವರಿಗೆ ಎಲ್ಲ ಜಗಳ ಮಾಡ್ತಾರೆ ನಿಂತ್ಕೊಂಡು. ಆದ್ರೆ ಅಪಘಾತಕ್ಕೆ ಒಳಗಾದಂತಹ ವ್ಯಕ್ತಿಯನ್ನ ಕೂಡಲೇ ಅವ್ರಿಗೆ ಸಂಬಂಧಪಟ್ಟಂತಹ ಪರಿಹಾರ ರೂಪದಲ್ಲಿ ಈ ನ್ಯಾಯವನ್ನ ಕೂಡ ಒದಗಿಸುವ ಕೆಲಸ ಅಂತಂದಾಗ ಪೊಲೀಸ್ ಸ್ಟೇಷನ್ಗೆ ಕೂಡ ರಿಪೋರ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅವ್ರು ಒಪ್ತಿರಂಗಿಲ್ಲ ಅಲ್ಲಿ, ಏ ನನಗೆ ಗೊತ್ತಿಲ್ಲ ನಾನು ಮಾಡಿಲ್ಲ ಹಂಗೆ ಅಂತ ಹೇಳ್ತಾರೆ. ಹಾಗಾಗಿ ಪೊಲೀಸರಿಗೆ ಅವ್ರನ್ನ ಒಪ್ಪಿಸ್ಬಿಟ್ರೆ ಅವರು ನ್ಯಾಯ ಅನ್ಯಾಯ ಯಾರ್ದು ಯಾರ ಕಡೆ ಏನಾಗಿದೆ ಅಂತ ಅನ್ನೋದನ್ನ ಅವ್ರು ಬಗೆಹರಿಸ್ತಾರೆ. ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಆಗಿತ್ತು, ಗಾಯ ಆಗಿತ್ತು, ಅಪಘಾತ ಆಗಿತ್ತು ಅಂದ್ರೆ ಚಿಕಿತ್ಸೆಯನ್ನು ಅಲ್ಲಿ ಸುಲಭವಾಗಿ ಕೊಡ್ತಾರೆ. ಮೊದ್ಲು ಎಲ್ಲ ಈ ತರ ಇರಲಿಲ್ಲ, ಇವಾಗ ಒಳ್ಳೆ ಬೆಳವಣಿಗೆ ಆಯ್ತು ಅಂತ ಹೇಳ್ಬೋದು. ನ್ಯಾಷನಲ್ ಹೈವೇಗಳಲ್ಲಿ ಎಲ್ಲ ತುಂಬಾ ಆಕ್ಸಿಡೆಂಟ್ ಆದಾಗ ತುಂಬಾ ತೊಂದರೆ ಇತ್ತು, ಅಲ್ಲಿ ಕೂಡ ಅರ್ಜೆಂಟ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಕೂಡ ಆಸ್ಪತ್ರೆ ವ್ಯವಸ್ಥೆ ಕೂಡ ಆಗಿದೆ. ಈಗ ಪೊಲೀಸರು ಮೊದಲಿನಂಗಿಲ್ಲ, ಇವಾಗ ಸಾಕಷ್ಟು ಜನಸ್ನೇಹಿಯಾಗಿ ಇದ್ದಾರೆ, ಅವ್ರ ವರ್ತನೆಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಮತ್ತೆ ಮೇಲಾಧಿಕಾರಿಗಳು ನೀವು ಯಾವತ್ತೂ ಜನರ ಜೊತೆಗೆ ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡಬೇಕಂತಾನು ಹೇಳ್ತಾರೆ. ತುಂಬಾ ಸಂತೋಷ ಸರ್ ಈ ಬಗ್ಗೆ ಧೈರ್ಯದ ಮಾಹಿತಿಯನ್ನ, ಅಂದ್ರೆ ನಮ್ಮ ಜನಗಳು ಯಾರಾದರೂ ಅಪಘಾತ ಆದಾಗ ತಾವು ಮುನ್ನುಗ್ಗಿ ಅವರಿಗೆ ಸಹಾಯ ಮಾಡಕ್ಕೆ ಹೋಗಬೇಕು ಅಂತ ಮಾತನ್ನ ನೀವು ಹೇಳದಂಗಾಯ್ತು. ತುಂಬಾ ಧನ್ಯವಾದ ಎಲ್ಲ ನಮ್ಮ ಕೇಳುಗರ ಪರವಾಗಿ. ನಮಸ್ಕಾರ.
3: ನಮಸ್ಕಾರ ಸರ್, ಧನ್ಯವಾದಗಳು.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ.

0: ಇಳಿಜಾರದ ಗುಡ್ಡ ಬೆಟ್ಟ ಮತ್ತು ಕೃಷಿಯೇತರ ಭೂಮಿಗಳಿಂದ ಹರಿದು ಬರಬಹುದಾದಂತಹ ಹೆಚ್ಚುವರಿ ಮಳೆ ನೀರು ಕೃಷಿ ಭೂಮಿಗೆ ಹಾನಿಯುಂಟು ಮಾಡದಂತೆ ತಿರುಗಾಲುಗಳ ಮೂಲಕ ಸುರಕ್ಷಿತವಾಗಿ ಹರಿದು ಹೋಗುವಂತೆ ಮಾಡುವುದು ಅವಶ್ಯಕ. ಕಡಿದಾದ ತಿರುಗಾಲುಗಳಲ್ಲಿ ವೇಗವಾಗಿ ಹರಿಯುವ ನೀರಿನ ಕೊಚ್ಚಣ ಸಾಮರ್ಥ್ಯವನ್ನು ಕಡಿಮೆಗೊಳಿಸಲು ಸ್ಥಳೀಯವಾಗಿ ದೊರೆಯುವ ಕಿಕಿಯ ನಸೆ ಲಾವಂಚಗಳಂತಹ ಹುಲ್ಲುಗಳನ್ನು ಬಳಸಿ ನೀರು ಮೆಟ್ಟಿಲುಗಳನ್ನು ನಿರ್ಮಿಸಿ ತಿರುಗಾಲುಗಳ ಎರಡು ಮಗ್ಗುಲುಗಳಲ್ಲಿ ಸಿಲ್ವರ್ ಓಕ್ ಸರ್ವೆ ಅಥವಾ ಕ್ಯಾಲೆಂಡ್ರಿಯಾದಂತಹ ಗಿಡಗಳನ್ನು ಬೆಳೆಸುವುದು ಸಹ ಸಾಧ್ಯವಾಗಿದೆ. ಇದಲ್ಲದೆ ಹಳ್ಳಕೊಳ್ಳಗಳ ಮೇಲ್ಭಾಗದಲ್ಲಿ ನಿರಂತರ ಭೂ ಕೊಚ್ಚಣೆಯಿಂದ ಆ ಹಳ್ಳಗಳ ವಿಸ್ತರಣೆಯನ್ನು ತಡೆಗಟ್ಟಲು ಅವುಗಳ ಮೇಲ್ಭಾಗದಲ್ಲಿ ಕೂಡ ತಿರುಗಾಲುವೆಗಳನ್ನು ನಿರ್ಮಿಸುವುದು ಅವಶ್ಯಕವಾಗಿದೆ. ಶುಷ್ಕ ಭೂಮಿಯಲ್ಲಿ ಮಣ್ಣು ಮತ್ತು ತೇವಾಂಶ ಸಂರಕ್ಷಣೆ ಅತ್ಯಂತ ಅಗತ್ಯಾಂಶ. ಬಹಳ ಹಿಂದಿನಿಂದ ಬಳಕೆಯಿಂದ ಇರುವ ಪದ್ಧತಿಯಾಗಿದೆ. ಮಳೆ ಪ್ರಮಾಣ ಮತ್ತು ಮಣ್ಣಿನ ಗುಣ ಹಾಗೂ ಆಳದ ಆಧಾರದ ಮೇಲೆ 0.3 ರಿಂದ 0.4 ಚದರ್ ಮೀಟರ್ ಅಳತೆಯ ಸಮಪಾತ ಅಥವಾ ಇಳಿಜಾರು ಬದುಗಳನ್ನು ನಿರ್ಮಿಸಬೇಕಾಗುತ್ತೆ. ವಾರ್ಷಿಕ 600 ಮಿಲಿಮೀಟರ್ಗಿಂತ ಕಡಿಮೆ ಮಳೆ ಮತ್ತು ಕಡಿಮೆ ಮಣ್ಣಿನ ಆಳವಿರುವ ಪ್ರದೇಶದಲ್ಲಿ ಬಿದ್ದ ಮಳೆ ನೀರನ್ನು ಆದಷ್ಟು ಸಂಗ್ರಹಿಸಿ ಭೂಮಿಯಲ್ಲಿ ಇಂಗುವಂತೆ ಮಾಡಲು ಸಮಪಾತಳಿ ಬದುಗಳನ್ನು ನಿರ್ಮಿಸುವುದು ಅವಶ್ಯಕ. ಬದುಗಳ ದೀರ್ಘಕಾಲ ಉಳಿಯುವಿಕೆಗೆ ಹಾಕಿದ ಮಣ್ಣನ್ನು ಧಮ್ಮಸ್ತಿಯಿಂದ ತಟ್ಟಿ ಗಟ್ಟಿಗೊಳಿಸುವುದು ಅವಶ್ಯಕ. ಬದುಗಳ ಮೇಲ್ಭಾಗದಲ್ಲಾಗಲಿ ಸರ್ವೆ, ಸಿಲ್ವರ್ ಓಕ್ ಅಥವಾ ಕ್ಯಾಲೆಂಡ್ರಿಯಾದಂತಹ ಗಿಡಗಳನ್ನು ಬೆಳೆಸೋದರಿಂದ ಬದುಗಳ ಸುಭದ್ರಗೊಳಿಸುವುದರ ಜೊತೆಗೆ ಉರುವಲು ಮತ್ತು ಮೇವು ಪಡೆಯುವುದು ಸಾಧ್ಯ. ಅಂತರ್ಬದು ಪ್ರದೇಶದ ಸ್ಥಳೀಯ ಉಬ್ಬು ತಗ್ಗುಗಳನ್ನು ಸಮ ಮಾಡೋದರಿಂದ ತೇವಾಂಶ ಸಮಾನ ಹಂಚಿಕೆಯಲ್ಲದೆ ತಗ್ಗುಗಳಲ್ಲಿ ನೀರು ನಿಲ್ಲುವುದನ್ನು ತಡಿಬಹುದು. ಅಂತರ್ಬದು ಪ್ರದೇಶವು 100 ಅಡಿಗಳಿಗಿಂತ ಹೆಚ್ಚು ಅಗಲವಾಗಿದ್ದಲ್ಲಿ ಪ್ರತಿ 5 ರಿಂದ 6 ಅಡಿ ಅಂತರದಲ್ಲಿ 0.2 ಚದರ್ ಮೀಟರ್ ಅಳತೆಯ ಸಣ್ಣ ಬದುಗಳನ್ನು ನಿರ್ಮಿಸಿ ಸ್ಟೈಲೋ, ಕ್ಯಾಂಡಿಯಾ ಇತ್ಯಾದಿ ಮೇವಿನ ಬೆಳೆಗಳನ್ನು ಬೆಳೆಯೋದರಿಂದ ನೀರಿನ ಹರಿವಿಕೆಯನ್ನು ತಡೆದು ಸಮಾನ ಹಂಚಿಕೆಗೆ ಅನುಕೂಲ ಆಗುವುದಲ್ಲದೆ ದನಕರುಗಳಿಗೆ ಮೇವನ್ನು ಕೂಡ ಕೊಡಬಹುದಾಗಿದೆ. ಈ ಸಣ್ಣ ಬದುಗಳಿಗೆ ಬದಲಾಗಿ 6 ರಿಂದ 8 ಅಂಗಲ ಆಳದ ದೋಣಿ ಸಾಲುಗಳನ್ನು ತೆಗೆದು ನಸೆ ಅಥವಾ ಲಾವಂಚ ಹುಲ್ಲನ್ನು ದಟ್ಟವಾಗಿ ಬೆಳೆಯೋದರಿಂದ ಅವುಗಳ ಮೇಲ್ಭಾಗದಲ್ಲಿ ಮಣ್ಣನ್ನು ಸಂಗ್ರಹವಾಗಿ ಬಸಿದ ನೀರು ಕೆಳಭಾಗದಲ್ಲಿ ಸಮಾನವಾಗಿ ಹಂಚಿಕೆಯಾಗಲು ಅನುಕೂಲವಾಗುತ್ತೆ. ಆಳವುಳ್ಳ ಮಣ್ಣಿನ ಭೂಮಿಯಲ್ಲಿ ಸಮಪಾತಳಿ ಅಥವಾ .2 ರಿಂದ .4 ಇಳಿಜಾರಿನ 33 ರಿಂದ 50 ಅಡಿ ಆಳವಾದ ಪಟ್ಟಿ ತಾಕುಗಳನ್ನು ನಿರ್ಮಿಸುವುದರಿಂದ ಅತಿ ಹೆಚ್ಚು ನೀರನ್ನು ಸ್ಥಳದಲ್ಲೇ ಇಂಗುವಂತೆ ಮಾಡಬಹುದು. ಈ ಪದ್ಧತಿಯಲ್ಲಿ ಭೂಮಿ ಮಟ್ಟು ಮಾಡುವಾಗ 6 ಅಂಗುಲಕ್ಕಿಂತ ಹೆಚ್ಚಿನ ಮಣ್ಣನ್ನು ಸ್ಥಳಾಂತರವಾಗದಂತೆ ಎಚ್ಚರಿಕೆ ವಹಿಸುವುದು ಸೂಕ್ತ. ಈ ಪದ್ಧತಿಗೆ ಸ್ವಲ್ಪ ಹೆಚ್ಚಿನ ಖರ್ಚು ಮಾಡಬೇಕಾದರೂ ಭೂಮಿಯ ಶಾಶ್ವತ ಅಭಿವೃದ್ಧಿ ಮಾಡದಂತಾಗುತ್ತೆ ಮತ್ತು ಕಡಿಮೆ ಮಳೆಯ ವರ್ಷಗಳಲ್ಲೂ ಉತ್ತಮ ಇಳುವರಿ ಪಡೆಯಲು ಸಾಧ್ಯ ಆಗುತ್ತೆ. ಶುಷ್ಕಿ ಭೂಮಿಯಲ್ಲಿ ಮಾಗೆ ಉಳುಮೆ ಮಾಡೋದ್ರಿಂದ ನಂತರ ಬೀಳುವ ಮಳೆಯ ನೀರು ಭೂಮಿಯಲ್ಲಿ ಹೆಚ್ಚಾಗಿ ಇಂಗಿ ಭೂಮಿ ಸಿದ್ಧತೆ ಮತ್ತು ಬಿತ್ತನೆಯನ್ನು ಮುಂದಾಗಿ ಅಥವಾ ಸಕಾಲದಲ್ಲಿ ಮಾಡಲು ಅನುಕೂಲವಾಗುತ್ತೆ. ಪಂಚಗವ್ಯ ಸಿಂಪರಣೆಯಿಂದ ತೋಟಗಾರಿಕೆ ಬೆಳೆಗಳಲ್ಲಿ ಬೆಳವಣಿಗೆ ಮತ್ತು ಇಳುವರಿ ವೃದ್ಧಿಸುವುದು, ಸಸ್ಯಗಳು ಅಗಲವಾದ ಎಲೆಗಳನ್ನು ಬಿಡೋದರಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಚೆನ್ನಾಗಿ ಅಭಿವೃದ್ಧಿ ಹೊಂದುವುದರಿಂದ ಹೆಚ್ಚಿನ ಸಾಮರ್ಥ್ಯವಿರುವ ರೆಂಬೆ ಕೊಂಬೆಗಳು ಬೆಳೆಯುತ್ತವೆ. ಹೂವು, ತರಕಾರಿ, ಕಾಳುಗಳು ಮತ್ತು ಹಣ್ಣುಗಳ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಅವುಗಳ ತಾಜಾತನವನ್ನು ದೀರ್ಘಕಾಲದವರೆಗೆ ಕಾಪಾಡುತ್ತೆ ಮತ್ತು ಪಂಚಗವ್ಯ ಬಳಸಿದ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ. ಮಾವಿನ ಬೆಳೆಯಲ್ಲಿ ಪಂಚಗವ್ಯವನ್ನು ಬಳಸಿದಾಗ ಹೆಣ್ಣು ಹೂಗಳ ಸಂಖ್ಯೆಯನ್ನು ಹೆಚ್ಚಿಸಿ ಪ್ರತಿ ವರ್ಷವೂ ಹೂ ಬಿಡುವಂತಹ ಗುಣವನ್ನು ಪಡೆಯುತ್ತವೆ ಮತ್ತು ಹಣ್ಣಿನ ಶೇಖರಣಾವಧಿಯನ್ನು 12 ದಿನಗಳವರೆಗೆ ಹೆಚ್ಚು ಮಾಡಬಹುದು. ನಿಂಬೆಯಲ್ಲಿ ಪಂಚಗವ್ಯವನ್ನು ಬಳಸಿದಾಗ ವರ್ಷವಿಡೀ ಹೂ ಕಟ್ಟುತ್ತದೆ ಮತ್ತು ಹಣ್ಣುಗಳ ಒಳ್ಳೆಯ ಪರಿಮಳದಿಂದಿರುವುದು ಜೊತೆಗೆ ಅವುಗಳನ್ನು ಹೆಚ್ಚು ಕಾಲ ಶೇಖರಿಸಬಹುದಾಗಿದೆ.
1: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಆಕಾಶವಾಣಿ ಸಮಯ 7 ಗಂಟೆಯಾಗಲಿದೆ. ಇನ್ನು ಮುಂದೆ ಸಮಯ 6 ಗಂಟೆ 55 ನಿಮಿಷಗಳಾಗಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ವಾಣಿ ಸಂಪ್ರತಿ ವಾರ್ತಾ

0: ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಹರಿಯಾಣ ಚಂಡೀಗಢ ಪಂಜಾಬ ಸ್ಥಳಾನಾಂ ಯಾತ್ರಾಯೈ ನಿರ್ಗಮಿಷ್ಯತಿ. ಅತ್ರಾವಸರೆ ಪ್ರಧಾನಮಂತ್ರಿ ಹರಿಯಾಣಾಯಾಃ ಜಿಂದ ರೈಲ ಸ್ಥಾನಕೆ ಜಿಂದ ಸೋನಿಪತ ಕ್ಷೇತ್ರಯೋಃ ಭಾರತಸ್ಯ ಪ್ರಥಮಾಯ ಹೈಡ್ರೋಜನ ಸಂಚಾಲಿತ ರೈಲಯಾನಾಯ ಹರಿತ ಪತಾಕಾಂ ಪ್ರದರ್ಶಯಿಷ್ಯತಿ. ಅನೇನೈವ ಸಹ ಶ್ರೀಮೋದಿ ಜಿಂದ ನಗರಸ್ಥೆ ಏಕಲವ್ಯ ಕ್ರೀಡಾಂಗಣೆ ಸಪ್ತಶತಾಧಿಕ ಚತುರ್ದಶ ಸಹಸ್ರ ಕೋಟಿ ರೂಪ್ಯಕಾಣಾಂ ವಿಭಿನ್ನಾನಾಂ ವಿಕಾಸಾತ್ಮಕ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂಚ ವಿಧಾಸ್ಯತಿ. ಪ್ರಥಮಸ್ಯ ಹೈಡ್ರೋಜನ ಸಂಚಾಲಿತ ರೈಲಯಾನಸ್ಯ ಅಯಂ ಶುಭಾರಂಭಃ ರೈಲಕ್ಷೇತ್ರೆ ಸ್ವಚ್ಛ ಸತತ ವಿಕಾಸಾಯ ಕಶ್ಚನ ಮಹತ್ವಪೂರ್ಣಃ ಪದಕ್ಷೇಪೋ ವರ್ತತೆ. ಜಿಂದನಗರಾತ್ ಪ್ರಧಾನಮಂತ್ರಿ ಚಂಡೀಗಢಂ ಪ್ರತಿ ಪ್ರಸ್ಥಾಸ್ಯತಿ. ಯತ್ರ ಅಪರಾಹ್ನೆ ಪಾದೋನ ದ್ವಿವಾದನೆ ಸಹ ಸಪ್ತಶತಾಧಿಕ ಚತುಸಹಸ್ರ ರೂಪ್ಯತೋಪ್ಯಧಿಕಾನಾಂ ವಿಭಿನ್ನಾನಾಂ ವಿಕಾಸಾತ್ಮಕ ಪರಿಯೋಜನಾನಾಂ ಆಧಾರಶಿಲಾಂ ಸ್ಥಾಪಯಿಷ್ಯತಿ. ಅತ್ರಾವಸರೆ ಸಹ ಜನಸಭಾಮಪಿ ಸಂಬೋಧಯಿಷ್ಯತಿ. ತತಃ ಪರಂ ಪ್ರಧಾನಮಂತ್ರಿ ಪಂಜಾಬಸ್ಯ ಜಾಲಂಧರ ನಗರಂ ಪ್ರತಿ ಗಮಿಷ್ಯತಿ. ಯತ್ರ ಸಹ ಸಪ್ತತ್ಯಧಿಕ ಚತುಶ್ಶತೋತ್ತರ ಪಂಚಸಹಸ್ರ ರೂಪ್ಯಕಾಣಾಂ ನೈಕಾಸಾಂ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂಚ ಕರಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕತರ ದೇಶಸ್ಯ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಇತ್ಯನೇನ ಸಹ ದೂರಭಾಷೇಣ ಸಂವಾದಂ ಅಕರೋತ್. ಅಥ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಇತ್ಯಸ್ಯ ನಿಧನಂ ಪ್ರತಿ ಶೋಕ ಸಂವೇದನಾ ಪ್ರೇಷಿತವಾನ್. ಸಾಮಾಜಿಕ ಸಂಚಾರ ಪಟಲೆ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಪ್ರಧಾನಮಂತ್ರಿ ಅವದತ್ ಯತ್ ಕತರ್ ದೇಶಸ್ಯ ಫಾದರ್ ಅಮೀರ್ ಇತ್ಯೇತಸ್ಯ ಸ್ಥಾಯಿ ರಿಕ್ತಂ ಭಾರತ ಕತರ್ ದೇಶಯೋಃ ಮಧ್ಯೆ ಸಾಮರಿಕ ಸಹಭಾಗಿತಾಂ ಸುದೃಢಾಂ ಕರ್ತುಂ ಅಗ್ರೇಪಿ ಮಾರ್ಗದರ್ಶನಂ ಕರಿಷ್ಯತಿ. ಅಸೌ ಭಾರತಸ್ಯ ಪ್ರತಿ ತಸ್ಯ ಅತಿಸ್ನೇಹಂ ಕತರ ದೇಶೇ ಸ್ಥಿತ ಭಾರತೀಯ ಸಮುದಾಯಂ ಪ್ರತಿ ತಸ್ಯ ಆತ್ಮೀಯ ಭಾವಂ ಭಾರತ ಕತರ ಸಂಬಂಧಾನ್ ಸುದೃಢೀಕರ್ತುಂ ತಸ್ಯ ದೃಢ ಪ್ರತಿಬದ್ಧತಾಂ ಚ ಸ್ಮೃತವಾನ್. ಜುಲೈ ಮಾಸಸ್ಯ ವಿಂಶತಿ ದಿನಾಂಕೆ ಆರಭ್ಯಮಾಣಾತ್ ಸಂಸದಃ ಪ್ರಾವೃಟ ಸತ್ರಾತ್ ಪ್ರಾಕ್ ಭಾರತೀಯ ಜನತಾ ಪಾರ್ಟಿ ಇತ್ಯೇತಸ್ಯ ನೇತೃತ್ವಯುತ ಎನ್ಡಿಎ ಇತಿ ಸಂಯುತಿಃ ಅದ್ಯ ಸಹಯೋಗಿ ದಲಾನಾಂ ವರಿಷ್ಠ ಮಂತ್ರಿಭಿಃ ಸಹ ಉಪವೇಶನಂ ಕರಿಷ್ಯತಿ. ಅಸ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಕರಿಷ್ಯತಿ. ಅಸ್ಮಿನ್ನುಪವೇಶನೆ ಪ್ರಾವೃಟಸತ್ರಾಯ ಎನ್ಡಿಎ ಸಂಯುತೇಃ ಸಂಸದೀಯ ಕಾರ್ಯಯೋಜನಾಯಾಃ ಅಂತಿಮರೂಪಂ ನಿರ್ಧಾರಯಿಷ್ಯತೆ. ಅಪಿ ಚ ಸಂಯುತೇಃ ವಿಧಾಯಿ ಕಾರ್ಯಸೂಚ್ಯಾಃ ಸಹಯೋಗಿದಲಾನಾಂ ಪರಸ್ಪರ ಸಮನ್ವಯಸ್ಯ ಅಥ ಸದನೆ ವಿಪಕ್ಷಸ್ಯ ಪ್ರಭಾವಪೂರ್ಣ ಪ್ರತಿಪಕ್ಷಾಯ ಏಕೀಕೃತ ಕಾರ್ಯಯೋಜನಾಯಾಃ ವಿಷಯ ವಿಚಾರ ವಿಮರ್ಶಃ ಭವಿಷ್ಯತಿ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ವರ್ಷಸ್ಯ ನೀಟ್ ಯುಜಿ ಇತ್ಯಸ್ಯ ಪುನಃ ಪರೀಕ್ಷಾಯಾಃ ಪರಿಣಾಮಾಃ ಉದ್ಘೋಷಿತಾಃ. ಸ್ನಾತಕ ಸ್ತರೀಯ ಚಿಕಿತ್ಸಾ ದಂತ ಚಿಕಿತ್ಸಾ ಆಯುಷ ಸಹೈವ ತತ್ಸಂಬದ್ಧ ಪಾಠ್ಯಕ್ರಮೇಷು ಪ್ರವೇಶಾಯ ಏಕಾದಶ ಲಕ್ಷಾಧಿಕಾಃ ಅಭ್ಯರ್ಥಿನಃ ಅರ್ಹಾಃ ಅಭವನ್. ಸರ್ವೇಷಾಂ ಅಭ್ಯರ್ಥಿನಾಂ ಅಂಕಪತ್ರಾಣಿ ತಾವತ್ ಆಧಿಕಾರಿಕ ಸಂಕೇತಸ್ಥಳೆ neet.nta.nic.in ಇತ್ಯತ್ರ ಉಪಲಬ್ಧಾನಿ ಸಂತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯಾರಭ್ಯ ತ್ರಿದಿವಸೀಯ ಯಾತ್ರಾಯೈ ಪಶ್ಚಿಮ ಬಂಗಾಳ ರಾಜ್ಯಂ ಗಮಿಷ್ಯತಿ. ಸೂತ್ರಾನುಸಾರಂ ಯಾತ್ರಾವಧೌ ಸಹ ಸೀಮಾ ಸುರಕ್ಷಾಯಾಃ ಪ್ರಶಾಸನಸ್ಯ ವಿಧಿವ್ಯವಸ್ಥಾಯಾಃ ವಿಕಾಸಾತ್ಮಕ ಕಾರ್ಯಕ್ರಮೇಷು ಭಾಗಂ ನಿರ್ವಕ್ಷ್ಯತಿ. ಶ್ವಃ ಶ್ರೀಶಾಹ ಸಿಲಿಗುಡಿ ಕ್ಷೇತ್ರಸ್ಯ ಜುಮಾಗಾಚಿತಿ ಸೀಮ್ನಿ ಗತ್ವಾ ಸೀಮಾ ಸುರಕ್ಷಾಬಲಸ್ಯ ಸೈನಿಕೈಃ ಸಾಕಂ ಸಂಭಾಷಣಮಪಿ ವಿಧಾಸ್ಯತಿ. ಪುರುಷ ಕ್ರಿಕೆಟ್ ಕ್ರೀಡಾಯಾಂ ತ್ರಿ ಏಕದಿವಸೀಯ ಶೃಂಖಲಾಯಾಃ ದ್ವಿತೀಯ ಸ್ಪರ್ಧಾಯಾಂ ಇಂಗ್ಲೆಂಡ್ ದಲೇನ ಗತರಾತ್ರೌ ಕಾರ್ಡಿಫ್ ನಗರಸ್ಯ ಸೋಫಿಯಾ ಗಾರ್ಡನ್ಸ್ ಇತ್ಯೇತಸ್ಮಿನ್ ಕ್ರೀಡಾಂಗಣೆ ಭಾರತದಲಂ ಚತುರ್ಸ್ತೋಭೈಃ ಪರಾಜಿತಂ. ಜೋ ರೂಟ್ ಉತ್ತಮ ಪ್ರದರ್ಶನಾಯ ಸ್ಪರ್ಧಾಯಾಃ ಶ್ರೇಷ್ಠ ಕ್ರೀಡಕ ಇತಿ ಸಮ್ಮಾನಂ ಅಲಭತ. ಅಧುನಾ ಉಭಯದಲ್ಲಿ ರವಿವಾಸರೆ ಲಂಡನ್ ನಗರಸ್ಯ ಲಾರ್ಡ್ಸ್ ಕ್ರಿಕೆಟ್ ಇತ್ಯೇತಸ್ಮಿನ್ ಕ್ರೀಡಾಂಗಣೆ ಆಯೋಜ್ಯಮಾನೆ ಅಂತಿಮಾಯಾಂ ನಿರ್ಣಾಯಕ ಶೃಂಖಲಾಯಾಂ ಪರಸ್ಪರಂ ಸ್ಪರ್ಧಿಷ್ಯತಃ ಇತಿ ವಾರ್ತಾಃ.
1: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ

0: 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 7:14.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
0: ಶುಭೋದಯ ಕರ್ನಾಟಕ.
5: ತೊರೆದು ಜೀವಿಸಬಹುದೇ
4: ದಾಸರ ಪದಗಳು.

0: ಸಾಂಪ್ರದಾಯಿಕ ಗೀತೆಗಳು,
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಆಕಾಶವಾಣಿ ಸಮಯ 7:02:06 ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರವಾಗುವ ವನಿತಾ ವಿಹಾರದಲ್ಲಿ ಮಹಿಳಾ ಕಾನೂನುಗಳ ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮೆ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸಿದ್ದಾರೆ ನೀರಜ ಕಾರ್ಟಗಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆ.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು. ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
0: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧಾರವಾಡ, ಬಾಗಲಕೋಟೆ ಸೇರಿದಂತೆ ನಾಲ್ಕು ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಧಾರವಾಡ ಜಿಲ್ಲೆಯ ಅಳ್ನಾವರ, ಬಾಗಲಕೋಟೆ ಜಿಲ್ಲೆಯ ಬದಾಮಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಹಾಗೂ ಕೊಪ್ಪಳದಲ್ಲಿ ನವೀಕರಣಗೊಂಡು ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಇಂದು ಮಧ್ಯಾಹ್ನ 3:30 ಲೋಕಾರ್ಪಣೆಗೊಳಿಸಲಿದ್ದಾರೆ. ಅಳ್ನಾವರ ರೈಲು ನಿಲ್ದಾಣವನ್ನು 17.20 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಕೊಪ್ಪಳದ ರೈಲು ನಿಲ್ದಾಣವನ್ನು 21.1 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಬಾಗಲಕೋಟೆ ಜಿಲ್ಲೆಯ ಬದಾಮಿ ರೈಲು ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ರೈಲು ನಿಲ್ದಾಣವನ್ನು 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ವಿಶ್ವದ ಪ್ರಮುಖ ಜವಳಿ ಸಮಾವೇಶ ಭಾರತ್ ಟೆಕ್ಸ್ 2026ನಲ್ಲಿ ಕರ್ನಾಟಕ ಉತ್ತಮ ಸಾಧನೆ ಮಾಡಿದ್ದು, ವಿವಿಧ ಸಂಸ್ಥೆಗಳೊಂದಿಗೆ 2,821 ಕೋಟಿ ರೂಪಾಯಿ ಮೌಲ್ಯದ 12 ಹೂಡಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಮಹತ್ವದ ಒಪ್ಪಂದಗಳಿಗೆ ಸಹಿ ಮಾಡಿದರು. ಈ ಹೂಡಿಕೆಯಿಂದ ರಾಜ್ಯದಲ್ಲಿ 11,020ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಅವರು ತಿಳಿಸಿದರು. ಕಲಬುರಗಿಯಲ್ಲಿ 1,000 ಎಕರೆ ವಿಸ್ತೀರ್ಣದ ಪಿಎಂ ಮಿತ್ರ ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್, ದೊಡ್ಡಬಳ್ಳಾಪುರ, ಶಿಗ್ಗಾವಿ ಹಾಗೂ ದಾವಣಗೆರೆಯ ಜವಳಿ ಪಾರ್ಕ್ಗಳು ಕರ್ನಾಟಕವನ್ನು ದೇಶದ ಪ್ರಮುಖ ಜವಳಿ ಉತ್ಪಾದನಾ ಕೇಂದ್ರವನ್ನಾಗಿ ರೂಪಿಸಲಿವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಪ್ರಧಾನ ಕಚೇರಿಗೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಹಿರಿಯ ವಿಜ್ಞಾನಿಗಳೊಂದಿಗೆ ಸಮಾಲೋಚಿಸಿದರು. ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಪ್ರಧಾನಮಂತ್ರಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ನವಭಾರತದ ಚೈತನ್ಯವನ್ನು ಪ್ರತಿಬಿಂಬಿಸುವಂತೆ ಇಸ್ರೋ ನಾವೀನ್ಯತೆ, ನಿಖರತೆ ಮತ್ತು ಆತ್ಮನಿರ್ಭರತೆಯತ್ತ ತನ್ನ ಅಚಲ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಬಳಿಯ ಸತ್ತೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಕಳೆದ 25 ವರ್ಷಗಳಲ್ಲಿ ಸೀಳು ತುಟಿ ಹಾಗೂ ಸೀಳು ಅಂಗುಳಿನ 10,000 ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಸ್ಮೈಲ್ ಟ್ರೈನ್ ಯೋಜನೆಯನ್ನು 2001ರಿಂದ ಜಾರಿಗೆ ತರಲಾಗಿದ್ದು, ಉಚಿತ ಶಸ್ತ್ರಚಿಕಿತ್ಸೆ, ಆರೈಕೆ, ಆಹಾರ ಮತ್ತು ಔಷಧಿಗಳೊಂದಿಗೆ ಮಕ್ಕಳನ್ನು ಸಲುಹಲಾಗಿದೆ. ಸೀಳು ತುಟಿ ಹಾಗೂ ಅಂಗುಳ ಹೊಂದಿರುವ ಮಕ್ಕಳಲ್ಲಿ ಮಾತು, ಆಲಿಕೆ ಮತ್ತು ಆಹಾರ ಸಮಸ್ಯೆಗಳನ್ನು ಪರಿಹರಿಸಲು ವಿಶೇಷ ಆದ್ಯತೆ ನೀಡಲಾಗಿದೆ. ಬಾಯಿ ಮತ್ತು ಮ್ಯಾಕ್ಸಿಲೋಫೇಷಿಯಲ್ ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥ ಡಾ ವೆಂಕಟೇಶ್ ಆನೆ ಹೊಸೂರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೀಳು ತುಟಿ ಹಾಗೂ ಅಂಗಳದ ನ್ಯೂನತೆಯಿಂದ ಮಗು ಹುಟ್ಟಿದಾಗ ಪಾಲಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಆಗುವ ಆಘಾತ ಅಷ್ಟಿಷ್ಟಲ್ಲ, ಇವರಿಗೆ ಏನು ಮಾಡಬೇಕೆಂಬುದು ದಿಕ್ಕೇ ತೋಚುವುದಿಲ್ಲ. ಆದರೆ ಈಗ ಇಂಥ ಮಕ್ಕಳಿಗೆ ವರದಾನವಾಗಿ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಅಮೆರಿಕದ ವಿಶ್ವವ್ಯಾಪಿ ಸ್ಮೈಲ್ ಟ್ರೈನ್ ಸಂಸ್ಥೆ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಕಳೆದ 25 ವರ್ಷದಿಂದ ನಡೆಸಲಾಗುತ್ತಿದೆ. ವರ್ಷವಿಡೀ ನಡೆಯುವ ಈ ಕಾರ್ಯಕ್ರಮದಲ್ಲಿ ನುರಿತ ಬಾಯಿ ಮತ್ತು ಮುಖದ ಶಸ್ತ್ರಚಿಕಿತ್ಸಕರು, ಪ್ಲಾಸ್ಟಿಕ್ ಸರ್ಜನರು, ಅಳವಳಿಕೆ ತಜ್ಞರು ಮುಂತಾದವರು, ನುರಿತ ಡಾಕ್ಟರ್ಗಳು ಭಾಗವಹಿಸುತ್ತಿದ್ದಾರೆ. ಸಂಪೂರ್ಣ ಉಚಿತವಾದ ಈ ಕಾರ್ಯಕ್ರಮದ ಲಾಭವನ್ನು ಸೀಳು ತುಟಿ ಹಾಗೂ ಅಂಗಳದ ಎಲ್ಲ ಮಕ್ಕಳು ಪಡೆಯಬಹುದಾಗಿದೆ. ಈಗಾಗಲೇ ನಾವು 10,000 ಹೆಚ್ಚು ತರದ ಮಕ್ಕಳಿಗೆ ಯಶಸ್ವಿಯಾಗಿ ಹಾಗೂ ಉಚಿತವಾಗಿ ಶಸ್ತ್ರಚಿಕಿತ್ಸವನ್ನು ಮಾಡಲಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲು ವಿಶೇಷ ಮತದಾರರ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ತಿಳಿಸಿದ್ದಾರೆ. ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯ ಚುನಾವಣಾ ಆಯೋಗದ ಮಾರ್ಗದರ್ಶನದಲ್ಲಿ ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಭರದಿಂದ ಸಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು ಎಸ್ಐಆರ್ ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಗಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಧಾರವಾಡದ ನೂತನ ಈಜುಗೋಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ಇಂದು ಮತ್ತು ನಾಳೆ ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳು ಆಯೋಜಿತವಾಗಿವೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಳ್ಳಲಿದ್ದು 4 ಅಖಾಡಗಳು ಸಿದ್ದಗೊಂಡಿವೆ ಎಂದು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸದಾನಂದ ಅಮರಾಪುರ ತಿಳಿಸಿದ್ದಾರೆ.
5: 2026-27 ಸಾಲಿನ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ಆಯೋಜನೆ ಮಾಡಿರಲಾಗಿರುತ್ತದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 300 ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ. ಅದರಲ್ಲಿ 2 ಮಲ್ಲಕಂಬ ಹಾಗೂ 2 ರೋಫ್ ಗಳಿಗೆ ಸ್ಟೇಜಿನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. 275 ಏನು ಕ್ರೀಡಾಪಟುಗಳಿದ್ದಾರೆ ಅವರಿಗೆ ಸ್ಕೌಟ್ಸ್ ಅಂಡ್ ಗೈಡ್ ನಲ್ಲಿ ವ್ಯವಸ್ಥೆ ಮಾಡಲಿ ಆಗಿದೆ ಇರ್ಕೊಳ್ಳಕ್ಕೆ. ಜ್ಯೂರೀಸ್ ಏನು ಕೋಚಸ್ ಇದ್ದಾರೆ ಅವರಿಗೆ ಡಯಟ್ ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಒಂದೇನು ಪ್ರಾಚೀನ ಮಲ್ಲಕಂಬ ಕ್ರೀಡೆ ಏನಿದೆ ಅದಕ್ಕೆ ಎಲ್ಲರೂ ಉತ್ತೇಜನ ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕ್ರೀಡಾಪಟುಗಳಿಗೆ ಮೋಟಿವೇಟ್ ಮಾಡಬೇಕಂತೇಳಿ ಕ್ರೀಡಾ ಇಲಾಖೆಯಿಂದ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಡೆಮೋ ಕೊಡ್ತಾ ಇದ್ದೀವಿ, ಡೆಮೋಕ್ಕೆ 1,000,000 ಅವರಿಗೆ ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ. ಗ್ರೂಪ್ ಇವೆಂಟ್ ಅಲ್ಲಿ ಕೂಡ ನಾವು ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ, ವೈಯಕ್ತಿಕದಲ್ಲಿ ಕೂಡ ಕ್ಯಾಶ್ ಅವಾರ್ಡ್ ಇದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ 45ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ನಬಾರ್ಡ್ ಪ್ರಾದೇಶಿಕ ಕಚೇರಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 11:00 ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆ ಅಡಿ ನಿರ್ಮಿಸಲಾದ ಅಮೃತ ಸರೋವರ ಕೆರೆಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ವೀಕ್ಷಿಸಿದರು. ರಾಜ್ಯ ಸರ್ಕಾರ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಎಂಬ ಮಾದಕ ವಸ್ತು ಸೇವನೆ ಹಾಗೂ ಸಾಗಣೆ ವಿರುದ್ಧದ ವಿಶೇಷ ಜನಜಾಗೃತಿ ಆಂದೋಲನ ಆರಂಭಿಸಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೋಲಾರ ಜಿಲ್ಲೆಯ ಕನಿಕಾ ಸಿಕ್ರಿವಾಲ್, ಯಾದಗಿರಿ ಜಿಲ್ಲೆಯ ಪೃಥ್ವಿಕ್ ಶಂಕರ್ ಹಾಗೂ ಚಾಮರಾಜನಗರದ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಬಾಗಲಕೋಟೆ ಸೇರಿದಂತೆ 4 ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿ

0: ಮುಖ್ಯಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2,800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಎಚ್ ಎನ್ ಶಶಿಧರ್ ಅವರು ಹಾಡಿರುವಂತಹ ಗೀತೆಗಳ ಪ್ರಸಾರವಿದೆ. ಆರಂಭದಲ್ಲಿ ನಮ್ಮ ತಿಪ್ಪಾರಳ್ಳಿ ಬಲುದೂರ, ಟಿಪಿ ಕೈಲಾಸಮ್ಮ ಅವರ ರಚನೆ.

0: ಸಹಕರಿಸಿದ ಕಲಾವಿದರು ಕೀಬೋರ್ಡ್ನಲ್ಲಿ ಶ್ರೀನಿವಾಸಯ್ಯ, ಕೊಳಲು ಡಿಎ ಸುನೀಲ್, ತಬಲ ಆದರ್ಶ ಶೆಣೈ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಕೆಲವು ಪ್ರಕಟಣೆಗಳು.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
3: ಆಕಾಶವಾಣಿ FM ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಮಿತ್ರರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಒಟ್ಟಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಆಕಾಶವಾಣಿ ಸಮಯ 7:34:04. ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
3: ಕೇಳುಗರೆ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2237 4 8 8 2237 4 9 9 ಎಸ್ಟಿಡಿ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ಹಲೋ ಕೃಷಿರಂಗ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್. ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದು, ಈ ಸಂದರ್ಭದಲ್ಲಿ ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಜಿಂದ್ ಮತ್ತು ಸೋನಿಪತ್ ನಡುವೆ ಈ ರೈಲು ಸಂಚರಿಸಲಿದೆ. ಇದರ ಜೊತೆಗೆ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಲಿದ್ದಾರೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನ ಮೂಲಕ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವೂ ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ, ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು, 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಎಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು, ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ ಪ್ರವಾಸದ ನಂತರ ಪ್ರಧಾನಿಯವರು ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಸಹ ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು, ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡು ವಿಭಾಗದ ತಿರೂರ್, ತಲಶ್ಶೇರಿ, ಪರಪ್ಪನಂಗಾಡಿ ಮತ್ತು ನಿಲಂಬೂರ್ ರೋಡ್ ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನೀಟ್ ಯುಜಿ 2026 ಮರುಪರೀಕ್ಷೆಯ ಫಲಿತಾಂಶವನ್ನು ಅಧಿಕೃತವಾಗಿ ಪ್ರಕಟಿಸಿದೆ. ದೇಶಾದ್ಯಂತ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಹಾಗೂ ಇತರೆ ಸಂಬಂಧಿತ ಪದವಿ ಕೋರ್ಸ್ಗಳ ಪ್ರವೇಶಾತಿಗೆ ಈ ಬಾರಿ ಒಟ್ಟು 11 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಪರೀಕ್ಷೆ ಬರೆದ ಎಲ್ಲ ಅಭ್ಯರ್ಥಿಗಳ ಅಂಕಪಟ್ಟಿಗಳು ಎನ್ಟಿಎ ಅಧಿಕೃತ ವೆಬ್ಸೈಟ್ neet.nta.nic.in ಲಭ್ಯವಿವೆ. ವೈದ್ಯಕೀಯ ಪ್ರವೇಶಾತಿ ಮತ್ತು ಕೌನ್ಸೆಲಿಂಗ್ ಪ್ರಕ್ರಿಯೆಗಳು ನಿಗದಿತ ವೇಳಾಪಟ್ಟಿಯಂತೆಯೇ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲು ಫಲಿತಾಂಶವನ್ನು ಸಕಾಲದಲ್ಲಿ ಪ್ರಕಟಿಸಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಪ್ರಸಕ್ತ ಸಾಲಿನಲ್ಲಿ ನಡೆದ ಈ ಮರುಪರೀಕ್ಷೆಗೆ ದೇಶದ 551 ನಗರಗಳ 5,440 ಕೇಂದ್ರಗಳು ಹಾಗೂ ವಿದೇಶದ 14 ನಗರಗಳ ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು ಸುಮಾರು 20 ಲಕ್ಷ ಅಭ್ಯರ್ಥಿಗಳು ಹಾಜರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಬಿ
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದಿನಿಂದ ಪಶ್ಚಿಮ ಬಂಗಾಳಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಪ್ರವಾಸದ ಅವಧಿಯಲ್ಲಿ ಅವರು ಗಡಿ ಭದ್ರತೆ, ಆಡಳಿತ, ಕಾನೂನು ಸುವ್ಯವಸ್ಥೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ನಾಳೆ ಗೃಹ ಸಚಿವರು ಸಿಲಿಗುರಿಯ ಜುಮಾಗಚ್ ಗಡಿಯ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದು 18th Battalion ಔಟ್ಪೋಸ್ಟ್ನಲ್ಲಿ ಗಡಿ ಭದ್ರತಾ ಪಡೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ ಅವರು BSFಗೆ ಸಂಬಂಧಿಸಿದ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಾಳೆ ಮಧ್ಯಾಹ್ನ ಅವರು ಪಶ್ಚಿಮ ಬಂಗಾಳದ ಗಡಿ ಸಮಸ್ಯೆಗಳ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿಯನ್ನು ಗೃಹ ಸಚಿವರು ಪರಾಮರ್ಶಿಸಲಿದ್ದಾರೆ ಎಂದು ಮೂಲಗಳು ಹೇಳಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ಇಂದು ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20th ಆರಂಭವಾಗಲಿದ್ದು 13th August ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19th ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಕೇರಳದ ಪ್ರಸಿದ್ಧ ಶಬರಿಮಲೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನವು ಮಲಯಾಳಂ ಕ್ಯಾಲೆಂಡರ್ನ ಕರ್ಕಾಟಕ ಮಾಸದ ಮಾಸಿಕ ಪೂಜೆಗಳಿಗಾಗಿ ನಿನ್ನೆ ಸಂಜೆ ತೆರೆಯಲ್ಪಟ್ಟಿದ್ದು ಮೊದಲ ದಿನವೇ ಭಕ್ತರ ಭಾರೀ ದಟ್ಟಣೆ ಕಂಡುಬಂದಿದೆ. ಮುಖ್ಯ ಅರ್ಚಕರ ಸಮ್ಮುಖದಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ಗರ್ಭಗುಡಿಯ ಬಾಗಿಲು ತೆರೆದು ದೀಪ ಬೆಳಗಿಸಿದರು. ಯಾವುದೇ ವಿಶೇಷ ಪೂಜೆ ಅಥವಾ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗಿಲ್ಲ. ಕೇರಳಂ ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸನ್ನಿಧಾನಕ್ಕೆ ಆಗಮಿಸಿರುವುದಾಗಿ ವರದಿಯಾಗಿದೆ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಿನ್ನೆ ನಡೆದ 19 ಮತ್ತು 23 ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಭಾರತದ ವಿಶ್ವನಾಥ್ ಸುರೇಶ್ ಮತ್ತು ಗಂಗಾ ಚಿನ್ನದ ಪದಕ ಗೆದ್ದರು. 23 ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ 2 ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಹಾಲಿ ಹಿರಿಯರ ಏಷ್ಯನ್ ಚಾಂಪಿಯನ್ ಆಗಿರುವ ವಿಶ್ವನಾಥ್ ಸುರೇಶ್ ಪುರುಷರ 50 kg ವಿಭಾಗದ ಫೈನಲ್ನಲ್ಲಿ ಜಪಾನ್ನ ಡೈಚಿ ಇವಾಯಿ ವಿರುದ್ಧ 3-2 ಅಂತರದ ಗೆಲುವು ಸಾಧಿಸಿದರು. 55 kg ವಿಭಾಗದಲ್ಲಿ ಗಂಗಾ ಕಜಕಿಸ್ತಾನದ ಬೆಕ್ಸುಲಾತನ್ ಬೊರಾನ್ಬೆಕ್ ಅವರನ್ನು 3-2 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದರು. 65 kg ವಿಭಾಗದ ವಂಶಜ್ ಫೈನಲ್ನಲ್ಲಿ ಉತ್ತಮ ಹೋರಾಟ ನೀಡಿದರು. ಉಜ್ಬೇಕಿಸ್ತಾನದ ಇಲ್ಕೊಮ್ ಜಾನ್ ಎರ್ಗಶೇವ್ ವಿರುದ್ಧ 4-1 ಅಂತರದಿಂದ ಸೋತು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 19 ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತೀಯ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದರು. ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 90 kg ವಿಭಾಗದ ಶುಭಂ ರಜಪೂತ್ ಉಜ್ಬೇಕಿಸ್ತಾನದ ಅಸದ್ಬೆಕ್ ಸುಲ್ತಾನ್ ಬೋಯವ್ ವಿರುದ್ಧ 5-0 ಅಂತರದಿಂದ ಸೋತು ಬೆಳ್ಳಿ ಪದಕ ಗೆದ್ದರು. ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 2nd ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಭಾರತದ ವಿರುದ್ಧ 4 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಮೂಲಕ 3 ಪಂದ್ಯಗಳ ಸರಣಿಯಲ್ಲಿ 1-1 ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 44 ಓವರ್ಗಳಲ್ಲಿ 233 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಶ್ರೇಯಸ್ ಅಯ್ಯರ್ 66 ರನ್ ಮತ್ತು ವಿರಾಟ್ ಕೊಹ್ಲಿ 65 ರನ್ ಅರ್ಧಶತಕ ಗಳಿಸಿ ಉಪಯುಕ್ತ ಕೊಡುಗೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ UG 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
4: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 kHz. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಪ್ರಕಟಣೆ.
5: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಆಗಸ್ಟ್ 8ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ನೀಡಿ ನಿಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ನೀವು ನೀಡುವ ಮಾಹಿತಿ ಆಧರಿಸಿ ಅಕ್ಟೋಬರ್ 19ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
6: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಭಕ್ತಾಯಪ್ಪ ಚಿತ್ರದ ಗೀತೆಯನ್ನು ಕೇಳೋಣ. ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ಈ ಗೀತೆಯನ್ನು ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್. ಸಂಗೀತಕ್ಕೆ ಅಳವಡಿಸಿದ್ದಾರೆ ಗಂಧರ್ವ.

ಚಂದ್ರ ಚಿತ್ರದ ಗೀತೆ ಇದು. ಚಿತ್ರ ಮಧು ಬಾಲಕೃಷ್ಣ ಹಾಗೂ ಬದರಿ ಪ್ರಸಾದ್ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗೌತಮ್ ಶ್ರೀವತ್ಸ ಸಂಗೀತವನ್ನು ನೀಡಿದ್ದಾರೆ.

0: ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಜಾನಾ ಹೈ ತೋ ಮೇರಾ ಖಾಸ್ ಆಗ್ರಹ ಹೈ ವರ್ಷಾ ಕಾ ಬುಂದ ಬುಂದ ಪಾನಿ ಹಮ್ ಮಿಲ್ ಕರ್ ಕೆ ಬಚಾಯೆ.
2: ಚಲ್ ಹೈ ತೋ ಹಮ್ ಹೈ ಆಯೇ ಘರೋ ಆಫೀಸೋ ಮೇ ರೇನ್ ವಾಟರ್ ಹಾರ್ವೆಸ್ಟಿಂಗ್ ತಕ್ನೀಕ್ ಅಪ್ನಾಯೆ. ರೀಚಾರ್ಜ್ ಪಿಟ್ ಔರ್ ಶಾಫ್ಟ್ ಬನ್ವಾಯ್, ಅನುಪಯೋಗಿ ಬೋರ್ವೆಲೋ ಕೋ ಠೀಕ್ ಕರೇ, ಜಲಾಶಯೋ ಸೇ ಗಾದ್ ನಿಕಾಲೇ, ಅಧಿಕ್ ಸೇ ಅಧಿಕ್ ಪೇಡ್ ಲಗಾಯೆ. ಇಸ್ ಬಾರಿಶ್ ಆಯೇ ಜುಡೇ ಕ್ಯಾಚ್ ದ ರೇನ್ ಅಭಿಯಾನ್ ಸೇ.
3: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ್ ಪ್ರಭಾತ್ ಕೆ ಸಾಥ್ ಮೈ ಫರ್ಹತ್ನಾ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 8:30:16.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್

0: ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಆಕಾಶವಾಣಿ ಇದೀಗ ಚಿತ್ರಗೀತೆಗಳು. ಕೃಷ್ಣಂ ಪ್ರಣಯ ಸಖಿ ಚಿತ್ರಕ್ಕೆಂದು ಕೈಲಾಶ್ ಖೇರ್ ಅವರು ಇಂದು ನಾಗರಾಜ್ ಅವರೊಂದಿಗೆ ದನಿಗೂಡಿಸಿರುವಂತಹ ಗೀತೆ. ಗೀತೆಯ ರಚನೆ ಕವಿರಾಜ್ ಅವರದ್ದು. ಅರ್ಜುನ್ ಜನ್ಯ ಸಂಗೀತವನ್ನು ನೀಡಿದ್ದಾರೆ.

ಕಿರಿಕ್ ಪಾರ್ಟಿ ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಅವರು ಸಂಗಡಿಗರೊಂದಿಗೆ ದನಿಗೂಡಿಸಿದ್ದಾರೆ. ಈ ಗೀತೆಯನ್ನು ಬರೆದಿದ್ದಾರೆ ಧನಂಜಯ್ ರಂಜನ್, ಅಜನೀಶ್ ಬಿ ಲೋಕನಾಥ್ ರಾಗ ಸಂಯೋಜನೆ ಮಾಡಿದ್ದಾರೆ.

ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಚಿತ್ರದಿಂದ ಆಯ್ದ ಗೀತೆ ಇದು. ಹಾಡಿರುವ ಕಲಾವಿದರು ವಾಸುಕಿ ವೈಭವ್ ಹಾಗೂ ಸಂಗೀತ ರವೀಂದ್ರನಾಥ್. ಕುಮಾರ್ ಅವರ ಗೀತೆಗೆ ಆರವ್ ರಿಷಿಕ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
2: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
3: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
4: ಸೋಜಿಗ ಚಿತ್ರಕ್ಕೆಂದು ಜಯಂತ್ ಕಾಯ್ಕಿಣಿ ಈ ಗೀತೆಯನ್ನು ಬರೆದಿದ್ದಾರೆ. ಸುನಾದ್ ಗೌತಮ್ ಅವರ ಸಂಗೀತ ನಿರ್ದೇಶನದಲ್ಲಿ ನಿನಾದ್ ಯು ನಾಯಕ್ ಹಾಗೂ ಸುಬ್ರಹ್ಮಣ್ಯ ಭಟ್ ಹಾಡಿದ್ದಾರೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆಂದು
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಇಂಪಾದದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ

ಇದರಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ನಮಗೆ ಎರಡು ಕಣ್ಣಿದೆ, ದ್ವಂದ್ವಲೋಕ, ಈ ಜಗತ್ತು ದ್ವಂದ್ವದಿಂದ ಕೂಡಿದೆ, ಇದು ಸುಖ ದುಃಖಗಳಿಂದ, ಶೀತ ಉಷ್ಣದಿಂದ, ಸರಿ ತಪ್ಪುಗಳಿಂದ, ಇಷ್ಟ ಅನಿಷ್ಟಗಳಿಂದ ಕೂಡಿದೆ, ಹಾಗಾಗಿ ದ್ವಂದ್ವಲೋಕ. ಈ ದ್ವಂದ್ವಲೋಕವನ್ನು ನೋಡೋದಕ್ಕೆ ಪ್ರಕೃತಿ ಅಥವಾ ಪರಮಾತ್ಮ ನಮಗೆ ಎರಡು ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಎರಡು ಕಣ್ಣುಗಳಿಂದ ದ್ವಂದ್ವಾತ್ಮಕವಾಗಿರುವಂಥ ಜಗತ್ತನ್ನು ನೋಡ್ತಾ ಇದ್ದೀವಿ. ದ್ವಾಪರ ಅಂತ ಒಂದು ಯುಗ ಇದೆ, ಆ ಯುಗದ ಹೆಸರು ದ್ವಂದ್ವ ಅಂತಲೇ. ಅಲ್ಲಿ ತುಂಬ ಡೈಸಿ ಆಗಿರುತ್ತೆ, ನಾವು ಡೈಸಿ ಸಿಚುಯೇಷನ್ ಅಂತ ಬಳಸ್ತೀವಿ ಇಂಗ್ಲೀಷ್ನಲ್ಲಿ, ಅಂದರೆ ಆ ಪರಿಸ್ಥಿತಿ ತುಂಬ ಸಂದಿಗ್ಧವಾಗಿರುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗೋದಿಲ್ಲ ನಮಗೆ. ಆ ರೀತಿ ಜಗತ್ತಿನಲ್ಲಿ ನಾವು ಯಾವ ಒಂದು ಆ್ಯಂಗಲ್ನಲ್ಲಿ ಯಾವ ನೋಟದಲ್ಲಿ ನಿಲ್ತೀವೋ ಆ ರೀತಿ ನಮಗೆ ಜಗತ್ತು ಕಾಣಿಸ್ತಿರುತ್ತೆ. ಆ ಕ್ಷಣಕ್ಕೆ ಅದೇ ಸರಿ ಅನಿಸ್ಬೋದು, ಅದೇ ಜಗತ್ತು ದ್ವಂದ್ವಾತ್ಮಕ. ಅದನ್ನು ನೋಡ್ತಿರುವುದು ಕೂಡ ನಾವು ಕಣ್ಣಿನ ಮೂಲಕ, ನಮ್ಮ ಎರಡು ಕಣ್ಣಿನ ಮೂಲಕ ನೋಡ್ತಾ ಇದ್ದೀವಿ. ಆದರೆ ಈ ಎರಡು ಕಣ್ಣನ್ನು ಬಿಟ್ಟು ಮೂರನೇ ಕಣ್ಣು ಹೊಂದಿರೋನೊಬ್ಬ ಇದ್ದಾನೆ, ಅವನು ನಾವು ಶಿವ ಅಂತ ಕರಿತೀವಿ. ಶಿವನ್ನ ತ್ರಕ್ಷ ಅಂದರೆ ಮೂರು ಅಕ್ಷಿಗೆ ಕಣ್ಣು ಅಂತೀವಿ, ತ್ರಕ್ಷ ಅಂದರೆ ಮೂರು ಕಣ್ಣುಳ್ಳವನು, ಮುಕ್ಕಣ್ಣ ಅಂತ. ಶಿವನಿಗೆ ಮೂರನೇ ಕಣ್ಣಿದೆ, ಆ ಮೂರನೇ ಕಣ್ಣು ಈ ಜಗತ್ತಿನ ಮಾಯೆ ಇದೆಯಲ್ಲ, ಅಂದರೆ ಸರಿತಪ್ಪುಗಳ ಮಾಯೆ ಅಥವಾ ಒಳಿತು ಕೆಡುಕುಗಳ ಮಾಯೆ ಅಥವಾ ಮನುಷ್ಯ ತಾನೇ ಮಾಡಿಕೊಂಡಿರೋ ಬಂಧನಗಳ ಮಾಯೆ, ಅದನ್ನು ಮೀರಿ ಜಗತ್ತನ್ನು ಸಮದೃಷ್ಟಿಯಿಂದ ನೋಡುತ್ತೆ. ಸಮದೃಷ್ಟಿ ಎನ್ನುವುದು ಸಾಮಾಜಿಕರಲ್ಲಿ, ದೊಡ್ಡ ದೊಡ್ಡ ನೇತಾರರಲ್ಲಿ ಅಥವಾ ಕುಟುಂಬವನ್ನು ನಡೆಸುವಂಥ ಗೃಹಸ್ಥರಲ್ಲಿ ಇರಬೇಕಾದಂಥ ಒಂದು ದೊಡ್ಡ ಗುಣ. ಇದನ್ನು ಅವ್ರು ಹೇಳ್ತಿದ್ದಾರೆ. ಇಂದ್ರಿಯಾತೀತ ದರ್ಶನವನ್ನು, ಅದರ ಪ್ರಸ್ತಾಪ ಹಿಂದಿನ ಪದ್ಯದಲ್ಲೂ ಬಂತು, ಇಂದ್ರಿಯಾತೀತ ದರ್ಶನವನ್ನು ನೋಡಬೇಕಾದ್ರೆ ನಮಗೆ ಬೇರೆ ಕಣ್ಣೇ ಬೇಕಾಗತ್ತೆ. ಇದು ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ, ಕೃಷ್ಣನ ವಿಶ್ವರೂಪವನ್ನು ನೋಡಬೇಕಾದ್ರೆ ಅರ್ಜುನನಿಗೆ ಕೃಷ್ಣ ಒಂದು ವಿಶೇಷವಾದ ಕಣ್ಣನ್ನೇ ಕೊಡ್ತಾನೆ, ಅದಕ್ಕೆ ದಿವ್ಯ ಚಕ್ಷು ಅಂತ ಕರೀತಾನೆ. ಅಂದರೆ ವಿಶೇಷವಾದಂಥ ಅನುಭವಗಳನ್ನು ಪಡೆಯಬೇಕಾದ್ರೆ ನಮಗೆ ಈ ನೇಕೆಡ್ ಐ ಅಥವಾ ಬರಿಗಣ್ಣು ಅನ್ನುವುದು ಸಾಕಾಗೋದಿಲ್ಲ, ಬೇರೆ ಒಂದು ಕಣ್ಣು ಬೇಕಾಗತ್ತೆ. ವಿಶೇಷವಾಗಿ ಡಿ ವಿ ಜಿಯವರು ಈ ಮೂರನೇ ಕಣ್ಣಿನ ಬಗ್ಗೆ ಈ ಪದ್ಯದಲ್ಲಿ ತುಂಬ ಹೇಳ್ತಿದ್ದಾರೆ. ಈ ಮೂರನೇ ಕಣ್ಣನ್ನು ಅನುಸಂಧಾನ ಮಾಡುವುದು ಹೇಗೆ ಅನ್ನುವುದನ್ನು ಡಿ ವಿ ಜಿಯವರು ಈ ಪದ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ.

ಜುವನು ಸಮರದಲ್ಲಿ ಕಾದುವನು ಗುರಿಯೊಂದನುಳಿದು ಪೆರ ತೊಂದ ನೋಡುವನೆ. ಶರನಿಧಿಯ ನೀಜುವನು ಸಮರದಲ್ಲಿ ಕಾದುವನು ಗುರಿಯೊಂದನುಳಿದು ಪೆರ ತೊಂದ ನೋಡುವನೆ. ಮರೆಯುವನು ತಾನೆಂಬುದನೆ ಮಹಾವೇಷದಲ್ಲಿ ನಿರಹಂತೆ ಯದು ಮೋಕ್ಷ ಮಂಕುತಿಮ್ಮ. ಮರೆಯುವನು ತಾನೆಂಬುದನೆ ಮಹಾವೇಷದಲ್ಲಿ ನಿರಹಂತೆ ಯದು ಮೋಕ್ಷ ಮಂಕುತಿಮ್ಮ.

0: ಇದು ಮೋಕ್ಷದ ಬಗ್ಗೆ ಹೇಳುವಂಥದ್ದು. ಈ ಮೋಕ್ಷ ಅನ್ನುವುದು ಅಥವಾ ನಿರ್ವಾಣ ಅನ್ನುವುದು, ಬಿಡುಗಡೆ ಅನ್ನುವುದು, ಲಿಬರೇಷನ್ ಅನ್ನುವುದು ಪ್ರಪಂಚದ ಎಲ್ಲ ಧರ್ಮಗಳನ್ನು, ಎಲ್ಲ ದಾರ್ಶನಿಕರನ್ನು ಕಾಡಿರುವಂಥ ಸಂಗತಿ. ಮನುಷ್ಯ ಹೇಗೆ ಬಂಧನದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂದರೆ ಈ ಬಂಧನವೇ ಮೋಕ್ಷ. ಈ ಬಂಧನದಿಂದ ಬಿಡುಗಡೆಯನ್ನು ಮೋಕ್ಷ ಅಂತ ಕರೀತಾರೆ. ಜೀವನದಲ್ಲಿ ಬಂಧ ಮತ್ತು ಮೋಕ್ಷ ಅನ್ನುವುದು ಎರಡು ಸ್ಥಿತಿಗಳು. ಕಟ್ಟುಪಾಡುಗಳಿಂದ ಇರುವುದು, ಕಟ್ಟುಪಾಡುಗಳನ್ನು ಬಿಡಿಸ್ಕೊಂಡು ಸ್ವತಂತ್ರನಾಗುವುದು. ಪರತಂತ್ರದಲ್ಲಿರುವುದು, ಸ್ವತಂತ್ರನಾಗುವುದು. ಸ್ವಾತಂತ್ರ್ಯ ಮತ್ತು ಪರತಂತ್ರ ಇವೆರಡು ಜೀವನದಲ್ಲಿ ಬಹಳ ಮುಖ್ಯವಾದ ಘಟ್ಟಗಳು. ಪರತಂತ್ರದಲ್ಲಿ ನೋವಿರುತ್ತೆ, ಸ್ವಾತಂತ್ರ್ಯದಲ್ಲಿ ಆನಂದ ಇರುತ್ತೆ. ಪರತಂತ್ರದಲ್ಲಿ ಪರಾಧೀನತೆ ಇರುತ್ತೆ, ಸ್ವಾತಂತ್ರ್ಯದಲ್ಲಿ ಸ್ವಾಧೀನತೆ ಇರ್ತದೆ. ಈ ಸ್ವಾಧೀನತೆಯನ್ನು ಅವರು ಆತ್ಮದ ದೃಷ್ಟಿಯಿಂದ ಹೇಳ್ತಿದ್ದಾರೆ. ಸಮುದ್ರವನ್ನು ಈಜುವವರಾಗಲಿ ಅಥವಾ ಯುದ್ಧದಲ್ಲಿ ಹೋರಾಟ ಮಾಡುವವರಾಗಲಿ ಇನ್ನೊಂದರ ಕಡೆ ಗಮನ ಕೊಡೋದಿಲ್ಲ, ನೇರವಾಗಿ ಅವರು ತಮ್ಮ ಗುರಿ ಕಡೆನೆ ಹೋಗ್ತಿರ್ತಾರೆ. ಅದೇ ರೀತಿಯಲ್ಲಿ ನಾವು ಈ ಜೀವನದಲ್ಲಿ ಬಿಡುಗಡೆಯನ್ನು ಪಡೆಯುವುದಕ್ಕೆ, ಅಂದರೆ ಬಿಡುಗಡೆ ಅಂತ ಹೇಳಿದ್ರೆ ಎಲ್ಲೋ ಓಡಿ ಹೋಗಬೇಕು, ಎಲ್ಲೋ ಹೋಗಿ ಕಾಡಿನಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಬೇಕು, ಮೂಗು ಹಿಡ್ಕೊಂಡು ಕೂರಬೇಕು ಅನ್ನೋ ಅರ್ಥವನ್ನು DVG ಹೇಳಲೇ ಇಲ್ಲ. ಯಾಕೆಂದರೆ 70-75 ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ತುಂಬ ಚಟುವಟಿಕೆಯಿಂದ ಕೂಡಿದಂಥ ಗುಂಡಪ್ಪನವರು ಆ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ. ಅವರು ಈ ಜೀವನದಲ್ಲಿರಬೇಕು, ಹೋರು ಧೀರತೆಯಿಂದ ಮಂಡುತನದಿಂದ ಬೇಡ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಜೀವನವನ್ನು ಧೀರತನದಲ್ಲಿ ಎದುರಿಸಬೇಕು. ಆ ಎದುರಿಸುವ ಸಂದರ್ಭದಲ್ಲಿ ನಮ್ಮ ಕಣ್ಣು ಯಾವಾಗಲೂ ಕೂಡ ಈ ಒಟ್ಟು ಜಗತ್ತಿನ ಜಂಜಡಗಳಿಂದ ಬಿಡುಗಡೆ ಹೊಂದುವುದು ಹೇಗೆ ಅನ್ನೋದ್ರ ಕಡೆ ನಮ್ಮ ಮನಸ್ಸನ್ನು ನಾವು ಇಟ್ಕೊಂಡಿರಬೇಕು. ಇದಕ್ಕೆ ಪರಮಹಂಸರು ಒಂದು ಉದಾಹರಣೆ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಇನ್ನೊಬ್ಬರು ಮನೆಗೆ ಕೆಲಸಕ್ಕೆ ಬರುವಂತಹ ದಾಸಿ, ಅವರು ಮನೆಯ ಕೆಲಸವನ್ನು ಮಾಡಬೇಕಾದ್ರೆ ಕೂಡ ಅವಳ ಒಂದು ಮನಸ್ಸಿನ ಒಂದು ಮೂಲೆ ಎಲ್ಲೋ ಒಂದು ಕಡೆ ತನ್ನ ಮನೆಯಲ್ಲಿ ಬಿಟ್ಟು ಬಂದಿರೋ ಮಗು ಕಡೆ ಇರುತ್ತೆ. ನನ್ನ ಮಗುವನ್ನು ಹೋಗಿ ಎಷ್ಟು ಬೇಗ ನಾನು ಸೇರ್ತೀನೋ ಅಂತ. ಹಾಗೆ ಈ ಜಗತ್ತಿನ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡಬೇಕು, ಆದರೆ ಆ ಕೆಲಸದ ಮೋಹದಲ್ಲಿ ಅಂಟ್ಕೊಳ್ಬಾರ್ದು. ಮೋಕ್ಷ ಅಂದರೆ ಇದನ್ನು DVG ಹೇಳ್ತಾ ಇದ್ದಾರೆ.
1: ಕಗ್ಗದ ಸಿರಿ DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ GB ಹರೀಶ, ಸಂಯೋಜನೆ TV ವಿದ್ಯಾಶಂಕರ್, AV ವಿನೋದ್ ಕುಮಾರ್ ಹಾಗೂ MG ಶ್ರೀಹರ್ಷನ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲ್ಗೆ,
2: ಸಿರಿಗನ್ನಡಂ ಬಾಳ್ಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:35 ಇನ್ನೀಗ ಕೆಲವು ಪ್ರಕಟಣೆಗಳು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಏನು ರಂಗ ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕಾರ್ಯಕ್ರಮ ಆರಂಭ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಕರ್ನಲ್ ರಮೇಶ್ ಆಳ್ವಾರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್.
2: ಜೈ ಹಿಂದ್.
1: ಯುದ್ಧ ಆ ಕಾಲದಲ್ಲಿ ಬಹಳ ಬೇರೆ ರೀತಿಯಾಗಿತ್ತು, ಈ ಕಾಲದಲ್ಲಿ ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದೆ. ನಾವು ಅನೇಕ ಬಾರಿ ಕೇಳ್ತೀವಿ, ಎಷ್ಟೋ ಸರಿ ಸೈನಿಕರಿಗೆ ಹಾಕೊಳ್ಳೋಕೆ ಶೂ ಇರ್ತಿರ್ಲಿಲ್ಲ, ಬರಿಗಾಲಲ್ಲಿ ಯುದ್ಧ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಕೆಲವರ ಬಾಯಿಂದ ಕೇಳ್ತೀವಿ. ಮತ್ತೆ ಈಗಿನ ರೀತಿಯ ಟ್ಯಾಂಕ್ಗಳ ಸಪೋರ್ಟ್ ಇರಲಿಲ್ಲ, ಮತ್ತೆ ಆವಾಗ ನಮ್ಮ ಹತ್ರ ಇದ್ದ ಏರೋಪ್ಲೇನ್ಗಳು ಹೆಲಿಕಾಪ್ಟರ್ಗಳ ಸಂಖ್ಯೆನೂ ಕಡಿಮೆ ಇತ್ತು ಅಂತೆಲ್ಲ ಹೇಳ್ತಾರೆ. ಹೇಗಿತ್ತು ಅವಾಗ ನೀವು ಯುದ್ಧ ಮಾಡುವಾಗ?
2: ಒಂದ್ ಮಾತು ಏನಂದ್ರೆ, ಇದು ಇಂಟೆಲಿಜೆನ್ಸ್ ಸಿಸ್ಟಮ್ ಇರಲಿಲ್ಲ. ಅಂದ್ರೆ ನಮ್ಗೆ ಅಲ್ಲಿ ಯಾರಿದ್ದಾರೆ, ಎಷ್ಟು ಸಂಖ್ಯೆದಲ್ಲಿದ್ದಾರೆ, ಆತರ ಈಗ ಸೆಟಲೈಟ್ ಇರಲಿಲ್ಲ. ಸೊ ನಾವು ಫೋಟೋಗ್ರಾಫ್ ತಗೊಂಡು ಅಕ್ಯುರೇಟ್, ಸೊ ನಮ್ಗೆ ವಿ ಹ್ಯಾಡ್ ಟು ವಿ ಫೋರ್ಸ್ ಟು ಸೆಂಡ್ ಪೀಪಲ್
1: ಅದೇ ಬೈನಾಕ್ಯುಲರ್ ಅಲ್ಲಿ
2: ಬೈನಾಕ್ಯುಲರ್ ಆಮೇಲೆ ಯಾರಿಗಾರ ಡ್ರೆಸ್ ಹಾಕಿ
1: ಕಳಿಸ್ಬೇಕು,
2: ಶೆಪರ್ಡ್ ತರ ಕಳಿಸಿ. ಈಗ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿದೆ, ಎಕ್ವಿಪ್ಮೆಂಟ್ ಚೆನ್ನಾಗಿದೆ, ಬಟ್ ಆತರ ನಮ್ಗೆ ಆಗಿರ್ಲಿಲ್ಲ. ಬೂಟು ಇಲ್ಲ, ಊಟ 4 ದಿವಸ ಆದ್ಮೇಲೆ ಸಿಕ್ತು, ಬಟ್ ಆಮೇಲೆ ಸರಿಯಾಗಾಯ್ತು, ನೀರ್ ಬಂತು.
1: ಹೀಗೆ 10 ತಿಂಗಳ ಆದ್ಮೇಲೆ ಅಲ್ಲಿಂದ ಸೈನ್ಯವನ್ನ ವಾಪಸ್ ಕರೆಯುವಂತ ಪ್ರಸಂಗ ಬಂತು.
2: ಹೌದೌದು,
1: ಅದನ್ನ ಹೇಳಿ.
2: ಅಲ್ಲಿ ಇಮಿಡಿಯೇಟ್ ಕಾಂಟ್ಯಾಕ್ಟ್ ನಲ್ಲಿ ಯಾರಿದಾರೋ ಲೈನ್ ನಲ್ಲಿ ಅವ್ರು ಅಲ್ಲೇ ಇರ್ತಾರೆ. ಹಿಂದ್ಗಡೆಯಿಂದ ಹಿಂದ್ಭಾಗದಿಂದ ಒಂದೊಂದಾಗಿ ಇದ್ ಮಾಡ್ತಾರೆ, ಯಾಕಂದ್ರೆ ಯಾವ ಟೈಮ್ಲಿ ತಿರ್ಗಾ ಅವ್ರು ಚೇಂಜ್ ಮಾಡಿ ಮಾಡಬಹುದು. ಸೊ ಅದಕ್ಕೆ ಆ ಪ್ರಸಂಗ ರಕ್ಷಣೆ ಮಾಡ್ಲಿಕ್ಕೆ ನಮ್ ಗನ್ಸ್ ಎಲ್ಲ ರೆಡಿ ಆಗಿರ್ತವೆ.
1: ಅಂದ್ರೆ ನೀವು ಆಕ್ಚುಯಲ್ ಬಾರ್ಡರ್ ಏನಿರುತ್ತೆ ಅದ್ರ ಮೇಲೆ ಜನ ಇದ್ದೇ ಇರ್ತಾರೆ, ಅದನ್ನ ಬಿಟ್ಟು ಹಿಂದಕ್ಕೆ ಬರಲ್ಲ ಸೈನಿಕರು.
2: ಇಲ್ಲ ಇಲ್ಲ,
1: ಆದ್ರೆ ಆ ದೇಶದ ನೆಲದಲ್ಲಿ ಹೋಗಿರ್ತಿರಲ್ಲ, ಅಲ್ಲಿಂದ ಒಂದೊಂದೇ ಟ್ರೂಪ್ಸ್.
2: ಯಾಕಂದ್ರೆ ನಾವು ಹೋಗಿದ್ದು ಸುಮಾರು 20 ಕಿಲೋಮೀಟರ್
1: ಒಳಗಡೆ.
2: ಅಲ್ಲಿಂದ ಬರೋದು ಸ್ವಲ್ಪ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ವಿ.
1: ಯಾವತ್ತು ಹೀಗೆ ನೀವು ಅಂದ್ರೆ ನಮ್ಮ ಭಾರತ ಸರ್ಕಾರ ಯುದ್ಧವನ್ನ ವಿರಾಮ ಘೋಷಿಸಿ ಸೈನಿಕರೆಲ್ಲ ಹಿಂತಿರುಗಬೇಕು ಅಂತ ಮಾಡ್ಕೊಂಡಿದ್ದು ನಿಮ್ಗೆ ಸುದ್ದಿ ಬಂತಲ್ಲ, ಅವಾಗ ಹೇಗಿತ್ತದು? ಹೇಗೆ ನಿಮ್ಗೆ ಸುದ್ದಿ ಬಂತು?
2: ಆರ್ಮಿ ಹೆಡ್ ಕ್ವಾರ್ಟರ್ ಇಂದ ಮೇನ್ ಹೆಡ್ ಕ್ವಾರ್ಟರ್ಗೆ ಬರುತ್ತೆ, ಆಮೇಲೆ ನಮ್ಮ ಹೆಡ್ ಕ್ವಾರ್ಟರ್ಗೆ ಬಂದಾದ್ಮೇಲೆ ಅವ್ರು ಮೀಟಿಂಗ್ ಮಾಡಿದ್ರು, ಈ ತರ ಸುದ್ದಿ ಬಂದಿದೆ, ತಯಾರಿ ಮಾಡಿ. ಸೊ ಎಲ್ಲ ತಯಾರಿ ಮಾಡಿ ಒಂದೊಂದಾಗಿ ನೀಡ್ ಟು ನೋ ಬೇಸಿಸ್ ನಲ್ಲಿ ಹೇಳ್ತೇವೆ ಮುಖ್ಯರಿಗೆ ಮೊದಲೇ, ಆಮೇಲೆ ಸೈನಿಕರಿಗೆ ಹೇಳ್ತೇವೆ, ಬಟ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಆಯ್ತು,
1: ಮುಗೀತು, ಹೊರಡೋದು
2: ಅಂತ ಗೊತ್ತಾಗತ್ತೆ. ಎಲ್ಲಾರು ಕೆಲಸ ಮಾಡಿದ್ವಿ,
1: ಅಲ್ಲಿಗೆ ಒಪ್ಪಂದ ಆಯ್ತು. ಒಪ್ಪಂದ
2: ಆಯ್ತು.
1: ಯಾವ ಒಪ್ಪಂದ ಆಗಿದ್ದ ಅವಾಗ?
2: ಅಲ್ಲೇ ಟಾಸ್ಕೆಂಟ್ ನಲ್ಲಿ ಆಯ್ತಲ್ಲ, ಅದಾದ್ಮೇಲೆ ಇಲ್ಲಿ ಏನಂದ್ರೆ ಬಾರ್ಡರ್ ಮೀಟಿಂಗ್ಸ್ ಆಗತ್ತೆ. ನಾನು ಒಂದೆರಡು ಸಲ ಎಷ್ಟೋ ಮೀಟಿಂಗ್ ನಲ್ಲಿ ಪಾಕಿಸ್ತಾನ್ ಆಫೀಸರ್ ಡಿಸ್ಕಸ್ ಮಾಡ್ತಾ ಇದ್ವಿ. ಆಮೇಲೆ ಫ್ಲಾಗ್ ಮೀಟಿಂಗ್ ಅಂತ ಒಂದು ಫ್ಲಾಗ್ ಹಾಕ್ತಾ ಇದ್ವಿ, ವೈಟ್ ಫ್ಲಾಗ್ ಟೇಬಲ್ ಹಾಕಿ ಎರಡು ಕಡೆ,
1: ಆ ಕಡೆ ಈ ಕಡೆ,
2: ಈ ಕಡೆ 4-5 ಚೇರ್, ನಾವು 4-5 ಚೇರ್ ಅಲ್ಲಿ ಮಾತಾಡ್ಕೊಂಡು ಹೋಗೋದು. ಗ್ರೌಂಡ್ ಡೀಟೇಲ್ಸ್ ಅನ್ನ ಮಾತಾಡ್ಬೇಕಾಗತ್ತೆ. ಸೊ ಆತರ ನಡೀತು.
1: ಎಷ್ಟು ಸಮಯ ತಗೊಳ್ತು ಎಲ್ಲ ಸೈನ್ಯ ಹಿಂದಕ್ಕೆ?
2: ಒಂದು ಆವರೇಜ್ ಹೇಳುವುದು ಇನ್ನೊಂದು 6 ತಿಂಗಳಾಯ್ತು.
1: ನೀವು ಅಲ್ಲಿದ್ದಾಗ ನಿಮ್ಮ ಕುಟುಂಬ ಎಲ್ಲ ಎಲ್ಲಿದ್ರು?
2: ಏನಾದ್ರು ಮದ್ವೆ ಆಗಿರಲಿಲ್ಲ, ನನ್ನ ತಾಯಿ ನಮ್ಮ ಅಣ್ಣ ಅವರು ಪುಣೆದಲ್ಲಿದ್ರು.
1: ಮತ್ತೆ ನೀವು ತ್ರಿಪುರ ಅಲ್ಲಿಂದ ಬಂದ ಮೇಲೆ ಎಲ್ಲಿ ಪೋಸ್ಟಿಂಗ್ ಆಯ್ತು ನಿಮ್ಗೆ?
2: ಅಲ್ಲಿಂದ ಬಂದ್ಮೇಲೆ ಬರೀಲಿಕ್ಕೆ ಬಂದೆ, ಅಲ್ಲಿಂದ ನಾನು 5 ಡಿವಿಷನ್ ನಿಫಾಗ್ ಹೋದೆ, ಅಲ್ಲಿ ನಾನು ಕ್ಯಾಪ್ಟನ್ ಇಂದ ಪ್ರಮೋಷನ್ ಆಯ್ತು ಮೇಜರ್ಗೆ. ಅದಾದ್ಮೇಲೆ ನನ್ನ ಮದ್ವೆ ಆಯ್ತು. ಬೆಂಗಳೂರಿಗೆ ಬಂದು ಗೀತಾ ಮದ್ವೆ ಮಾಡಿದೆ.
1: ನಿಮ್ಮ ಮನೆಯವ್ರ ಹೆಸರು ಗೀತಾ?
2: ಗೀತಾ ಹೌದು.
1: ಸೊ ಗೀತಾ ಸಂಗೀತವಾಗಿ ಬಂದ್ರು ನಿಮ್ ಜೀವನ.
2: ಖಂಡಿತ ಖಂಡಿತ,
1: ತುಂಬಾ ಸಂತೋಷ. ನೀವು 1991 ನಿವೃತ್ತಿ ಹೊಂದಿರಿ,
2: ಹೌದು,
1: ಅದು ಪಂಜಾಬ್ ನಲ್ಲಿ.
2: ಪಂಜಾಬ್
1: ಬಹುಶಃ ಎಲ್ಲಿ ಬಾರ್ಡರ್ ಅಲ್ಲೇ ಹೆಚ್ಚಿಗೆ ಕೆಲಸ,
2: ಬಾರ್ಡರ್ ನಿಂದ ರಿಟೈರ್ ಆಗಿ ಅಲ್ಲಿಂದ
1: ಬಾರ್ಡರ್ ಅಲ್ಲೇ ಮತ್ತೆ
2: ಸೀದಾ ಬೆಂಗಳೂರಿಗೆ ಬಂದ್ವಿ.
1: ಅಲ್ಲಿ ಪಂಜಾಬ್ ಬ್ರಿಗೇಡ್ ನಲ್ಲಿ ಡೆಪ್ಯೂಟಿ ಕಮಾಂಡರ್ ಆಗಿ,
2: ಡೆಪ್ಯೂಟಿ ಕಮಾಂಡರ್ ಆರ್ಟಿಲರಿ ಬ್ರಿಗೇಡ್,
1: ಐಎಂಎನ್ ಸರ್ವಿಸ್ ತಗೊಂಡ್ರೆ 41 ವರ್ಷಗಳಿಗಿಂತ ಹೆಚ್ಚು ಸೇವೆ ಸಲ್ಲಿಸಿದ್ರಿ.
2: ಹೌದು,
1: ಅಂದ್ರೆ ನಿಮ್ಮ ಜೀವನದ ಬಹುಶಃ ಮುಕ್ಕಾಲು ಪಾಲು ಅವಾಗ ಸೈನ್ಯದಲ್ಲೇ ಕಳೆದಿದ್ರಿ. ಮದುವೆ ಆಯ್ತಲ್ಲ, ಆ ನಂತರ ಬೇರೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ಆಗ್ತಿತ್ತು ನಿಮ್ಗೆ?
2: ಅದು
1: ವರ್ಷಕ್ಕೊಮ್ಮೆ ಹೋಗ್ಲೇಬೇಕು. ಹೇಗಿತ್ತು ಅವಾಗ?
2: ಈ ಕಡೆ ವೈಫಿಗೂ ಏನಾರು ಆಗ್ಬಹುದು ಅಂತ
1: ಸೈನ್ಯಕ್ಕೆ ಸೇರಿದ್ದಾರೆ
2: ಚಿಂತನೆ ಆಗ್ತಾ ಇತ್ತು. ಎಲ್ಲಾ ಇದು ಲೇಡೀಸ್ಗೂ ಹಾಗೆ ಆಗತ್ತೆ, ನಮಗೂ ಆಗತ್ತೆ, ಬಿಟ್ಬಿಟ್ಟು ಹೋಗೋದು. ಬಟ್ ನಾವು ಒಂಥರ ಅದು ಕರ್ತವ್ಯ ಮಾಡಬೇಕು, ಒಂದು ಆನರ್, ದೇಶ ಸೇವೆ ಮಾಡಬೇಕು ಅಂತ ಭಾವನೆ ಇರುತ್ತೆ.
1: ಹೀಗೆ ನೀವು ಕೆಲವು ಇನ್ಸರ್ಜೆನ್ಸಿ ಆಪರೇಷನ್ಸ್ ಅಲ್ಲೂ ಕೆಲಸ ಮಾಡಿದಿರಿ.
2: ಹೌದು,
1: ಅದರಲ್ಲೂ ಮುಖ್ಯವಾಗಿ ಈಶಾನ್ಯ ಭಾಗದಲ್ಲಿ, ಭಾರತದಲ್ಲಿ ಅಂದ್ರೆ ತ್ರಿಪುರ
2: ಮಿಜೋರಾಂ.
1: ಅದು ಹೇಳಿ,
2: ಬಂಡುಕರು ಬರೋದು, ಗಲಾಟೆ ಮಾಡೋದು, ಆರ್ಟಿಲರಿಗೆ ಸಮಟೈಮ್ ನಾವು ಫೈರ್ ಮಾಡ್ಲಿಕ್ಕೆ ಆರ್ಡರ್ ಬರ್ತಾ ಇತ್ತು, ಮಾಡ್ತಾ ಇದ್ವಿ. ಯಾಕಂದ್ರೆ ಅವ್ರಿಗೆ ಒಳಗಡೆ ಬರೋರಿಗೆ ಕ್ಲಿಯರ್ ಆಗಿ ಒಂದು ಪಾಠ ಕಲಿಸ್ಬೇಕು, ದೇಶದಲ್ಲಿ ಒಳಗಡೆ ಬಂದ್ರೆ ಇದಾಗತ್ತೆ ಅಂತ. ಸೊ ಅದಕ್ಕೆ ಆರ್ಟಿಲರಿ ಯೂಸ್ ಮಾಡ್ತಾರೆ, ಶೆಲ್ಲಿಂದ ಬಂದದ್ದು, ಅದರಿಂದ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು. ಬೇರೆಯವರು ಇನ್ಫೆಂಟ್ರಿಯವರು ಇದ್ರೆ ಅವರು ಫಾರೆಸ್ಟ್ ಒಳಗಡೆ ಹೋಗಿ ಮನೆಗಳ ಒಳಗೆ ಚೆಕ್ ಮಾಡಿ ಮಾಡ್ತಾ ಇದ್ರು. ಅವ್ರ ತರ ನಮ್ದು ಸ್ವಲ್ಪ ಹಿಂದಿನ ಡಿಸ್ಟೆನ್ಸ್ ಇಂದ ನಾವು ಕಳಿಸ್ತಾ ಇದ್ವಿ.
1: ಕರ್ನಲ್ ರಮೇಶ್ ಅವರೇ, ನೀವು ಸೇವೆ ಸಲ್ಲಿಸ್ತಾ ಇದ್ರು ಕೂಡ ಓದ್ತಾನು ಇದ್ರಿ, ಅನೇಕ ಡಿಗ್ರಿಗಳನ್ನ ಮಾಡಿದ್ರಿ ಅಲ್ಲಿ.
2: ಹೌದು, ಆರ್ಮಿನಲ್ಲಿ ಇದ್ದಾಗ ಅವರು ಸೌಕರ್ಯ ಮಾಡ್ತಾ ಇದ್ರು, ಏನಾರು ಎಕ್ಸಾಮ್ ಅಪಿಯರ್ ಹೋಗ್ಬೇಕಂದ್ರೆ ರಜಾ ಕೊಡ್ತಾ ಇದ್ರು. ಆಮೇಲೆ ಆರ್ಮಿನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಆಫ್ ಆರ್ಮಮೆಂಟ್ ಟೆಕ್ನಾಲಜಿ ಅಂತ ಇದೆ, ಹೈಯೆಸ್ಟ್ ಆರ್ಮಿ ಟೆಕ್ನಿಕಲ್, ಅಲ್ಲಿ ಇದು ವೆಪನ್ಸ್ ಬಗ್ಗೆ ಎಲ್ಲ ಕಲಿಸ್ತಾರೆ, ಡಿಸೈನ್, ಇದು ಮ್ಯಾನುಫ್ಯಾಕ್ಚರ್.
1: ನೀವು ಅಲ್ಲಿ ಎಂಟೆಕ್ ಮಾಡಿದ್ರಿ?
2: ಅಲ್ಲಿ ಎಂಟೆಕ್ ಮಾಡಿದ್ರಿ.
1: ನಂತರ ಎಂ ಕಾಂ ಮಾಡಿದ್ರಿ, ಎಂಬಿಎ
2: ಮಾಡಿದ್ರಿ.
1: ಈ ನಡುವೆ ನಡುವೆ ಈ ಯುದ್ಧ ಮಾಡ್ತಾನು ಇವನ್ನೆಲ್ಲ ಮಾಡಿದಿರಲ್ಲ,
2: ನಮ್ಮ ರಕ್ತದಲ್ಲಿ ಇದೆ ವಿದ್ಯೆ ಮಾಡೋದು.
1: ಬಹಳ ಬುದ್ಧಿವಂತರು ಹಾಗಾದ್ರೆ ನೀವು ಅಂತ ಅನ್ಸುತ್ತೆ.
2: ಬುದ್ಧಿ ಯೋಗ ಅಂತ ದೇವರು ಕೊಡ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ನಾನೇ ಬುದ್ಧಿ ಯೋಗ ಕೊಡ್ತೇನೆ, ಬೈ ವಿಚ್ ಯು ಕಮ್ ಟು ಮೀ ಅಂತ. ಅವರೇ ಬುದ್ಧಿ ಯೋಗ ಕೊಟ್ರೆ ಸಹಿ ಡೈರೆಕ್ಷನ್ ಅಲ್ಲಿ ಹೋಗ್ಬಹುದು ನಾವು. ಸೊ ಬುದ್ಧಿ ಯೋಗ ತುಂಬಾ ಮಹತ್ವ.
1: ತುಂಬು 40 ವರ್ಷಗಳು ಸೇವೆಯನ್ನ ಮುಗಿಸ್ಲೇಬೇಕು ಅನ್ನೋದು ನಿಮ್ ನಿರ್ಧಾರ ಆಗಿತ್ತು ಹೇಗೆ? ತುಂಬಾ ಜನ ಒಂದು 25 ವರ್ಷ 26 ವರ್ಷ ಆದ್ಮೇಲೆ ಬೇರೆ ಬೇರೆ ಕಾರಣಗಳಿಂದ, ಅದು ವೈಯಕ್ತಿಕ ಆಗಿರ್ಬೋದು, ಕೌಟುಂಬಿಕ ಕಾರಣಗಳು, ತಂದೆ ತಾಯಿ ಸಲುವಾಗಿ ಎಲ್ಲ ಸ್ವಯಂ ನಿವೃತ್ತಿ ತಗೊಂಡು ಬರ್ತಾರೆ. ನೀವು ಪೂರ್ತಿ ಸರ್ವಿಸ್ ಅಲ್ಲೇ ಮಾಡಿದಿರಾ?
2: ಹೌದು, ನನ್ಗೆ ಆತರ ಬಿಡಬೇಕು ಅಂತ ಅನಿಸ್ಲಿಲ್ಲ.
1: ಮೊದಲೊಂದು ಮಾತು ಹೇಳಿದ್ರಿ, ಮನೆಯಲ್ಲಿ ಹೆಂಡತಿ ಚೆನ್ನಾಗಿ ಎಲ್ಲ ನಿರ್ವಹಣೆ ಮಾಡಿದ್ರೆ ಸೈನಿಕನಿಗೆ ಬಹಳ ಅನುಕೂಲ ಅಂತ.
2: ಹೌದು,
1: ನಿಮ್ಮ ಬದುಕು ಹಾಗೆ ನಿಮ್ಗೆಲ್ಲ ಅವಕಾಶಗಳನ್ನ ಕೊಡ್ತಾ ಹೇಗೆ ಮನೆಯಲ್ಲಿ?
2: ಹೌದು, ನಾನು ಮರೆಯಲ್ಲ ಅದನ್ನ. ಈಗ ಗೀತಾ, ನಮ್ಮ ಆರ್ಮಿನಲ್ಲಿ ಏನಂದ್ರೆ ಫ್ಯಾಮಿಲಿ ವೆಲ್ಫೇರ್ ಅಂತ ಒಂದು ಐಡಿಯಾ ಇದೆ. ಅದು ಡ್ಯೂಟಿ ಆಫೀಸರ್ ವೈಫಿಗೆ ಜವಾನ್ ಫ್ಯಾಮಿಲಿಗೆ ಹೋಗಿ ಮಾತಾಡಿ ಅವ್ರ ಕಷ್ಟ ಸುಖ ಕೇಳಿ ಅದನ್ನ ನೋಟ್ ಮಾಡಿ ಹೆಡ್ ಆಫೀಸಿಗೆ ಹೇಳ್ಬಿಟ್ಟು ಗೀತಾ ಹೋಗಿ ಮಾತಾಡಿ ನನ್ಗೆ ಹೇಳ್ತಾ ಇದ್ಲು. ಮುಖ್ಯ ನಂತರ ಏನಾಗತ್ತೆ ಅಂದ್ರೆ ಅದು ಅವ್ರಿಗೊಂದು ಭಾವನೆ ಬರುತ್ತೆ, ನನ್ನ ಆರ್ಮಿ ನಮ್ಗೆ ನೋಡ್ಕೋತಾರೆ, ನಮ್ಮ ಫ್ಯಾಮಿಲಿಗೆ ನೋಡ್ಕೋತಾರೆ,
1: ಬಿಲಾಂಗಿಂಗ್ನೆಸ್
2: ನೋಡ್ಕೋತಾರೆ ಅಂದರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ಒಬ್ರು ಸೀನಿಯರ್ ಆಫೀಸರ್ಸ್ ವೈಫ್ ನಮ್ಮ ಹೆಂಡತಿಗೆ ಹೇಳಿದ್ರು, ನಾವು ಹೋಗ್ತೀಯಲ್ಲ ಈಗ ನೀನು ಫ್ಯಾಮಿಲಿಗೆ ನೋಡ್ಕೊ, ಫ್ಯಾಮಿಲಿ ಅವ್ರ ಹಸ್ಬೆಂಡ್ ನೋಡ್ಕೋತಾರೆ, ಅವ್ರ ಹಸ್ಬೆಂಡ್ ನಿನ್ನ ಹಸ್ಬೆಂಡ್ ನೋಡ್ಕೋತಾರೆ, ಅಂದ್ರೆ ಎಲ್ಲರೂ ಪರಸ್ಪರ ಮಾಡ್ತಾರೆ.
1: ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಿಮ್ಮ ಕುಟುಂಬದವರು ಈಗ ನಮ್ಮೊಂದಿಗೆ ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ.
3: ನಾನು ಗೀತಾ ಆಳ್ವಾರ್ ಅಂತ, ನಮ್ಮ ಹಸ್ಬೆಂಡ್ ಕರ್ನಲ್ ಆರ್ ಎಸ್ ಆಳ್ವಾರ. ಸೊ ಅವ್ರ ಜೊತೆ ನಾನು ಮದುವೆ ಆದಾಗ 19 ವರ್ಷ, ನನಗೆ ಹಿಂದಿನೂ ಬರ್ತಾ ಇರಲಿಲ್ಲ. ಅಲ್ಲಿ ಹೋದಾಗ ಹಿಂದಿ ಓದಿದ್ರೇನು ತುಂಬ ಕಷ್ಟ ಆಗ್ತಾ ಇತ್ತು ಮಾತಾಡೋಕ್ಕೆ ಎಲ್ಲ, ಏನು ಅಂತನ್ಬಿಟ್ಟು. ಎಲ್ಲ ಹೊಸ ಜಾಗ, ಹೊಸ ಅಟ್ಮಾಸ್ಫಿಯರು, ನಾವು ಬೆಂಗಳೂರಿನಲ್ಲಿದ್ದು ಓದಿದ್ದು ಎಲ್ಲ ಆ ಥರ ಜಾಗದಿಂದ ಆರ್ಮಿ ಇದಕ್ಕೆ ಹೋಗಿದ್ದಕ್ಕೆ ಅದು ತುಂಬ ಹೊಸ ಎಕ್ಸ್ಪೀರಿಯನ್ಸು. ಆದರೆ

0: ಯಾವಾಗ ನನಗೆ ಇವರು ಕರ್ನಲ್ ಆಗಿ ನನಗೆ ನನ್ನ ಡ್ಯೂಟಿ ಮಾಡಕ್ ಬಂತು, ಆಗ ನಾನು ಆ ವೆಲ್ಫೇರ್ ನಡೆಸಬೇಕಾಗಿ ಬಂತು. ಅವಾಗ ನಾನು ನಂಗಂತೂ ಅದು ತುಂಬಾನೇ ಇಷ್ಟ ಆಯ್ತು. ಅದರಲ್ಲಿ ಎಲ್ಲ ಸೋಲ್ಜರ್ಸ್ ವೈಫ್ಸ್ ಬರ್ತಾರೆ, ಸೈನಿಕರ ವೈಫ್ ಎಲ್ಲ ಬಂದಾಗ ಅವ್ರು 6 ತಿಂಗಳಿಗೆ ಒಂದ್ಸಲ ಮನೆ ಸಿಗತ್ತೆ, ಅದರಲ್ಲೂ ಟರ್ನ್ ಬೈ ಟರ್ನ್ ಜಾಸ್ತಿ ಟೈಮ್ ಇರಲ್ಲ ಅವರು. ಸೊ ಅವರೆಲ್ಲ ಬಂದು ಮಾತಾಡಿಸಿ ಅವರಿಗೆ ನಾನು ಎಲ್ಲ ಹೇಳ್ಕೊಡ್ತಾ ಇದ್ದೆ. ನನಗೆ ಬರೋ ವಿದ್ಯೆನ ಅಂದ್ರೆ ಹೊಲಿಯೋದು, ಏನಾದ್ರು ಅಡಿಗೆ ಮಾಡೋದು ಇದ್ರೆ ಅಡಿಗೆ ಮಾಡೋದು, ಅಥವಾ ಅವ್ರದ್ದು ಏನೇನು ರೈಟ್ಸ್ ಇದೆ ಅದ್ರ ವಿಷಯ ಅದನ್ನೆಲ್ಲ ಅವರಿಗೆ ತಿಳಿಸ್ಕೊಡ್ತಾ ಇದ್ದೆ. ಲೇಡೀಸ್ ಕ್ಲಬ್ನಲ್ಲಿ ಹೆಂಗೆ ಅವರು ಕಾಂಪಿಟೇಷನ್, ಫುಡ್ ಕಾಂಪಿಟೇಷನ್ ಮಾಡ್ತಾ ಇದ್ರು ಅಡಿಗೆ ಮಾಡೋದು ಎಲ್ಲ, ಸೇಮ್ ತರ ಇವ್ರಿಗೂ ನಾನು ನಡೆಸ್ತಾ ಇದ್ದೆ. ಅವರಿಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ ಬೀದಿನಲ್ಲಿ ಹೋದ್ರು ನಮಸ್ಕಾರ ಮಾಡೋರು, ಅಷ್ಟು ಇಷ್ಟಪಡೋರು. ಅದರಲ್ಲಿ ಒಂದು ಘಟನೆ ಹೇಳ್ತೀನಿ. ಅವಾಗ ಇವರು ಎಕ್ಸಸೈಸ್ಗೆ ಹೋಗಿದ್ರು, ಅವಾಗ ನಾನು ಒಂದು ಎವ್ರಿ ವೀಕ್ ಮೀಟ್ ಮಾಡಬೇಕಾಗಿತ್ತು ಜಮನ್ಸ್ ವೈಫ್ನ. ಸೊ ಅವ್ರು ಬಂದು ನನ್ನ ಕಷ್ಟ ಸುಖ ಹೇಳೋರು. ಆ ಥರ ಡ್ಯೂಟಿ ಹೆಂಗೆ ನಾವು ಸ್ಕೂಲ್ ಟೀಚರ್ ಆದರೆ ಮಕ್ಕಳು ನೋಡ್ಕೋತೀವೋ ಅದೇ ಪ್ರಕಾರ ನಾನು ಎಲ್ಲರನ್ನು ನೋಡ್ಕೋತಾ ಇದ್ದೆ. ಐ ಆಮ್ ವೆರಿ ಪ್ರೌಡ್ ಆಫ್ ದಟ್ ವಾಟ್ ಐ ಡಿಡ್. ಸೊ ಅದರಿಂದ ಎಲ್ಲರೂ ಖುಷಿಯಾಗಿರ್ತಾ ಇದ್ರು. ಅದನ್ನ ಇವರು ನಮ್ಮ ಯಜಮಾನ್ರನ್ನ ಅವ್ರು ನೋಡ್ಕೊಳ್ಳೋರು, ಅವ್ರು ನೋಡ್ಕೊಳ್ಳೋದ್ರಿಂದ ಅವ್ರ ಕೆಲಸ ಎಲ್ಲ ಈಸಿಯಾಗಿ ನಡೀತಾ ಇತ್ತು. ಸೊ ಐ ಆಮ್ ಹ್ಯಾಪಿ ಆ್ಯಂಡ್ ಟು ಬಿ ಪ್ರೌಡ್ ಆಫ್ ಎನ್ ಆರ್ಮಿ ಆಫ್ಸರ್ ವೈಫ್.
1: ನನ್ನ ಹೆಸರು ಕವಿತಾ, ಹ್ಯಾವ್ ಅ ಬ್ರದರ್ ನಕುಲ್ ಅಂತ. ಸೊ ನಾವಿಬ್ರು ವಿ ಗ್ರೋ ಅಪ್ ಇನ್ ದ ನಾರ್ತ್. ಸೊ ಅಲ್ಲಿ ತುಂಬಾ ಹಿಂದಿ ಎಲ್ಲ ಆರ್ಮಿನಲ್ಲಿ ಕಲ್ತ್ಕೊಂಡಿರೋದು. ಬಟ್ ಡ್ಯಾಡ್ ಹಸ್ ಬೀನ್ ಅನ್ ಅಮೇಝಿಂಗ್ ಇನ್ಸ್ಪಿರೇಷನ್ ಎಲ್ಲದ್ನಲ್ಲೂ. ಹಿ ಅಂಡ್ ಮದರ್ ಬೋಟ್ ಆರ್ ಡಸ್ಟ್ ಬಿ ಸಿನ್ಸಿಯರ್, ಆನೆಸ್ಟ್, ನಾವ್ ಇಂಟೆಗ್ರಿಟಿ, ಜವಾನ್ಸ್ಗೆ ಎಲ್ಲ ರೆಸ್ಪೆಕ್ಟ್ ಕೊಡೋದು. ಸೊ ಗ್ರೋಯಿಂಗ್ ಅಪ್ ಅಂಡರ್ ದೇರ್ ಕೇರ್ ಅಂಡ್ ಮೆಂಟರ್ಶಿಪ್ ಇಸ್ ಬಿನ್ ಅನ್ ಆನರ್. ಸೊ ಐ ಹ್ಯಾವ್ ಟು ಸೇ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಡ್ಯಾಡ್ ಇನ್ ಹಿಸ್ ಸರ್ವಿಸ್ ಆಲ್ಸೋ. ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಎವ್ರಿ ಇಯರ್ ಓರ್ ಟೂ ನಾವು ಹೊಸ ಸ್ಕೂಲು, ಎಲ್ಲ ಫ್ರೆಂಡ್ಸ್ಗೆ ಬಾಯ್ ಹೇಳೋದು, ಹೊಸ ಸ್ಕೂಲಲ್ಲಿ ನ್ಯೂ ಫ್ರೆಂಡ್ಸ್ ಮಾಡೋದು. ಸೊ ಇನ್ ಒನ್ ವೇ ಇಟ್ ವಾಸ್ ಸ್ಯಾಡ್, ಬಟ್ ಇನ್ನೊಂದು ವಿ ಯೂಸ್ ಟು ಲರ್ನ್ ಅ ಲಾಟ್ ಆಫ್ ನ್ಯೂ ಫುಡ್ಸ್, ಕುಕಿಂಗ್ ಸ್ಟೈಲ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಐ ಥಿಂಕ್ ಟ್ರೈನ್ ಜರ್ನಿ, ಲಾಂಗ್ ಟ್ರೈನ್ ಜರ್ನೀಸ್. ಸೊ ವಿತ್ ಮೈ ಬ್ರದರ್ ಆ್ಯಂಡ್ ಮೀ ಆ್ಯಂಡ್ ಡ್ಯಾಡ್ ಅಂಡ್ ಮಾಮ್ ಆ್ಯಂಡ್ ಆಲ್ ದ ಲವ್ ಆ್ಯಂಡ್ ಅಫೆಕ್ಷನ್ ಆಫ್ ದ ಆರ್ಮಿ. ನಮ್ಮ ಫಾದರ್ಗೆ ಬಾರ್ಡರ್ನಲ್ಲಿ ಪೋಸ್ಟಿಂಗ್ ಆಗ್ತಾ ಇತ್ತು. ಅಲ್ಲಿ ನಾವು ಫ್ಯಾಮಿಲೀಸ್ ಇರೋಕ್ಕಾಗಲಿಲ್ಲ. ಸೊ ನಾವು ಬೇರೆ ಕಡೆ ಇರ್ತಾ ಇದ್ವಿ. ಸೊ ಇಟ್ಸ್ ಜಸ್ಟ್ ಮಾಮ್, ಮೀ ಆ್ಯಂಡ್ ಮೈ ಬ್ರದರ್ ನಕುಲ್. ಆಮೇಲೆ ವಿ ಯೂಸ್ ಟು ವೇಟ್, ನಮ್ಮ ತಂದೆಯಿಂದ ಯಾವಾಗ ಮೆಸೇಜ್ ಬರುತ್ತೆ, ದೇರ್ ಇಸ್ ನೋ ಸೆಲ್ ಫೋನ್. ಸೊ ಅವಾಗವಾಗ ಒಂದು ಮೆಸೆಂಜರ್ ಕಳಿಸ್ತಾ ಇದ್ರು ಅವ್ರ ಹತ್ರ, ಮಮ್ಮಿ ಶಿನ್ಮೆ ಕೇಕ್ ಏನೋ ತಿಂಡಿಗಳೆಲ್ಲ ಪ್ಯಾಕ್ ಮಾಡಿ ನಾವೆಲ್ಲ ಲೆಟರ್ ಬರೆದ್ಬಿಟ್ಟು ಕಳಿಸ್ತಾ ಇದ್ವಿ. ಆ್ಯಂಡ್ ವಿ ವೇಟ್ ನಮ್ಮ ತಂದೆಯಿಂದ ಯಾವಾಗ ಲೆಟರ್ ಬರುತ್ತೆ, ಹೆಂಗಿದ್ದಾರೆ ಅವರು.
2: ಸಂದೇಶ ಆತೆ ಹೇ
1: ಹಾ ಸಂದೇಶ್ ಕಹಾ ಲಿಖೇಂಗೆ ಮೇ ಪಿತಾಜಿ. ದೆನ್ ವಿ ಯೂಸ್ ಟು ಫೈಂಡ್ ದಿಸ್ ಲೆಟರ್ಸ್ ಅರೈವ್ಡ್. ಅಲ್ಲಿ ನಮ್ಮ ಡ್ಯಾಡಿ ಬರೀತಾ ಇದ್ರು, ಇಲ್ಲಿ ನಾನು ಡೆಸರ್ಟ್ ನಲ್ಲಿ ಇದ್ದೀನಿ, ಆಲ್ವೇಸ್ ಹ್ಯಾವ್ ದೀಸ್ ಡ್ರಾಯಿಂಗ್ಸ್, ಬ್ಯೂಟಿಫುಲ್ ಸ್ಕೆಚಸ್. ಅದರಲ್ಲಿ ಇಲ್ಲಿ ಒಂದು
2: ಅವರೇ ಚಿತ್ರ ಬಿಡಿಸ್ತಾ ಇದ್ರ,
1: ಚಿತ್ರ ಮಾಡ್ತಾ ಇದ್ರು. ಹೌದು, ಅಲ್ಲಿ ಬರೆದ್ಬಿಟ್ಟು ಅಲ್ಲಿ ನೋಡು, ಇಲ್ಲಿ ಟೆಂತ್ ನಲ್ಲಿ ಇದ್ದೀನಿ, ಇಲ್ಲಿ ತುಂಬಾ ಬಿಸಿಲಿದೆ
2: ರಾಜಸ್ಥಾನದಲ್ಲಿ,
1: ರಾಜಸ್ಥಾನಲ್ಲಿ ತುಂಬಾ ಬಿಸಿಲು, ಬೆಳಗ್ಗೆ ಸಾಯಂಕಾಲ ತುಂಬಾ ಚಳಿ. Just waiting for letters and to hear about him. So that's one of the things that mom had to sacrifice and dad had to sacrifice, not being with family.
2: For the nation.
1: Yes. So a lot of, I'm really thankful to all the servicemen for that and their families.
2: Colonel Ramesh Alwar avare,
3: nimma kutumbadavaru nimma bagge nimma maneyavaru ಮಗಳು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ,
2: ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಆರ್ಮಿಯಿಂದ ಹೊರಗಡೆ ಬರೋ ದಿವಸ ಹೇಗೆ ಇತ್ತು ನಿಮ್ಮ ಮನಸ್ಥಿತಿ?
4: ನನಗೊಂದು ದುಃಖ ಆಯಿತು, ಆರ್ಮಿ ಬಿಟ್ಬಿಟ್ಟು ಬರ್ತಾ ಇದ್ದೀನಿ. ಸೊ ಅಲ್ಲಿ ನನಗೆ ಅಮೃತಸರ್ನಲ್ಲಿ ಒಂದು ದೊಡ್ಡ ಫೇರ್ವೆಲ್ ಪಾರ್ಟಿ ಮಾಡಿದ್ರು, ಎಲ್ಲ ರೆಜಿಮೆಂಟ್ರು ಒಂದು ಸುಮಾರು 800 ಜನಗಳು ಇದ್ರು ಅಲ್ಲಿ. ಸೊ ನಾವು ಮಾತಾಡ್ತಾ ಇದ್ವಿ, ಒಂದು ಸುಬೇದಾರ್ ಮೇಜರ್ ಅಂತ ಆ ಟೈಮಲ್ಲಿ ನಾನ್ ಆಫೀಸರ್, ಅವ್ರ ಜೊತೆ ಮಾತಾಡಿದೆ. ನಾನು ಹೇಳಿದೆ, ನೋಡಿ ನಾನು ಇಷ್ಟು ವರ್ಷ ಸರ್ವಿಸ್ ಆದಮೇಲೆ ಮನೆಗೆ ಹೋಗ್ತಾ ಇದ್ದೀನಿ, ನಂಗೆ ಬೇಜಾರಾಗ್ತಾ ಇದೆ. ಅವ್ರು ಹೇಳಿದ್ರು, ಒಂದು ನಿಮಿಷ, ನಿಮ್ಮ ಕಣ್ಣು ಚೆನ್ನಾಗಿದೆಯಾ? ಸರಿ. ಹೌದು. ನಿಮ್ಮ ಕೈ ಚೆನ್ನಾಗಿದೆಯಾ? ಹೌದು. ಯಾಕೆ ಕೇಳ್ತಾ ಇದ್ದಾರೆ ಅಂತ. ಕಾಲು ಚೆನ್ನಾಗಿದೆ, ಇಷ್ಟು ವರ್ಷ ಎಷ್ಟೋ ಜನ ಕಣ್ಣಿಲ್ಲ ಕಾಲೇದ ಹೋಗಿದ್ದಾರೆ, ನೀನ್ ಸರಿಯಾಗಿ ಹೋಗ್ತಾ ಇದೀಯಾ, ದೇವರ ತೊಳಿ ಯಾಕೆ ಬೇಜಾರು ಮಾಡ್ತೀನಿ ಅಂದ್ರೆ, ನಾನು ದೇವರು ಕಾಪಾಡಿದ್ದಾರೆ ಆತರ ಬುದ್ಧಿವಾದ ಕೊಟ್ಟರು ಅವರು.
3: ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದ ನೀವು ಯುದ್ಧವನ್ನ ಕಂಡ್ರಿ, ನಂತರ 4 ದಶಕಗಳ ಅಮೂಲ್ಯವಾದ ಸೇವೆಯನ್ನ ದೇಶಕ್ಕೆ ನೀಡಿದ್ರಿ. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಬಹಳ ಅಪರೂಪವಾದ ನಿಮ್ಮ ಅನುಭವವನ್ನ ಇದುವರೆಗೆ ನಮ್ಮ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಈ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್.
4: ಜೈ ಹಿಂದ್.
5: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಜೈ ಹಿಂದ್ ಚಲನಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ ಮಳೆ ಬಿಸಿಲು ಮರಳುಗಾಡು ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
3: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
4: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
3: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
3: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 9:30 16 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

ಕಾರ್ಯಕ್ರಮ ಗಾನಗಂಗೆ. ಎಂತಿನಂತೆ ಗಾನಗಂಗೆಯಲ್ಲಿ ಇಂದು ಕೂಡ ಒಂದಷ್ಟು ಮಾತು, ಮಾಹಿತಿ, ಮನರಂಜನೆ ಎಲ್ಲ ಇರುತ್ತೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನು.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನಮ್ಮೆಲ್ಲ ಕೇಳುವ ಮಿತ್ರರಿಗೆ ನಮಸ್ಕಾರ. ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಇದು ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ನಿಲಯದ ತರಂಗಾಂತರ 409.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಿಮ್ಮೊಂದಿಗೆ ಹಾಡು, ಮಾಹಿತಿ, ಮಾತಿನೊಂದಿಗೆ ನಾವು ಇಂದಿನ ಈ ಗಾನಗಂಗೆ ಪಯಣದಲ್ಲಿ ಒಂದಷ್ಟು ನಿಮ್ಮ ನೆಚ್ಚಿನ ಇದು ಕಾರ್ಯಕ್ರಮ ಅಂತ ಗೊತ್ತು. ಗಾನಗಂಗೆ ಬೆಳಗಿನ ಒಂದು ಮಧುರತೆಗೆ ನಮ್ಮೊಂದಿಗೆ ಇದೆ ಇವತ್ತಿನ ಒಂದು ಚಲನಚಿತ್ರ ಗೀತೆಗಳ ಇತಿಹಾಸ, ಒಂದು ವಿಶೇಷವಾದ ಕಾರ್ಯಕ್ರಮ. ನಮಗೆಲ್ಲ ಚಲನಚಿತ್ರ ಗೀತೆಗಳು ಅಂತಂದರೆ ಅದರಲ್ಲೂ ಕೂಡ ನಾವೆಲ್ಲ ಒಂದು ಮನರಂಜನೆಯ ಮುಖ್ಯ ಮಾಧ್ಯಮಗಳಲ್ಲಿ ಚಲನಚಿತ್ರಗೀತೆಗಳಿಗೆ ಹೆಚ್ಚು ಒಂದು ಆದ್ಯ ಸ್ಥಾನವನ್ನೇ ಕೊಡ್ತೀವಿ ಅಂತ ಹೇಳಬಹುದು. ಆದರೆ ಈ ಸ್ಥಾನ ಪಡೆಯೋದಕ್ಕೆ ಈ ಚಲನಚಿತ್ರ ಗೀತೆಗಳು 30ರ ದಶಕದಿಂದ ಎಷ್ಟು ಸವಾಲುಗಳನ್ನು ಎದುರಿಸಿದೆ. ಹುಟ್ಟುತ್ತಾ, ತೆವಳುತ್ತಾ, ಅಂಬೆಗಾಲಿಡುತ್ತಾ, ಏಳ್ತಾ, ಬೀಳ್ತಾ ಎಲ್ಲ ಸಾಗಿಕೊಂಡು ಬಂದಿದೆ. ಒಟ್ಟಿನಲ್ಲಿ ಒಂದು ರೋಚಕದ ಇತಿಹಾಸ ಈ ಚಲನಚಿತ್ರ ಗೀತೆಗಳಿಗಿದೆ. ಅದನ್ನೆಲ್ಲ ತಿಳ್ಕೊಳ್ತಾ ಮರೆತೇ ಹೋಗಿರುವಂತಹ ಕೆಲವು ಗೀತೆಗಳನ್ನು, ಅಪರೂಪದ ಗೀತೆಗಳನ್ನು ಕೇಳುತ್ತಾ ನಾವಿಂದು ಇರೋಣ ಅಂತ ಈ ಗಾನಗಂಗೆಯಲ್ಲಿ ನಿಮಗಾಗಿ ಒಂದಷ್ಟು ಸಿದ್ಧವಾಗಿದೆ. ಒಂದಷ್ಟು ಮಾತು, ಮಾಹಿತಿ, ಹಾಡು.

ಹೌದು, ಚಲನಚಿತ್ರ ಗೀತೆಗಳು ಹೇಗೆ ಹುಟ್ಟದು ಅನ್ನುವಂಥದ್ದು ಒಂದು ಪ್ರಶ್ನೆ. ಚಿತ್ರಕ್ಕೆ ಅಂದರೆ ಮೊದಲು ಮೂಕಿ ಚಿತ್ರ ಬರ್ತಾ ಇತ್ತು, ಚಿತ್ರಕ್ಕೆ ಮಾತು ಬರೋ ಮೊದಲೇ ನಮ್ಮಲ್ಲಿ ಚಿತ್ರಗೀತೆಗಳು ಇದ್ದವು. ಅಂದರೆ ನಿಮ್ಗೆ ಆಶ್ಚರ್ಯ ಆಗಬಹುದು, ಮೊದಲು ಮೂಕಿ ಚಿತ್ರಗಳು ಪ್ರದರ್ಶಿತ ಆಗೋವಾಗ ಹಾಡುಗಳನ್ನು ಹಾಕಲಾಗ್ತಾ ಇತ್ತು. ಇದಕ್ಕೆ ಸ್ಥಳೀಯ ವಾದ್ಯಗೋಷ್ಠಿಗಳ ಸಹಾಯ ಪಡ್ಕೊಳ್ತಾ ಇದ್ರು. ಚಿತ್ರಗೀತೆಗಳ ಇತಿಹಾಸ ಆರಂಭ ಆಗೋದೇ ಇಲ್ಲಿಂದ ನೋಡಿ. ಚಿತ್ರಗೀತೆಗಳ ಇದೊಂದು ಈ ಇತಿಹಾಸ ಒಂದು ಆಶ್ಚರ್ಯದ ಒಂದು ಸಂಗತಿ ಅಂತ ಹೇಳಬಹುದು. ವಾಕ್ಚಿತ್ರ ಬಂದ ಮೇಲೆ ಇದ್ದಂತಹ ತಾಂತ್ರಿಕತೆ ಬಹಳ ಮಿತಿಯಲ್ಲಿ ಇರ್ತಾ ಇತ್ತು. ಈಗಿನ ಥರ ಹಾಡುಗಳನ್ನು ಪ್ರತ್ಯೇಕವಾಗಿ ಮುದ್ರಣ ಮಾಡಿಕೊಳ್ಳೋ ವ್ಯವಸ್ಥೆ ಖಂಡಿತ ಇರಲಿಲ್ಲ. ಕಲಾವಿದರು ಅಭಿನಯ ಮಾಡೋವಾಗ ತಾವೇ ಹಾಡಿಕೊಂಡು ಅಭಿನಯ ಮಾಡಬೇಕಿತ್ತು. ಹಾಗಾಗಿ ನಟರಾಗಬೇಕು ಅಂತಂದರೆ ಸಂಗೀತದ ಅಭ್ಯಾಸ ತೀರ ಅನಿವಾರ್ಯದ ಅವಶ್ಯಕತೆ ಆಗಿತ್ತು. ಯಾರಿಗೆ ಸಂಗೀತ ಗೊತ್ತಿದೆ, ಯಾರಿಗೆ ಅಭಿನಯ ಗೊತ್ತಿದೆ, ಅವರು ಮಾತ್ರನೇ ಈ ಒಂದು ಚಿತ್ರ ಜಗತ್ತಿನಲ್ಲಿ ಚಲನಚಿತ್ರಗಳಲ್ಲಿ ಅಭ್ಯಾಸ ಮಾಡೋದಕ್ಕೆ ಹಾಗೆ ಅಭಿನಯ ಮಾಡೋದಕ್ಕೆ ಅವಕಾಶ ಆಗ್ತಾ ಇತ್ತು. ಅವರು ಸಂಗೀತಗಾರರು ಆಗಲೇಬೇಕಿತ್ತು ಅನ್ನೋದಕ್ಕೆ ನೋಡಿ ಈ ಗೀತೆ ಸಾಕ್ಷಿಯಾಗುತ್ತೆ. ವಸಂತ ಸೇನಾ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಷ್ಟು ಆಶ್ಚರ್ಯ ಆಗುತ್ತೆ ಅಂತ ಅನಿಸುತ್ತೆ. ನಮ್ಮ ಆಕಾಶವಾಣಿಯ ಒಂದು ಧ್ವನಿಮುದ್ರಣ ಭಂಡಾರದಲ್ಲಿ ಈ ಗೀತೆ ನಮ್ಮಲ್ಲಿ ಲಭ್ಯ ಇದೆ, ನಿಮಗೆ ಕೇಳಿಸ್ತೀನಿ. 1941 ಇದು ಬಿಡುಗಡೆ ಕಂಡಂತಹ ಚಿತ್ರ ವಸಂತ ಸೇನಾ, ಆರ್ ನಾಗೇಂದ್ರ ರಾವ್. ನಾಗೇಂದ್ರ ರಾಯರು ಅಂತಲೇ ತುಂಬ ಅವರು ಇತಿಹಾಸ ಪ್ರಸಿದ್ಧರು. ಅವರು ನಟರೂ ಹೌದು, ಸಂಗೀತ ನಿರ್ದೇಶಕರೂ ಹೌದು, ಸಂಗೀತವನ್ನು ಗೀತೆಗಳನ್ನು ಬರೆದಿದ್ದು ಕೂಡ ಹೌದು. ಅವರೇ ರಚನೆ ಮಾಡಿ ಹಾಡಿರುವಂತಹ ಗೀತೆ, ಅವರದ್ದೇ ಸಂಗೀತ ನಿರ್ದೇಶನ ಇದೆ. ಇವರ ಜೊತೆಗೆ ಎಸ್ ರಾಜೇಶ್ವರ ರಾವ್ ಕೂಡ ಸಂಗೀತವನ್ನು ನೀಡಿದ್ದಾರೆ. ಈ ಅಪರೂಪದ ಗೀತೆಯನ್ನು ನಾವು ಕೇಳ್ಕೊಂಡು ಬರೋಣ. ಹಾಗೆ ಇದರ ಇತಿಹಾಸವನ್ನು ನಾವು ಹಾಗೆ ಮೆಲುಕು ಹಾಕ್ತಾ ಹೋಗೋಣ.

0: ಇದನ್ನ ಏನೋ ಒಂಥರ ಇದೆಯಲ್ಲೋ.
1: ಏನ್ ತರಹ ಇದೆಯಪ್ಪ?
0: ಯಾರನ್ನಾದ್ರೂ ಕೊಂದು ಹಾಕ್ಬಿಟ್ಟನು ಅನಿಸ್ತಾ ಇದೆ.
1: ಹಾ ಹಾ ಹಾ, ಅದು ಮಾತ್ರ ಮಾಡಬೇಡ.
0: ಹಾಗಾದ್ರೆ ಸ್ವಲ್ಪ ಸಂಗೀತನಾದ್ರೂ ಹಾಡ್ಲೆ?
1: ಹಾ ಹಾಗೆ ಮಾಡ.
0: ಕಾಮನು ಕಾಡುವ ಕೋತಿಯ ಹಾಗೆ, ಭಾವನು ನೋಡುವ ಗೂಬೆಯ ಹಾಗೆ. ಕಾಮನು ಕಾಡುವ ಕೋತಿಯ ಹಾಗೆ, ಭಾವನು ನೋಡುವ ಗೂಬೆಯ ಹಾಗೆ. ಕಾಡುವನು ನೋಡುವನು ಮಾಡುವುದೇನು ಈಗ ಮಾಡುವುದೇನು? ಕಾಡುವನು ನೋಡುವನು ಮಾಡುವುದೇನು ಈಗ ಮಾಡುವುದೇನು? ಅಂಗನೇ ಕಾಣುವಳ್ ಮಂಗನ ಹಾಗೆ, ಅಂಗನೇ ಕಾಣುವಳ್ ಮಂಗನ ಹಾಗೆ. ಓ ನಾಯಿಗಳು ಕತ್ತೆಗಳು ಹಾಡನು ಕೇಳಿ, ನಾಯಿಗಳು ಕತ್ತೆಗಳು ಹಾಡನು ಕೇಳಿ, ನನ್ನ ಹಾಡನು ಕೇಳಿ. ಪಾಡುತ್ತಲಿ ತಾವು ಪಾಡುತ್ತಲಿ ಓಡುವವು ನೋಡೆಲೊ ಭಾವ, ನೀನು ಓಡೆಲೊ ಭಾವ, ನೀನು ಓಡೆಲೊ ಭಾವ. ಓ
2: ಭಾವ, ರಥ ಬಂತು ಮಗನೇ. ಭಾವರಕ ಬಂದಿಯಾ?
1: ಬಂದೆ ಒಡೆಯ.
2: ಗಾಡಿಯೂ ಬಂತೆ?
1: ಗಾಡಿಯೂ ಬಂತು.
2: ಸರಿ ಸರಿ. ಎತ್ತುಗಳು ಬಂದವಾ?
1: ಎತ್ತುಗಳು ಬಂದವು.
2: ಓ ಹಾ ಹಾ, ಹೌದು ಹೌದು ಹೌದು. ನೀನು ಬಂದಿಯಾ?
1: ನಾನು ಬಂದಿರುವೆನು.
2: ಹಾ ಒಳ್ಳೆಯದು. ರಥವನ್ನು ಒಳಕ್ಕೆ ತೆಗೆದುಕೊಂಡು ಬಾ.
1: ಯಾವ ಮಾರ್ಗವಾಗಿ ತರಲಿ?
2: ಯಾವ ಮಾರ್ಗವಾಗಿ ತೆಗೆದುಕೊಂಡು ಬರಲಿ? ಹಾ, ಆ ಗೋಡೆ ಮೇಲಿಂದ ತೆಗೆದುಕೊಂಡು ಬಾ.
1: ಹಾಗೆ ಮಾಡಿದಲ್ಲಿ ಬಂಡಿಯು ಒಡೆದು ಹೋಗುವುದು, ಎತ್ತುಗಳು ಸತ್ತು ಹೋಗು, ನಾನು ಸಾಯಬೇಕಾಗುವುದು.
2: ಚಿಂತೆ ಇಲ್ಲ, ಚಿಂತೆ ಇಲ್ಲ. ನಾನು ಧರೆ ಭಾಗಮೈದ, ಮುಂದಕ್ಕೆ ಧರೆ ಆಗತಕ್ಕವನು. ಬಂಡಿ ಮುರಿದು ಹೋದ್ರೆ ಬೇರೆ ಬಂಡಿಯನ್ನು ಮಾಡಿಸುವನು, ಎತ್ತುಗಳು ಸತ್ತು ಹೋದ್ರೆ ಬೇರೆ ಎತ್ತುಗಳನ್ನು ಕೊಳ್ಳುವನು. ನೀನು ಸತ್ತು ಹೋದ್ರೆ ನಿಮ್ಮಪ್ಪ ಇನ್ನೊಬ್ಬನ ಕೆಲಸಕ್ಕೆ ಬರ್ತಾನೆ, ತೆಗೆದುಕೊಂಡು ಬಾರ.
1: ಅದೆಲ್ಲವೂ ಸರಿಯೇ, ಆದ್ರೆ ಮಹಾಪ್ರಭು ಆಗುವ ತಮ್ಮ ಸೇವೆಯು ನನಗಿಲ್ಲವಾಗುವುದಲ್ಲ ಎಂದು.
2: ಹಾಗಾ, ಒಳ್ಳೇದು, ನಾವೇ ಬರುವ ನಡೆ.
0: ಅಂಗನೇ ಕಾಣುವಳ್ ಮಂಗನ ಹಾಗೆ, ಅನಂಗನು ತೋರುವ ಕಮಂಗಿಯ ಹಾಗೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಒಟ್ಟಿನಲ್ಲಿ ನಟ ನಟಿಯರು ಹಾಡಿಕೊಂಡು ಅಭಿನಯ ಮಾಡಬೇಕಾದ್ರೆ ಇದರ ಚಿತ್ರೀಕರಣ ಹೇಗಾಗ್ತಾ ಇತ್ತು ಅನ್ನುವಂಥದ್ದು ಒಂದು ವಿಶೇಷವಾದ ಒಂದು ಇತಿಹಾಸವನ್ನು ಹೊಂದಿದೆ. ಕ್ಯಾಮ್ರಾಗಿಂತ ಸ್ವಲ್ಪ ಮೇಲೆ ಮೈಕ್ಗಳಿರ್ತಾ ಇದ್ವು, ಆದರೆ ಅವು ಬಹಳ ಶಕ್ತಿಯುತ ಧ್ವನಿವರ್ತಕಗಳಾಗಿ ಇರ್ತಾ ಇದ್ವು. ಅಂದರೆ ಕ್ಯಾಮ್ರಾ ಅದರ ಮೇಲೆ ಮೈಕು ಅಂತಂದರೆ ಅಭಿನಯ ಮತ್ತು ಅವರು ಹಾಡುವಂತಹ ಹಾಡಾಗಲಿ ಎರಡೂ ಕೂಡ ಧ್ವನಿಮುದ್ರಿತ ಆಗ್ತಾ ಇತ್ತು ಒಟ್ಟಿಗೆ ಅಂತ. ಒಟ್ಟಿನಲ್ಲಿ ಹಾಡು ಅಭಿನಯ ಮುದ್ರಿತ ಆಗ್ತಾ ಇತ್ತು. ಆದರೆ ಇಷ್ಟು ಕಷ್ಟದಿಂದ ಮುದ್ರಿಸ್ಕೊಂಡ ಮೇಲೆ ಅದು ಹೇಗೆ ಬಂದಿದೆ ಅಂತ ಕೇಳಬೇಕು ಅಂತಂದರೆ ವ್ಯವಸ್ಥೆ ಇತ್ತ? ಖಂಡಿತವಾಗ್ಲೂ ಇರಲಿಲ್ಲ. ಏನಾದರೂ ತಪ್ಪಾಗಿದ್ದರೆ ಅದು ಗೊತ್ತಾಗ್ತಾ ಇದ್ದಿದ್ದು ಚಿತ್ರ ತೆರೆ ಮೇಲೆ ಬಂದ ಮೇಲೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ನಟ ಅಥವಾ ಹಾಡುಗಾರರ ಪರೀಕ್ಷೆಯ ಫಲಿತಾಂಶ ತೆರೆ ಮೇಲೆ ಪ್ರಕಟ ಆಗ್ತಾ ಇತ್ತು. ಅಂದರೆ ಊಹಿಸಿಕೊಳ್ಳೋದಕ್ಕೂ ಕೂಡ ಆಗೋಲ್ಲ ನಮಗೆ, ಆತನಿಗೆ ಎಷ್ಟು ಪ್ರತಿಭೆ ಇರಲೇಬೇಕಾದ ಅನಿವಾರ್ಯತೆ ಇತ್ತು ಅಂತ ನಮಗನ್ಸುತ್ತೆ ಅಲ್ವಾ? ಇದು ಸರಿ ಸುಮಾರು 30ರ ದಶಕದ ಕೊನೆಯ ಕಥೆ ಅಂತ ಹೇಳಬಹುದು. ಈಗ ಜೀವನ ನಾಟಕ ಅನ್ನುವಂತಹ ಚಿತ್ರದಲ್ಲಿ ಬಿಜಯಮ್ಮ, ನಮ್ಮ ಗುಬ್ಬಿ ವೀರಣ್ಣ ಅವರ ಧರ್ಮಪತ್ನಿ ಬಿಜಯಮ್ಮ ಅವರು, ಹಾಗೆಯೇ ಎಸ್ ವಿ ವೆಂಕಟರಮಣನ್ ಅವರು ಹಾಡಿರುವಂತಹ ಗೀತೆ ಇದು. ಪಿ ಪುಟ್ಟಸ್ವಾಮಯ್ಯ ಅವರ ಸಾಹಿತ್ಯಕ್ಕೆ ರಾಮಯ್ಯರ್, ಶಿರೂರು ಶೇಷಗಿರಿರಾವ್ ಹಾಗೆ ಎಸ್ ವಿ ವೆಂಕಟರಾಮನ್ ಸಂಗೀತವನ್ನು ನಿರ್ದೇಶನ ಮಾಡಿದ್ದಾರೆ. ಇದು 1942ರಲ್ಲಿ ತೆರೆ ಕಂಡಂತಹ ಚಿತ್ರದ ಗೀತೆ ನಿಮಗಾಗಿ.

ಹಾಕಿದ್ದೇಶ್ವರಿ ನೀ ನೆನಗೆ ಸರಿ ನೀ ನೆನಗೆ ಹೃದಯೇ ಸರಿ ನೀ ನೆನಗೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಈ ಗೀತೆಗಳನ್ನೆಲ್ಲ ಕೇಳ್ತಾ ಇದ್ರೆ ನಮ್ಗನ್ಸುತ್ತೆ ರಂಗಭೂಮಿಯ ಗೀತೆಗಳು, ರಂಗಭೂಮಿಯಲ್ಲಿ ಹಾಡ್ತಾ ಇದ್ದಿದ್ದ ಗೀತೆಗಳು ಅಂತ. ಹೌದು, ರಂಗಭೂಮಿಯಿಂದನೇ ಮುಂದುವರೆದಿದ್ದು ಅದು ಚಿತ್ರದಲ್ಲಿ ಚಲನಚಿತ್ರವಾಗಿ ಮಾರ್ಪಾಡಾಗಿದ್ದು. ಈ ಧ್ವನಿ ಮುದ್ರಣಕ್ಕೆ ಅಂತ ಪ್ರತ್ಯೇಕವಾದ ಕೊಠಡಿ 40ರ ದಶಕದ ಮೊದಲು ಕೂಡ ಇರಲಿಲ್ಲ. ಸುಮಾರು ಒಂದು 1945ರ ಹೊತ್ತಿಗೆ ಅಂತ ಹೇಳಬಹುದು ರೆಕಾರ್ಡಿಂಗ್ ರೂಮ್ ಅಂತ ಬಂತು ಅಂತ ಹೇಳ್ತಾರೆ. ಅದು ಸ್ಟುಡಿಯೋದ ಯಾವುದೋ ಒಂದು ಮೂಲೆಯ ಶೆಡ್ನಲ್ಲಿ. ಈಗಿನ ಹಾಗೆ ಸೌಂಡ್ ಪ್ರೂಫ್ ಎಲ್ಲಿಂದ ಬರಬೇಕು ಪಾಪ, ಏನೂ ಇರಲಿಲ್ಲ, ಶೆಡ್ನಲ್ಲಿ ನಡೀತಾ ಇತ್ತಂತೆ. ಬೆಳಗಿನ ಹೊತ್ತು ವಾಹನಗಳ ಶಬ್ದ ಇರ್ತಾ ಇದ್ವು, ಹಾಗಾಗಿ ಧ್ವನಿ ಮುದ್ರಣ ನಡೀತಾ ಇದ್ದಿದ್ದು ರಾತ್ರಿ ವೇಳೆನೆ. ಹಾಡುಗಾರರು ವಾದ್ಯಗಾರರು ಸೇರಿ, ಅವರಿಬ್ಬರಿಗೂ ಸೇರಿ ಒಂದೇ ಒಂದು ಧ್ವನಿವರ್ಧಕ, ಒಂದೇ ಒಂದು ಮೈಕು. ಹೀಗೆ ಸ್ವಲ್ಪ ವರ್ಷಗಳ ನಂತರ 2 ಮೈಕ್ಗಳ ಮೂಲಕ ರೆಕಾರ್ಡಿಂಗ್ ಮಾಡುವಂತಹ ಪದ್ಧತಿ ಬಂತು. ರೆಕಾರ್ಡಿಂಗ್ ಏನೋ ಸ್ವಲ್ಪ ಮುಂದುವರೆದ ಪದ್ಧತಿಯನ್ನು ಅಳವಡಿಸ್ಕೊಳ್ತಾ ಇತ್ತು. ಆದರೆ ಅದು ಹೇಗೆ ಬಂದಿದೆ ಅಂತ ಕೇಳಬೇಕು ಅಂದರೆ ಅದರ ನೆಗೆಟಿವ್ ಫಿಲಮ್ನ ಲ್ಯಾಬ್ಗೆ ಕಳಿಸಿ ಡೆವಲಪ್ ಮಾಡಿ ಪಾಸಿಟಿವ್ ಮೇಲೆ ಪ್ರಿಂಟ್ ಮಾಡಿ ಯಾವುದಾದ್ರೂ ಒಂದು ಚಿತ್ರಮಂದಿರದಲ್ಲಿ ಪ್ರೊಜೆಕ್ಟರ್ನ ಮೂಲಕನೇ ನೋಡಬೇಕಿತ್ತು. ಈಗ ರೆಕಾರ್ಡಿಂಗು ಫೋನ್ಗೆ ಬಂದುಬಿಟ್ಟಿದೆ. ಆಪ್ಷನ್ಸ್ಗೆ ಹೋದರೆ ಪ್ಲೇಲಿಸ್ಟಲ್ಲಿ ರೆಕಾರ್ಡ್ ಆಗಿದೆಯೋ ಇಲ್ವೋ ಅಂತ ಕೂಡ ಹೇಳುತ್ತೆ, ತೋರಿಸುತ್ತೆ. ಇನ್ನು ಏನೇನೋ ಬಂದುಬಿಟ್ಟಿದೆ, ನಾವು ಕಲ್ಪನೆಯೂ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ. ಆದರೂ ಕೂಡ ಈ ಚಿತ್ರಗೀತೆಗಳ ಇತಿಹಾಸದ ಒಂದು ರೋಚಕ ಪಯಣದಲ್ಲಿ ನಾವು ಸಾಗ್ತಾ ಇದ್ದೀವಿ. ಅದ್ಭುತವಾದ ಗೀತೆಗಳು, ನಮಗೆ ಮರೆತೇ ಹೋಗಿರುವಂತಹ ಗೀತೆಗಳು ನಮ್ಮಲ್ಲಿ ಆಕಾಶವಾಣಿಯಲ್ಲಿ ಇದೆ ಅನ್ನುವಂಥದ್ದೇ ತುಂಬ ಹೆಮ್ಮೆಯ ವಿಷಯ. 1943ರಲ್ಲಿ ತೆರೆಗಂಡಂತಹ ರಾಧಾರಮಣ ಚಿತ್ರದಲ್ಲಿ ಎಂ ವಿ ರಾಜಮ್ಮ ಪ್ರಸಿದ್ಧ ರಂಗಭೂಮಿ ಕಲಾವಿದೆ, ಹಾಗೆ ಪಿ ಕಾಳಿಂಗರಾವ್ ರಂಗಭೂಮಿ ಕಲಾವಿದರು. ಹೌದು, ರಂಗಭೂಮಿಯ ಗೀತೆಗಳಿಗೆ ಜೀವವನ್ನು ಕೊಟ್ಟಂತಹವರು ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಗೀತ ನಿರ್ದೇಶಕರು ಕೂಡ. ಹೌದು, ಪಿ ಕಾಳಿಂಗರಾವ್ ಹಾಡಿರುವಂತಹ ಗೀತೆ ಕೇಳ್ಕೊಂಡು ಬರೋಣ. ಜಿ ವಿ ಅಯ್ಯರ್ ಸಂಗೀತ ಈ ಸಾಹಿತ್ಯಕ್ಕೆ ಪದ್ಮನಾಭ ಶಾಸ್ತ್ರಿ, ಎಚ್ ಆರ್ ಪದ್ಮನಾಭ ಶಾಸ್ತ್ರಿಯವರು ಕೂಡ ಸಂಗೀತವನ್ನು ನೀಡಿದ್ದಾರೆ.

ಗಾನಗಂಗೆಯಲ್ಲಿ ಚಲನಚಿತ್ರ ಗೀತೆಗಳು ನಡೆದು ಬಂದಂತಹ ಇತಿಹಾಸದ ಬಗ್ಗೆ ಮೆಲುಕು ಹಾಕ್ತಾ ಇದ್ದೀವಿ. ಕಾಲಕ್ರಮೇಣ ಮ್ಯಾಗ್ನೆಟಿಕ್ ಟೇಪ್ ಅನ್ನುವಂತಹ ಯುಗ ಆರಂಭ ಆಯಿತು. ಇದರಿಂದ ಎರಡಕ್ಕಿಂತ ಹೆಚ್ಚು ಮೈಕ್ಗಳ ಮೂಲಕ ಧ್ವನಿ ಮುದ್ರಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅಂತೂ ಇಂತು ಈ ಮ್ಯಾಗ್ನೆಟಿಕ್ ಟೇಪ್ನ ಒಂದೇ ಟ್ರ್ಯಾಕ್ನಲ್ಲಿ ಧ್ವನಿ ಮುದ್ರಣ ಮಾಡಿಕೊಂಡು ನಂತರ ನೆಗೆಟಿವ್ ಫಿಲಮ್ಗಳ ಮೂಲಕ ಜೋಡಿಸ್ತಾ ಇದ್ರು. ಅವು ಪಾಸಿಟಿವ್ ಫಿಲಮ್ಗಳ ಮೇಲೆ ಪ್ರಿಂಟ್ ಆಗಿ ಬಂದ ಮೇಲೆ ಸಂಗೀತವನ್ನು ಮೂವಿ ವಾಲಾ ಅನ್ನುವಂತಹ ಒಂದು ಜೋಡಣೆಗೆ ಸಂಬಂಧಪಟ್ಟಂತಹ ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಆ ಮೂವಿ ವಾಲಾ ಅನ್ನೋ ಮೂಲಕ ಜೋಡಣೆ ಮಾಡಿ ಚಿತ್ರೀಕರಣಕ್ಕೆ ಕಳಿಸ್ತಾ ಇತ್ತು ಅಂತ ಹೇಳುತ್ತೆ. ಸುಮಾರು 50ರ ದಶಕದ ಆರಂಭದಲ್ಲಿ ಸ್ಟೀರಿಯೋಫೋನಿಕ್ ಸೌಂಡ್ ಬೆಳಕಿಗೆ ಬಂತು. ಅನಂತರ ಚಿತ್ರಗೀತೆಗಳು ಸ್ಪಷ್ಟವಾಗಿ ಮೂಡಿ ಬರೋದಕ್ಕೆ ಸಾಧ್ಯ ಆಯಿತು. ನಂತರ ಕ್ರಮೇಣವಾಗಿ ಗ್ರಾಮೋಫೋನ್ ಪ್ಲೇಟ್ ಅಥವಾ ಹಾಡು ತಟ್ಟೆಗಳು ಕಾಣಿಸ್ಕೊಂಡು ಇವು 78 RPM ರೆಕಾರ್ಡ್ ಸ್ವರೂಪದಲ್ಲಿ ಇವು ನಮಗೆ ಸಿಗ್ತಾ ಇತ್ತು. ಈ ಹಾಡು ತಟ್ಟೆಗಳ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಈಗೊಂದು ಗೀತೆಯನ್ನು ಕೇಳಿಸ್ತೀನಿ. 1944 ತೆರೆ ಕಂಡಂತಹ ವಾಣಿ ಚಿತ್ರದ್ದು. ಎಚ್ ಶೇಷಗಿರಿ ರಾವ್ ಅವರು ಬರೆದಿದ್ದಾರೆ ಈ ಗೀತೆಗೆ. ಯಾರು ಗೊತ್ತಾ, ಸಂಗೀತ ನೀಡಿರುವಂಥವರು ನಮ್ಮ ಪ್ರಸಿದ್ಧ ಪಿಟಿಲು ಟಿ ಚೌಡಯ್ಯ ಅವರು, ಹಾಗೆ ಎಚ್ ಎಸ್ ರಾವ್ ಅವರು. ಇದನ್ನು ಹಾಡಿರುವಂಥವರು ಕೂಡ ವಿಶೇಷ ವ್ಯಕ್ತಿ, ಚಂಬೈ ವೈದ್ಯನಾಥ ಭಾಗವತರ್. ಯಾರಿದು ಚಂಬೈ ವೈದ್ಯನಾಥ ಭಾಗವತರ್ ಅಂತಂದರೆ, ನಮ್ಮ ಕೆಜೆ ಯೇಸುದಾಸ್ ಇದ್ದಾರಲ್ಲ, ಅವರ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಗುರುಗಳು. ಅಪರೂಪವಾದ ಗೀತೆ ನಿಮಗಾಗಿ.

ಹಾಡು ತಟ್ಟೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾಡು ತಟ್ಟೆಗಳಲ್ಲಿ ಒಂದು ಬದಿಗೆ 3 ನಿಮಿಷಗಳಿಗೆ ಮಾತ್ರ ಅವಕಾಶ ಇತ್ತು, ಒಂದು ತಟ್ಟೆಯಲ್ಲಿ 2 ಹಾಡಿಗೆ ಮಾತ್ರ ಅವಕಾಶ. ಅಕಸ್ಮಾತ್ ಹಾಡು ದೊಡ್ಡದಾಗ್ಬಿಟ್ರೆ 3 ನಿಮಿಷಕ್ಕೆ ಕತ್ತರಿಸಲೇಬೇಕಾಗಿರುವಂತಹ ಅನಿವಾರ್ಯತೆ ಇತ್ತು ಕತ್ತರಿಸ್ತಾ ಇದ್ರು ಕೂಡ. ಅದರಲ್ಲೂ ಹಾಡುಗಳನ್ನು ಪ್ರತ್ಯೇಕ ಮಾಡಿ ಸೌಂಡ್ ಪಾಸಿಟಿವ್ ಫಿಲಮ್ ಮಾಡಬೇಕಿತ್ತು. ಆದರೆ ಈ ತಂತ್ರಜ್ಞಾನ ಇದ್ದಿದ್ದು ಕೇವಲ ಕೋಲ್ಕತ್ತಾದಲ್ಲಿ ಮಾತ್ರ. ಒಟ್ಟಿನಲ್ಲಿ ಇಡೀ ವ್ಯವಹಾರ ದುಬಾರಿಯಾಗಿತ್ತು. 1964 ಗೌರವಧನದ ಪದ್ಧತಿ ಕೂಡ ಇರಲಿಲ್ಲ. ಲಾಭ ಎಲ್ಲ ಮಾರಾಟಗಾರರಿಗೆ, ನಿರ್ಮಾಪಕರಿಗಂತೂ ಏನೂ ಇಲ್ಲ. ಜನ ನಮ್ಮ ಹಾಡು ಕೇಳ್ತಾ ಇರ್ತಾರೆ ಅನ್ನುವಂತಹ ಆತ್ಮತೃಪ್ತಿ ಮಾತ್ರ ಎಲ್ರಿಗೂ ಸಿಗ್ತಾ ಇತ್ತು ಅನ್ನುವಂಥದ್ದು ಕೂಡ ಒಂದು ರೋಚಕದ ಇತಿಹಾಸದ ಒಂದು ಭಾಗ. ಈಗ ಒಂದು ಗೀತೆ ಕೇಳ್ಕೊಂಡು ಬರೋಣ. ನಮ್ಮ ಕರ್ನಾಟಕ ಶಾಸ್ತ್ರೀಯದ ದಿಗ್ಗಜರಲ್ಲಿ ಒಬ್ಬರಾದಂತಹ ಡಾಕ್ಟರ್ ಎಂಬಾಲ್ ಮುರಳಿಕೃಷ್ಣ ಅವರು ಹಾಡಿರುವಂತಹ ಗೀತೆ. ಇದು 1974 ತೆರೆ ಕಂಡಿತ್ತು. ಹೇಮರೆಡ್ಡಿ ಮಲ್ಲಮ್ಮ ಚಿತ್ರದ್ದು. ವಿಜಯ ನರಸಿಂಹ ಅವರ ಗೀತೆಗೆ ದಿವಾಕರ್ ಸಂಗೀತವನ್ನು ನೀಡಿದರು.

0: ಗಾನಗಂಗೆಯಲ್ಲಿ ಚಲನಚಿತ್ರ ಗೀತೆಗಳು ಬೆಳೆದು ಬಂದಂತಹ ಒಂದು ರೋಚಕ ಇತಿಹಾಸದ ಬಗ್ಗೆ ಮೆಲುಕು ಹಾಕ್ತಾ ಇದ್ದೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದೆರಡು ಪ್ರಕಟಣೆಗಳ ನಂತರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಹಾಡು ತಟ್ಟೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಹಾಡು ತಟ್ಟೆಗಳು ಅಷ್ಟು ಸುಲಭವಾಗಿ ಜನಸಾಮಾನ್ಯರ ಕೈಗೆ ಸಿಗ್ತಾ ಇರಲಿಲ್ಲ. ಶ್ರೀಮಂತರು, ಸರ್ಕಸ್ ಕಂಪನಿಗಳು, ಸಂಚಾರಿ ಚಿತ್ರಮಂದಿರಗಳು ಅಂದರೆ ಟೂರಿಂಗ್ ಟಾಕೀಸ್ ಅಂತ ಹೇಳ್ತೀವಲ್ಲ ಅಲ್ಲಿ, ಮತ್ತು ನಾಟಕ ಕಂಪನಿಗಳು, ಇಂತಹ ಕಡೆ ಮನೋರಂಜನಾ ತಾಣಗಳಲ್ಲಿ ಮಾತ್ರ ಇವು ಬೆಳಕಿಗೆ ಬರ್ತಾ ಇತ್ತು, ಬಳಕೆಯೂ ಆಗ್ತಾ ಇತ್ತು. ಈ ಹಾಡು ತಟ್ಟೆಗೆ ಮತ್ತೊಂದು ಪ್ರಸಿದ್ಧ ಕೇಂದ್ರ ಅಂತಂದರೆ ಆಕಾಶವಾಣಿಯದ್ದಾಗಿತ್ತು. ಅಂದರೆ 1952 1961 ಮೊದಲಿಗೆ ಅವಕಾಶ ಇರಲಿಲ್ಲ. ನಂತರ ಶೇಕರ 10% ಪ್ರಸಾರ ಆಗೋದಕ್ಕೆ ಆರಂಭ ಆಯಿತು. ಇದರ ಪೂರ್ಣ ಲಾಭ ಪಡೆದವರು ಸಿಲೋನ್ ಆಕಾಶವಾಣಿಯವರು ಅಂತ ಹೇಳ್ತಾರೆ. ಚಿತ್ರಗೀತೆಗಳ ಪ್ರಸಾರದಿಂದಲೇ ಜನಪ್ರಿಯತೆಯನ್ನು ಪಡ್ಕೊಳ್ತು ಸಿಲೋನ್ ಅನ್ನುವಂಥದ್ದು ಕೂಡ ಇತಿಹಾಸ ಪ್ರಸಿದ್ಧ. ಆದರ್ಶ ಸತೀ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಇದು ಕೂಡ ಕರ್ನಾಟಕ ಶಾಸ್ತ್ರೀಯದ ಅಪ್ರತಿಮ ಗಾಯಕಿಯೇ ಡಾಕ್ಟರ್ ಎಂ.ಎಲ್. ವಸಂತಕುಮಾರಿ ಅವರ ಧ್ವನಿಯಲ್ಲಿ ಮೂಡಿ ಬಂದಿದೆ. ಅದ್ಭುತವಾದ ಸಾಹಿತ್ಯ ಕವಿ ಕೂರ ಸೀತಾರಾಮ ಶಾಸ್ತ್ರಿಗಳದ್ದು. ಆರ್ ಸುದರ್ಶನಂ ಹಾಗೆ ಆರ್ ಗೋವರ್ಧನ್ ಸಂಗೀತವನ್ನು ನೀಡಿದ್ದಾರೆ. ಇದು 1955 ತೆರೆ ಕಂಡಂತಹ ಚಿತ್ರ.

ನಂತರ ನಮ್ಮ ಕೇಂದ್ರ ಸರ್ಕಾರ ವಿವಿಧ ಭಾರತಿ ಕೇಂದ್ರಗಳನ್ನು ಆರಂಭ ಮಾಡಿದ್ವು. 1961 to 1966 ದೇಶದಲ್ಲಿ 26 ವಿವಿಧ ಭಾರತಿ ಕೇಂದ್ರಗಳು ಆರಂಭಗೊಂಡವು. ಇದು ಹಾಡು ತಟ್ಟೆಗಳ ಬೆಳವಣಿಗೆಗೂ ಕೂಡ ನಿಕಟವಾದ ಸಂಬಂಧವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಬಹುದು. ಜನಸಾಮಾನ್ಯರಿಗೆ ಹಾಡುಗಳು ನೇರ ತಲುಪೋದಕ್ಕೆ ಆರಂಭ ಆದವು. ತುಂಬ ಹೆಮ್ಮೆಯ ವಿಷಯ, ನಮ್ಮ ಆಕಾಶವಾಣಿ ಕಡೆಯಿಂದ ನಡೀತು ಅಂತ. ಮಾಯಾಬಜಾರ್ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ವರ್ಣಲತಾ ಹಾಗೂ ಮಹಾದೇವ ಪೆದ್ದಿ ಸತ್ಯಂ ಹಾಡಿದ್ದಾರೆ. ಚಿ ಸದಾಶಿವಯ್ಯ ಅವರ ರಚನೆಗೆ ಘಂಟಸಾಲ ಸಂಗೀತವನ್ನು ನೀಡಿರುವಂತಹ ಗೀತೆ ಇದು. 1955 ತೆರೆ ಕಂಡಂತಹ ಚಿತ್ರಗಳಲ್ಲಿ ಇದು ಕೂಡ ಒಂದು.

ಇಷ್ಟೆಲ್ಲ ಚಲನಚಿತ್ರ ಗೀತೆಗಳು ಇತಿಹಾಸವನ್ನು ಮಾಡ್ತಾ ಮುಂದುವರಿತಾ ಇರಬೇಕಾದ್ರೆ ಕನ್ನಡದ ಸ್ಥಿತಿ ಅಂದರೆ ಹೇಗಿತ್ತು ಅಂತಂದರೆ, ಕನ್ನಡದ ಈ ವಿಚಾರದಲ್ಲಿ ತುಂಬ ಚೆನ್ನಾಗಿ ಏನಿರಲಿಲ್ಲ ಅಂತ ಹೇಳ್ತೆ. ಕನ್ನಡ ಚಿತ್ರಗಳು ತಯಾರಾಗ್ತಾ ಇದ್ದಿದ್ದೆ ಅತಿ ಕಡಿಮೆ ವೆಚ್ಚದಲ್ಲಿ. ಚಿತ್ರ ತಯಾರಾಗ್ತಾ ಇದ್ದ ಕೂಡಲೇ ಹಾಡು ತಟ್ಟೆಗೆ ಹಾಕೋದಕ್ಕೆ ಮತ್ತೆ ಹಣ ಎಲ್ಲಿಂದ ಬರಬೇಕು ಹೇಳಿ? ಅದರಲ್ಲೂ ಇಡೀ ದಕ್ಷಿಣ ಭಾರತದಲ್ಲಿ ಇದಕ್ಕಾಗಿ ಯಾರೂ ಕೂಡ ನೇರ ಪ್ರತಿನಿಧಿಗಳು ಅಂತ ಇರಲಿಲ್ಲ. AVM ಅನ್ನುವಂತಹ ಒಂದು ಸಂಸ್ಥೆಯ ಮಾರುಕಟ್ಟೆ ವಿಭಾಗದ ಸರಸ್ವತಿ ಸ್ಟೋರ್ಸ್ ಅಂತ, ಇಲ್ಲಿ ದಕ್ಷಿಣ ಭಾರತದ ಪ್ರತಿನಿಧಿಗಳು ಇದ್ದರು. ಆದರೂ ಒಂದು ಸಮಸ್ಯೆ ಎದುರಾಗಿತ್ತು. ಕನ್ನಡ ವಿಭಾಗವನ್ನು ಸರಸ್ವತಿ ಸ್ಟೋರ್ಸ್ನ ಮ್ಯಾನೇಜರ್ ಆಗಿದ್ದಂತಹ ಕಣ್ಣನ್ನವರೇ ನೋಡ್ಕೊಳ್ತಾ ಇದ್ರು. 1965 ಇದಕ್ಕೂ ಹೊಡೆತ ಬೀಳುವಂತಹ ಸಂದರ್ಭ ಬಂತು. ವಾಣಿಜ್ಯಕವಾಗಿ ಲಾಭವಿಲ್ಲದ ಕಾರಣ ಕನ್ನಡ ಚಿತ್ರಗೀತೆಗಳ ನಿರ್ಮಾಣವನ್ನೇ ನಿಲ್ಲಿಸೋದಕ್ಕೆ ಸರಸ್ವತಿ ಸ್ಟೋರ್ಸ್ ನಿರ್ಧಾರ ಮಾಡಿತು. ಒಂದು ವೇಳೆ ಈ ನಿರ್ಧಾರ ಚಾಲನೆಗೆ ಬಂದಿದ್ದರೆ ಇಂದು ಕನ್ನಡ ಚಲನಚಿತ್ರಗಳು ಅಥವಾ ಅದರ ಚಿತ್ರಗೀತೆಗಳು ಶಾಶ್ವತವಾಗಿ ಕಣ್ಮರೆ ಆಗಿ ಬಿಡ್ತಾ ಇದ್ವು. ಆದರೆ ಹಾಗೆ ಆಗೋದಕ್ಕೆ ಚಿ ಉದಯ್ ಶಂಕರ್ ಬಿಡಲಿಲ್ಲ. ಇದರ ಮುಂದೆ ಏನಾಗುತ್ತೆ ಅನ್ನುವಂಥದ್ದೇ ಮತ್ತೆ ರೋಚಕವಾದ ಒಂದು ತಿರುವು. ಅದನ್ನು ಮಾತಾಡೋಣ. ಈ ಗೀತೆಯನ್ನು ಕೇಳ್ಕೊಂಡು ಬರೋಣ. 1949

ತೆರೆ ಕಂಡಂತಹ ಭಕ್ತ ಕುಮಾರ ಚಿತ್ರದ ಗೀತೆ. ಹೊನ್ನಪ್ಪ ಭಾಗವತರವರ ಧ್ವನಿಯಲ್ಲಿ ಮೂಡಿ ಬಂದಿದೆ. ಅವರೇ ಸಂಗೀತ ನಿರ್ದೇಶನ ಮಾಡಿರುವಂತಹ ಗೀತೆ. ಕೋರ ಸೀತಾರಾಮ ಶಾಸ್ತ್ರಿಗಳ ರಚನೆ ಇದು.

ಚಿತ್ರರಂಗದ ಇತಿಹಾಸದಲ್ಲಿ ಕನ್ನಡ ಚಲನಚಿತ್ರ ಗೀತೆಗಳು ಮೂಡಿ ಬಂದಂತಹ ದಾರಿಯನ್ನು ನಾವು ನೋಡ್ತಾ ಇರಬೇಕಾದ್ರೆ ಕನ್ನಡಕ್ಕೆ ಅಂತ ಸ್ಥಾನಮಾನ ಇರಲಿಲ್ಲ. ಆರ್ಥಿಕವಾಗಲೂ ಕೂಡ ಸಂಕಷ್ಟದಲ್ಲಿತ್ತು, ಆ ಪರಿಸ್ಥಿತಿಯಲ್ಲಿತ್ತು ಕನ್ನಡ ಚಿತ್ರರಂಗ ಅಂತ ನಾನು ಹೇಳ್ತಾ ಇದ್ದೆ. ಟಿ ಉದಯಶಂಕರ್ ಅವರು ಇದನ್ನು ಈ ಸರಸ್ವತಿ ಸ್ಟೋರ್ಸ್ ನಿರ್ಧಾರ ಮಾಡಿತ್ತು, ಇದನ್ನು ಮುಚ್ಚಬೇಕು ಶಾಶ್ವತವಾಗಿ ಅಂತ. ಆದರೆ ಅದು ಕಣ್ಮರೆ ಆಗೋದಕ್ಕೆ ಬಿಡಲಿಲ್ಲ ಟಿ ಉದಯಶಂಕರ್ ಅವರು ಅಂತ. ಟಿ ಉದಯಶಂಕರ್ ಅವರ ಪಾತ್ರ ಏನು ಅಂತಂದರೆ, ಅವರು ಮಹೇಶ್ ಅನ್ನುವಂತಹ ಒಬ್ಬ ಯುವಕನನ್ನು ಈ ಕೆಲಸಕ್ಕೆ ಒಪ್ಪಿಸಿ AVM ಚಟ್ಟಿಯಾರ್ ಬಳಿ ಕರ್ಕೊಂಡು ಹೋಗ್ತಾರೆ. ಅವರ ಮನ ಒಲಿಸಿ ಕನ್ನಡದ ಚಲನಚಿತ್ರ ಗೀತೆಗಳ ನಿರ್ಮಾಣ ಕೊನೆಯಾಗದಂತೆ ನೋಡಿಕೊಂಡ್ರು ಅಂತ. ನಂತರ ಮಹೇಶ್ ಅವರು ಕೂಡ ಟಿ ಉದಯಶಂಕರ್ ಅವರ ನಿರೀಕ್ಷೆಗಳನ್ನು ಪೂರೈಸಿದರು. ಹೇಗೆ ಪೂರೈಸಿದ್ರು ಗೀತೆಯನ್ನು ಕೇಳ್ಕೊಂಡು ಬಂದು ಮತ್ತೆ ಅದರ ಬಗ್ಗೆ ಮಾತನಾಡೋಣ. ಬೇಡರ ಕಣ್ಣಮ್ಮ ಚಿತ್ರದ ಗೀತೆ CS ಜಯರಾಮ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಎಸ್ಎನ್ ನಂಜಪ್ಪ ಅವರ ಸಾಹಿತ್ಯಕ್ಕೆ ಆರ್ ಸುದರ್ಶನಂ ಸಂಗೀತವನ್ನು ನೀಡಿದ್ದಾರೆ. 1954 ತೆರೆ ಕಂಡಂತಹ ಚಿತ್ರ.

ಒಟ್ಟಿನಲ್ಲಿ ಹಾಡು ತಟ್ಟೆಗಳ ಯುಗ ಸರಿಸುಮಾರು 35 ವರ್ಷಗಳು, ಅಂದರೆ 80ರ ದಶಕದವರೆಗೆ ಮುಂದುವರಿತು ಅಂತ. ಆಕಾಶವಾಣಿ ಬಗ್ಗೆ ತುಂಬ ಹೆಮ್ಮೆ ಪಟ್ಕೊಳ್ಳುವಂತಹ ವಿಷಯ ಏನು ಅಂತಂದರೆ, 40ರ ದಶಕದ ಗೀತೆಗಳನ್ನು ಸಂರಕ್ಷಣೆ ಮಾಡಿಕೊಂಡು ಪ್ರಸಾರ ಮಾಡ್ತಾ ಇರುವಂಥದ್ದು. ಇವತ್ತು ಹೆಚ್ಚು ಕಡಿಮೆ 40, 50, 60, 70ರ ದಶಕದ ಗೀತೆಗಳು ನಿಮಗಾಗಿ ಮೂಡಿ ಬಂತು. ಅದರಲ್ಲೂ ಕೂಡ ಬೆಂಗಳೂರು ಆಕಾಶವಾಣಿ ಈ ನಮ್ಮ ಧ್ವನಿ ಮುದ್ರಣ ಭಂಡಾರಕ್ಕೆ ನಮ್ಮ ಬಗ್ಗೆ ನಾವು ತುಂಬ ಹೆಮ್ಮೆ ಪಟ್ಕೊಳ್ಬೇಕು. ಇದರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಚಂದ್ರಹಾಸ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಘಂಟಸಾಲ ಅವರ ಧ್ವನಿಯಲ್ಲಿ ಮೂಡಿ ಬಂದಿದೆ. ಲತಾ ಬೆಂಗಳೂರು ಲತಾ ಅವರು ಕೂಡ ದನಿಗೂಡಿಸಿದ್ದಾರೆ. ಚಿ ಉದಯ ಶಂಕರ್ ಅವರ ಸಾಹಿತ್ಯಕ್ಕೆ ಎಸ್ ಹನುಮಂತರಾವ್ ಸಂಗೀತವನ್ನು ನೀಡಿದ್ದಾರೆ. 1965ರಲ್ಲಿ ತೆರೆ ಕಂಡಂತಹ ಚಿತ್ರ ಇದು.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಒಟ್ಟಿನಲ್ಲಿ ಹಾಡು ತಟ್ಟೆಗಳ ಗ್ರಾಮೋಫೋನ್ ಯುಗದ ಅಂತ್ಯ ಆಗಿದ್ದು 70ರ ದಶಕದ ಕೊನೆಯಲ್ಲಿ ಅಂತ ಹೇಳಬಹುದು. ನಂತರ ಒಂದು ಹೊಸ ಯುಗ ಆರಂಭ ಆಯಿತು, ಅದು ಧ್ವನಿ ಸುರುಳಿಗಳ ಯುಗ, ಚಿತ್ರಗೀತೆಗಳ ಕ್ಯಾಸೆಟ್ ಯುಗ. ಇದರ ಕುರಿತಾಗಿ ಒಂದಷ್ಟು ಮಾತು ಹಾಡುಗಳು ಮತ್ತೆ ಮುಂದೆ ಮಾತಾಡೋಣ. 80ರ ದಶಕದಲ್ಲಿ ಮತ್ತೊಂದು ಯುಗದ ಪರಿವರ್ತನೆಯೇ ಆಯಿತು ಅಂತ ಹೇಳಬಹುದು. ಇದರ ಬಗ್ಗೆ ನಾವು ಮತ್ತೆ ಮಾತನಾಡೋಣ ಅಂತ ಹೇಳ್ತಾ ಗಾನಗಂಗೆಯನ್ನು ನಾವು ಈ ಹೊತ್ತಿನಲ್ಲಿ ಮುಗಿಸುವಂತಹ ಹೊತ್ತು ಹತ್ತಿರ ಬರ್ತಾ ಇದೆ. ಕೇಳ್ತಾ ಇದ್ದೀನಿ ನಿಮ್ಮ ನೆಚ್ಚಿನ ಆಕಾಶವಾಣಿವೇ ಮುಖ್ಯವಾಹಿನಿ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನು 490.1 ಮೀಟರ್ಗಳಲ್ಲಿ 612 ಕಿಲೋ ಹರ್ಟ್ಸ್ಗಳ ಈ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಇದೀಗ ಒಂದು ಗೀತೆ ಮೂಡಿ ಬರ್ತಾ ಇದೆ, ದಸರಾ ಚಿತ್ರದ ಗೀತೆ. ಕೆ ದುರ್ಗಾ ಹಾಗೆ ರಾಧಾ, ಪಿ ಲೀಲಾ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಇವರೆಲ್ಲರೂ ಕೂಡ ಮೂಲವಾಗಿ ದುರ್ಗಾ ಇರಬಹುದು, ರಾಧಾ ಇರಬಹುದು, ಪಿ ಲೀಲಾ ಇವರೆಲ್ಲ ಕೂಡ ಮೂಲ ಶಾಸ್ತ್ರೀಯ ಸಂಗೀತ ಗಾಯಕಿಯರು. ರಂಗಭೂಮಿಗೆ ತಮ್ಮದ ಅಪಾರವಾದಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಇದೇ ಕೊಡುಗೆ ಚಲನಚಿತ್ರದ ಒಂದು ಜಗತ್ತಿಗೂ ಕೂಡ ಅವರದು ಮುಂದುವರಿತು. ಬಿ ಎನ್ ವೆಂಕಟರಾಮಯ್ಯ ಬರೆದಿರುವಂತಹ ಗೀತೆ, ಎಂ ಪಾಪಯ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಗೀತೆ ಇದು. ಈ ಚಿತ್ರ ತೆರೆ ಕಂಡಿದ್ದು 1949.

ಗಾನಗಂಗೆ ಕಾರ್ಯಕ್ರಮದಲ್ಲಿ ಚಲನಚಿತ್ರ ಗೀತೆಗಳ ರೋಚಕ ಇತಿಹಾಸದ ಬಗ್ಗೆ ಮೆಲುಕು ಹಾಕ್ತಾ ಇದ್ವಿ. ಇಲ್ಲಿಗೆ ಮುಗಿಸುವಂತಹ ಹೊತ್ತಾಯಿತು. ಇದು ಇಂದಿನ ಗಾನಗಂಗೆ.

0: ಇದು ಆಕಾಶವಾಣಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಸುನ್ಹೆರೆ ಪಲ್. ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸುನ್ಹೆರೆ ಪಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಚೋರಿ ಚೋರಿ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಮನ್ನಾಡೆ ಹಾಗೂ ಲತಾ ಮಂಗೇಶ್ಕರ್ ಹಾಡಿರುವಂತಹ ಗೀತೆ, ಹಜರತ್ ಜೈಪುರಿಯವರ ಹಾಡು ಇದು, ಶಂಕರ್ ಜೈಕಿಶನ್ ಅವರ ಸಂಗೀತ ಇದರಲ್ಲಿದೆ.

ಸೆಹರಾ ಚಿತ್ರದ ಗೀತೆ, ಹಜರತ್ ಜೈಪುರಿಯವರ ಹಾಡು ಇದು. ರಾಮ್ಲಾಲ್ ಅವರ ಸಂಗೀತದಲ್ಲಿ ಮೂಡಿಬಂದಂತಹ ಗೀತೆಯನ್ನು ಹಾಡಿರುವಂತಹ ಕಲಾವಿದರು ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್.

ಇದುವರೆಗೆ ಮೂಡಿ ಬಂದಂತಹ ಗೀತೆ ತಾಜ್ ಮಹಲ್ ಚಿತ್ರದ್ದು. ಮೊಹಮ್ಮದ್ ರಫಿ ಅವರು ಲತಾ ಮಂಗೇಶ್ಕರ್ ಅವರೊಂದಿಗೆ ಹಾಡಿದಂತಹ ಗೀತೆ ಮೂಡಿ ಬಂತು. ಇನ್ನು ಮುಂದೆ ಮುಕೇಶ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ ಹಜರತ್ ಜೈಪುರಿ ಅವರ ಹಾಡು ಇದು. ಶಂಕರ್ ಜಯಕಿಶನ್ ರಾಗ ಸಂಯೋಜನೆ ಮಾಡಿದ್ದಾರೆ ಆ ಚಿತ್ರದ ಗೀತೆ.

ಲಾವರೀಸ್ ಚಿತ್ರದ ಗೀತೆಯನ್ನು ಕೇಳಿದ್ರಿ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ. ಕಲ್ಯಾಣ್ ಜಿಯಾನ್ಜಿಯವರ ಸಂಗೀತ ಇದರಲ್ಲಿ ಕೇಳಿ ಬಂತು. ಕುದರತ್ ಚಿತ್ರದ ಗೀತೆ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಇದೀಗ. ಮಜ್ರು ಸುಲ್ತಾನ್ಪುರಿ ಅವರ ಗೀತೆಗೆ ಆರ್ ಡಿ ಬರ್ಮನ್ ಸಂಗೀತವನ್ನು ನೀಡಿದ್ದಾರೆ.

ಆಮ್ರಪಾಲಿ ಚಿತ್ರದ ಗೀತೆ ಇದು. ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ. ಹಜರತ್ ಜೈಪುರಿಯವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ.

ಇದು ಆಕಾಶವಾಣಿ ಬೆಂಗಳೂರು 409.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಕಾರ್ಯಕ್ರಮ ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಆನಂದ್ ಚಿತ್ರದ ಕೆಲವು ಗೀತೆಗಳು ಮೊದಲಿಗೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿರುವಂತಹ ಗೀತೆಗಳು. ಈ ಗೀತೆಗಳನ್ನು ಬರೆದಿದ್ದಾರೆ ಚಿ ಉದಯ ಶಂಕರ್. ಶಂಕರ್ ಗಣೇಶ್ ಅವರ ಸಂಗೀತ ಇದರಲ್ಲಿದೆ.

ಇದುವರೆಗೆ ಆನಂದ್ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಚಿರಂಜೀವಿ ಚಿತ್ರದ ಕೆಲವು ಗೀತೆಗಳು. ಹಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಇವರೊಂದಿಗೆ ಸಂಗಡಿಗರು. ಈ ಗೀತೆಗಳಿಗೆ ಸಂಗೀತವನ್ನು ನೀಡಿರುವಂಥವರು ಉಪೇಂದ್ರ ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು.

0: ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪ್ರಕಟಣೆಯ ನಂತರ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸವಿ ನೆನಪಿನಲ್ಲಿ ಇನ್ನು ಮುಂದೆ ಬಂಧನ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು. ಹಾಡಿರುವಂತಹ ಕಲಾವಿದರು ಕೆಜೆ ಯೇಸುದಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಗೀತೆಗಳ ರಚನೆ ಆರ್ ಎನ್ ಜೆ ಗೋಪಾಲ್ ಅವರದ್ದು, ಸಂಗೀತ ನಿರ್ದೇಶನ ಎಂ ರಂಗರಾವ್ ಅವರದ್ದು.

490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿನೆನಪು ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಪ್ರೇಮಲೋಕ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ಪಿಇ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ ಹಾಗೂ ಸಂಗಡಿಗರ ದನಿಗಳಲ್ಲಿ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ ಅವರು.

ಪ್ರೇಮಲೋಕ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಚಾಣಕ್ಯವರ ಧ್ವನಿಗಳಲ್ಲಿ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿನೆನಪು ಕನ್ನಡದ ಹಳೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಪ್ರೇಮಲೋಕ ಚಿತ್ರದ ಇನ್ನೊಂದು ಗೀತೆ. ಕೆಜೆ ಜೇಸುದಾಸ್ ಹಾಗೂ ಎಸ್ ಜಾನಕಿಯವರ ಕಂಠಸಿರಿಗಳಲ್ಲಿ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 12 ಗಂಟೆಯಾಗಲಿದೆ. ಈಗ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ ಕರ್ನಾಟಕದ 4 ರೈಲ್ವೆ ನಿಲ್ದಾಣಗಳು ಸೇರಿದಂತೆ ದೇಶದ ಒಟ್ಟು 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಈ ಮಧ್ಯಾಹ್ನ 3:30 ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೊಪ್ಪಳದ ರೈಲು ನಿಲ್ದಾಣವನ್ನು 21.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ನೈಋತ್ಯ ರೈಲ್ವೆ ಮುಖ್ಯ ಪ್ರಚಾರ ನಿರೀಕ್ಷಕ ಪವನ್ ಸೋಮಣ್ಣವರ್.
1: ಇಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ದೇಶಾದ್ಯಂತ 75 ರೈಲ್ವೆ ಸ್ಟೇಷನ್ಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 4 ನಿಲ್ದಾಣಗಳು ಈ ಪೈಕಿ ಆಯ್ಕೆ ಆಗಿದ್ದು ಕೊಪ್ಪಳ, ಬಾದಾಮಿ, ಅಳ್ನಾವರ, ಬಂಟ್ವಾಳ ಸ್ಟೇಷನ್ಗಳು ಉದ್ಘಾಟನೆ ಆಗಲಿದೆ. ನಮ್ಮ ಕೊಪ್ಪಳ ರೈಲ್ವೆ ಸ್ಟೇಷನ್ 21.5 ಕೋಟಿಯಲ್ಲಿ ನಿರ್ಮಾಣ ಆಗಿದೆ. ಈಗ 17ನೇ ತಾರೀಕು ಫಂಕ್ಷನ್ ಆಗಿ ಉದ್ಘಾಟನೆ ಆಗಲಿದೆ. ಗತಿಶಕ್ತಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಂಜಿನಿಯರ್ಸ್ ಬಂದು ಮಾಡಿರೋ ಕಾಮಗಾರಿಯ ವಿವರಗಳನ್ನು ಎಲ್ಲ ವಿವರಿಸಿದ್ದಾರೆ. ಇಲ್ಲಿ ಮುಂಚೆ ಯಾವ ತರ ರೈಲ್ವೆ ಸ್ಟೇಷನ್ ಇತ್ತು, ಇವಾಗ ಯಾವ ತರ ಆಗಿದೆ, ಏನೇನು ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ಮುಂಚೆ ಇಲ್ಲಿ ಎಸ್ಕಲೇಟರ್ ಇರಲಿಲ್ಲ, ಲಿಫ್ಟ್ ಇರಲಿಲ್ಲ, ಇವಾಗ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪ್ಲಾಟ್ಫಾರ್ಮ್ ಶೆಲ್ಟರ್ಸ್ ಮಾಡಿದ್ದಾರೆ, ಪ್ಲಾಟ್ಫಾರ್ಮ್ ಸರ್ಫೇಸಿಂಗ್ ಮಾಡಿದ್ದಾರೆ, ರಿಟೈರಿಂಗ್ ರೂಮ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಕಂಪ್ಲೀಟ್ ಹಳೆ ಬಿಲ್ಡಿಂಗ್ ಅನ್ನೆಲ್ಲ ಡೆಮಾಲಿಶ್ ಮಾಡಿ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ.
0: ಬೆಂಗಳೂರು ಪ್ರಾದೇಶಿಕ ಉಲ್ಲೇಖ ಮಾನದಂಡಗಳ ಪ್ರಯೋಗಾಲಯದಲ್ಲಿ ವೈಟ್ ರಾಬಿಟ್ ತಂತ್ರಜ್ಞಾನ ಆಧಾರಿತ ಭಾರತೀಯ ಪ್ರಮಾಣಿತ ಸಮಯ ಪ್ರಸರಣ ಸೌಲಭ್ಯವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ದೇಶಾದ್ಯಂತ ಏಕರೂಪದ, ಹೆಚ್ಚು ನಿಖರ ಮತ್ತು ಸುರಕ್ಷಿತ ಸಮಯ ಮಾನದಂಡವನ್ನು ಸ್ಥಾಪಿಸುವ ಉದ್ದೇಶ ಹೊಂದಿರುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನದಡಿ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗಿದೆ ಎಂದರು. ರಾಜ್ಯದ ಕುಶಲಕರ್ಮಿಗಳ ಕರಕುಶಲ ಪರಂಪರೆ, ಗ್ರಾಮೀಣ ಹಾಗೂ ಸಾಂಪ್ರದಾಯಿಕ ಕುಶಲಕರ್ಮಿಗಳ ಆದಾಯವನ್ನು ಹೆಚ್ಚಿಸಲು ಮಾರುಕಟ್ಟೆ ಒದಗಿಸುವುದು ಮುಖ್ಯ ಎಂದು ಎನ್ಇಎಸ್ ಸಂಸ್ಥೆಯ ಜಂಟಿ ನಿರ್ದೇಶಕ ಡಾ ಪಿ ನಾರಾಯಣ ಹೇಳಿದ್ದಾರೆ. ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಬೆಂಗಳೂರಿನ ಎಂಎಸ್ಎಂಇ ಅಭಿವೃದ್ಧಿ ಮತ್ತು ಸೌಲಭ್ಯ ಕಚೇರಿ ಆಯೋಜಿಸಿದ್ದ ವಿಶ್ವಕರ್ಮ ಯೋಜನೆಯಡಿ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಕುರಿತ ಒಂದು ದಿನದ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜಿಲ್ಲಾ ಆಹಾರ ಸಂಸ್ಕರಣ ಸಹಾಯಕ ನಿರ್ದೇಶಕ ಶಿವಕುಮಾರ್ ಮಾತನಾಡಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಕುಶಲಕರ್ಮಿಗಳಿಗೆ 3 ಲಕ್ಷದವರೆಗೆ %5 ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರಕಲಿದೆ ಎಂದರು. ಗದಗ ಜಿಲ್ಲೆ ನರಗುಂದ ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ತಲೆದೋರಿದ್ದು, ಎಲ್ಲ ಇಲಾಖೆಗಳ ತಾಲೂಕು ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಉಳಿದು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವಂತೆ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಚ್ಪಿ ಹುಲಗಣ್ಣವರ್ ಸೂಚಿಸಿದ್ದಾರೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆಯಡಿ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಅವಕಾಶವಿದ್ದು, ವಿವಿಧ ಇಲಾಖೆಗಳು ಅಗತ್ಯ ಕಟ್ಟಡಗಳ ಪ್ರಸ್ತಾವಗಳನ್ನು ತಾಲೂಕು ಪಂಚಾಯಿತಿ ಹಾಗೂ ಸಂಬಂಧಿತ ಗ್ರಾಮ ಪಂಚಾಯಿತಿಗಳಿಗೆ ಸಲ್ಲಿಸಿ ಕ್ರಿಯಾ ಯೋಜನೆಯಲ್ಲಿ ಸೇರಿಸಲು ಅವರು ಆದೇಶಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು ಎಸ್ಐಆರ್ ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ %70 ಮಳೆ ಕೊರತೆ ಉಂಟಾಗಿದ್ದು, ರೈತರು ಕಡಿಮೆ ನೀರು ಬಯಸುವ ಬೆಳೆ ಆಯ್ದುಕೊಳ್ಳುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಕೋರಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಈ ತಿಂಗಳಾಂತ್ಯದವರೆಗೆ ತೊಗರಿ ಬಿತ್ತಲು ಅವಕಾಶವಿದ್ದು, ಬೆಳಗ್ಗೆ ಮತ್ತು ಸಂಜೆ ನೀರು ಮತ್ತು ಪೋಷಕಾಂಶ ಒದಗಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಪ್ರಕಾಶ್ ಚೌಹಾಣ್ ಕೋರಿದ್ದಾರೆ. ತುಮಕೂರಿನ ಮಹಾತ್ಮಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿತ ಕೆಎಸ್ಎಫ್ಎ ಅಂತರ್ ಜಿಲ್ಲಾ ಫುಟ್ಬಾಲ್ ಲೀಗ್ ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ಜಿಲ್ಲಾ ತಂಡ ಕೊಡಗು ಜಿಲ್ಲಾ ತಂಡವನ್ನು ಶೂಟೌಟ್ನಲ್ಲಿ 4-2 ಗೋಲುಗಳ ಅಂತರದಿಂದ ಮಣಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಒಟ್ಟು 19,39,677 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. 10,08,899 ಗಣತಿ ನಮೂನೆಗಳನ್ನು ಯಶಸ್ವಿಯಾಗಿ ಗಣಕೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ವನಿತಾ ವಿಹಾರ. ಇಂದಿನ ವನಿತಾ ವಿಹಾರದಲ್ಲಿ ಮಹಿಳಾ ಕಾನೂನುಗಳು ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೀರಜಾ ಕಾರಟಗಿ.
3: ಆತ್ಮೀಯ ಕೇಳುಗರೆ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ಕಾನೂನುಗಳ ಬಗ್ಗೆ ಮಾತನಾಡಲಿಕ್ಕೆ ಕಲಬುರಗಿಯ ವಕೀಲೆಯಾದ ಶ್ರೀಮತಿ ಮಾಲತಿ ರೇಷ್ಮಿಯವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ ಮೇಡಮ್.
3: ಮೇಡಮ್, ಮುಖ್ಯವಾಗಿ ಈಗ ನಮ್ಮ ದೇಶದಲ್ಲಿ ಮಹಿಳೆಯರಿಗಾಗಿ ಇರುವಂತಹ ಕಾನೂನುಗಳು ಯಾವು?
4: ನಿಜವಾಗ್ಲೂ ಹೇಳಬೇಕಂದ್ರೆ ಮಹಿಳೆಯರಿಗೆ ಸಾಕಷ್ಟು ಹುಟ್ಟಿನಿಂದಲೂ ಸಹ ಕಾನೂನುಗಳನ್ನು ಮಾಡಲಾಗಿದೆ. ಈ ಹುಟ್ಟಿದ ನಂತರ ಹೆಣ್ಣು ಮಗುವಿಗೆ ಕಂಪಲ್ಸರಿಯಾಗಿ ಅವಳು ಶಿಕ್ಷಣವನ್ನು ಪಡೆಯುವಂತಹ ಹಕ್ಕನ್ನು ಸಹ ಇವತ್ತ ಸರ್ಕಾರವನ್ನು ಮಾಡಿಕೊಟ್ಟಿದೆ. ಅದು ಅಲ್ಲದೆ ಸಹ ಅವಳಿಗೆ ಬಾಲ್ಯದಲ್ಲಿ ವಿವಾಹ ಮಾಡಕೂಡದು ಅನ್ನುವ ಉದ್ದೇಶದಿಂದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಸಹ ಇವತ್ತ ಮಹಿಳೆಯರಿಗೆ ತಂದಿತು. ಅದು ಅಲ್ಲದೆ ಇವತ್ತ ಮಹಿಳೆಯೂ ಉದ್ಯೋಗಸ್ಥ ಮಹಿಳೆ ಆಗಲಿಕ್ಕೆ ಅಂದರೆ ಸಮಾನತೆಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಸಂವಿಧಾನದಲ್ಲಿ ಮಹಿಳೆಗೆ ಸಾಕಷ್ಟು ತೊಂದರೆ ಆಗುತ್ತದೆ ಅನ್ನುವ ಉದ್ದೇಶದಿಂದ ಗೃಹ ಹಿಂಸಾಚಾರ ತಡೆ ಕಾಯ್ದೆ 2005 ಮಹಿಳೆಗೆ ಅಂದರೆ ತಾನು ಮದುವೆಯಾಗಿ ಹೋಗುವಂಥ ಮಹಿಳೆಗೆ ಹೊಸ ಹೊಸ ಸಂಬಂಧಗಳನ್ನು ಹುಟ್ಟಿಕೊಳ್ಳುತ್ತದೆ. ಆ ಒಂದು ಉದ್ದೇಶದಿಂದ ಆ ಮಹಿಳೆಗೆ ಯಾವ ರೀತಿಯಿಂದ ತೊಂದರೆ ಅನ್ನುವ ಉದ್ದೇಶದಿಂದ ಅವಳಿಗೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅನ್ನುವ ಉದ್ದೇಶದಿಂದ ಡಿವಿ ಆಕ್ಟ್ ಅಂತೂ ಸಹ ಇವತ್ತ ಇಂಗ್ಲಿಷ್ನಲ್ಲಿ ಅಂತಾರೆ. ಆ ಕಾಯ್ದೆಯನ್ನು ಮಹಿಳೆಗೆ ಸಾಕಷ್ಟು ಅನುಕೂಲವನ್ನ ಮಾಡಿಕೊಟ್ಟಿದೆ.
3: ಈಗ ಗೃಹ ಹಿಂಸೆ ಅಂತ ಹೇಳಿದ್ರಿ ನೀವು. ಗೃಹ ಹಿಂಸೆ ಅಂದ್ರೆ ಮನೆಯಲ್ಲಿ ಈಗ ಗಂಡನಿಂದಾಗ್ಲಿ ಅತ್ತೆ ಮಾವನಿಂದ ಇದಕ್ಕೆ ನೀವು ಗೃಹ ಹಿಂಸೆ ಅಂತೀರೋ ಅಥವಾ ಏನು ಅದಕ್ಕೆ ಬೇರೆ ಒಂದೇನಾರು ಕಲ್ಪನೆ ಇದೇನೆ ಅದಕ್ಕೆ?
4: ನಿಜವಾಗ್ಲು ಗೃಹ ಹಿಂಸೆ ಅಂದ್ರೆ ಒಂದು ಮನೆಯಲ್ಲಿ ವಾಸಿಸುವಂತಹ ಅತ್ತೆ ಮಾವ ಮೈದ

0: ಎಗೆಣ್ಣಿ ಇನ್ನಿತರ ಅನೇಕ ಸಂಬಂಧಗಳು. ಇವತ್ತ ಕೆಲವು ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಯಿಂದಲೂ ಸಹ ಕಿರುಕುಳ ಇರ್ತದೆ,
1: ಹೌದ್ರಿ,
0: ಅಣ್ಣ ತಮ್ಮಂದಿರಿಂದಲೂ ಕಿರುಕುಳ ಇರ್ತದೆ. ಇದನ್ನೆಲ್ಲವೂ ಸಹ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಒಳಗ ಬರ್ತದ ಅಂತ ಹೇಳ್ಬೋದು. ಅಲ್ಲದೆ ನೀವು ಕೇಳಿದ್ರಿ ಮಹಿಳೆಯರಿಗೆ ಹಕ್ಕುಗಳು ಅಂತ, ವರದಕ್ಷಿಣೆ ನಿಷೇಧ ಕಾಯ್ದೆ ಇದೆ,
1: ಹೌದು,
0: 1961ರಲ್ಲೇ ಇದನ್ನ ಜಾರಿಗೆ ಬಂದಿದೆ. ಈಗ 70-80 ವರ್ಷಗಳಾದರೂ ಸಹ ಇವತ್ತ ನಾವು ವರದಕ್ಷಿಣೆಯನ್ನು ನಿಲ್ಲಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಮಹಿಳೆಯರೇ ಇದಕ್ಕೆ ನಾವು ಅಂದರೆ ಮಕ್ಕಳೇ ಅವರು ಒಂದು ತಮ್ಮ ಆತ್ಮಬಲದಿಂದ ತಮ್ಮ ಆತ್ಮಸ್ಥೈರ್ಯದಿಂದ ಈ ವರದಕ್ಷಿಣೆಯನ್ನು ನಾವು ನೀಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮದುವೆ ಅಂದ ಬಳಿಕ ಒಂದು ಹೆಣ್ಣು ಗಂಡು ಬೇಕೇ ಬೇಕು. ಬರೇ ಹೆಣ್ಣು ಮಕ್ಕಳಿಗಷ್ಟೇ ಮದುವೆ ಬೇಕು ಅಂತಿಲ್ಲ, ಗಂಡು ಮಕ್ಕಳಿಗೂ ಅದು ಅವಶ್ಯಕತೆ ಅದ. ಅದಕ್ಕೆ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಇತ್ತು. ಕಾರ್ಯಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಕಾಯ್ದೆ 2013ರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಹೆಣ್ಣು ಮಗಳು ಮತ್ತು ಪುರುಷರ ಸರಿಸಮಾನವಾಗಿ ಕಾರ್ಯ ಮಾಡುವುದರಿಂದ ಅವಳಿಗೆ ಕಾರ್ಯ ಅಂದರೆ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯಿಂದ ಅವಳಿಗೆ ತೊಂದರೆ ಬಂದರೆ ಮತ್ತು ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು ಅವಳಿಗೆ ಕಿರುಕುಳ ಕೊಟ್ಟರೆ ಅದನ್ನು ಸಹ ಇಮಿಡಿಯೇಟಾಗಿ ಅವಳು FIR ಮಾಡ್ಬೋದು, ಮೇಲಧಿಕಾರಿಗಳನ್ನಾದರೂ ಸೂಚಿಸ್ಬೋದು, ಅಥವಾ ಅಲ್ಲೇ ಒಂದು ICC ಅಂದರೆ ಒಂದು ದೌರ್ಜನ್ಯಕ್ಕಾಗಿ ಒಂದು ಕೇಂದ್ರವನ್ನು, 10 ಜನರಿಗಿಂತ ಹೆಚ್ಚಿನ ಮಹಿಳೆಯರು ಎಲ್ಲಿ ಕೆಲಸ ಮಾಡ್ತಾರ ಅವರಿಗೊಂದು ಟೀಮನ್ನು ರಚನೆ ಮಾಡಲಿಕ್ಕೆ ಆಗ್ತಿದೆ. ಅಲ್ಲಿ ಸೋಷಿಯಲ್ ವರ್ಕರ್, ಒಬ್ಬರು ಅಡ್ವೊಕೇಟ್, ಆಮೇಲೆ ಅದೇ ಸ್ಥಳದಲ್ಲಿ ಒಬ್ಬ ಹೆಡ್ಡನ್ನು ಅದಕ್ಕೆ ಮೆಂಬರ್ ಆಗಿ ಮಾಡಿಕೊಂಡು ಅದಕ್ಕೂ ಸಹ ಅವಳು ಒಂದು ದೂರನ್ನು ಸಲ್ಲಿಸುವಂಥ ವ್ಯವಸ್ಥೆ ಇದೆ.
1: ಆಫೀಸ್ಗಳಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಆದರೆ ಅದಕ್ಕೆ ಕಂಪ್ಲೇಂಟನ್ನು ಕೊಟ್ಟು ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬಹುದು. ಆದರೆ ಕೆಲವೊಂದು ಸಾರಿ ಏನಾಗುತ್ತೆ, ಲೈಂಗಿಕ ದೌರ್ಜನ್ಯ ಇರಲ್ಲ ಆದರೆ ಮಾನಸಿಕವಾಗಿ ಈಗ ನೀನು ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಹಿಂಗೆ ಈಗ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇರ್ತಾರೆ, ಆ ಅದಕ್ಕೂ ದೌರ್ಜನ್ಯ ಅಂತಲೇ ಹೇಳ್ಬೋದಾ?
0: ಒಬ್ಬ ಮಹಿಳೆಗೆ ಉದ್ದೇಶಪೂರ್ವಕವಾಗಿ ಅವಳನ್ನು ಬಾರ್ ಬಾರ್ ಕರೆದು ಇದು ತಪ್ಪಯ್ಯದ, ಇದು ತಪ್ಪಯ್ಯದ, ಇದು ಸರಿಯಿಲ್ಲ ಅನ್ನುವ ಉದ್ದೇಶವೂ ಸಹ ನಾವು ಆ ಒಂದು ಮಹಿಳೆಗೆ ಒಂದು ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅನ್ನುವ ಉದ್ದೇಶ ಆಗುತ್ತೆ. ಮೇಲಿಂದ ಮೇಲೆ ಅವಳನ್ನು ಕರೆದು ನಿನಗೆ ತಪ್ಪಾಗ್ತಾ ಇದೆ ಅಥವಾ ಬಂದು ಇಲ್ಲಿ ಕುಂತು ನನ್ನ ಎದುರೆ ಕೆಲಸ ಕಲಿಬೇಕು,
1: ಇನ್ಸಲ್ಟ್ ಫೀಲ್
0: ಮಾಡೋದು, ಆಮೇಲೆ ಅವಶ್ಯಕತೆ ಇರಲಾರ್ದೆ ಅವಳನ್ನು ಮೈ ಮುಟ್ಟೋದು ಅಥವಾ ಹತ್ರ ಕೊಡೋದು, ಮೆಸೇಜ್ ಕಳಿಸೋದು, ಇಲ್ಲಿ ಯಾವುದೇ ರೀತಿಯಿಂದ ಡಬಲ್ ಮೀನಿಂಗ್ ಮೆಸೇಜ್ ಅಂತೀವಿ ನಾವು, ಬೇಗ ಬೇಗ ಅವಳನ್ನು ನೋಡುವುದು, ದೃಷ್ಟಿಕೋನ ನೋಡುವ ಒಂದು ದೃಷ್ಟಿಕೋನ ಬಹಳ ವಿಚಿತ್ರವಾಗಿರ್ತದ. ಅವ್ರ ಕಣ್ಣನ್ನು ಇದು ಮಾಡೋದು ಅಥವಾ ಕೈಗಳಿಂದ ಏನೇ ಸೊನ್ನೆ ಮೂಲಕ ಮಾಡುವುದು ಸಹ ಇದನ್ನು ಸಹ ದೌರ್ಜನ್ಯದೊಳಗೆ ಬರುತ್ತೆ. ಇದು ಇದನ್ನ ಯಾರಿಗೆ ಗೊತ್ತಾಗೋದಿಲ್ಲ, ಆದರೆ ಅನುಭವಿಸುವಂಥ ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಾಗುತ್ತೆ, ಅದನ್ನು ಸಹ ದೌರ್ಜನ್ಯಕ್ಕೆ ಒಳಗಾಗುವಂತ ವಿಷಯನೇ ಮೇಡಮ್, ಇದರಲ್ಲಿ ಯಾವುದೇ ರೀತಿಯಿಂದ ಡೌಟ್ ಇಲ್ಲ.
1: ಅಂದ್ರೆ ಇದು ಈಗ ನೀವು ಆಫೀಸ್ ಒಳಗೆ ಒಂದು ಕಮಿಟಿ ಆ ತರ ಮಾಡಿ ಇವ್ರ ದೂರುಗಳನ್ನ ಇದು ಮಾಡ್ತಾರೆ, ಅಲ್ಲಿಗೆ ಅವ್ರು ಕಂಪ್ಲೇಂಟ್ ಕೊಡ್ಬೋದಾ ಇಲ್ಲ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೂ ಹೋಗ್ಬೋದಾ?
0: ಇಲ್ಲಿ ಬಹಳ ಇಂಪಾರ್ಟೆಂಟ್ ಅದು, ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಕೊಡಬೇಕಾದ್ರೆ ಅವಳು ಅತಿಯಾದ ಹೂನತೆಯನ್ನು ಹೊಂದಿರ್ಬೋದು ಅಥವಾ ಆ ಕಮಿಟಿಯ ಮೇಲೆ ವಿಶ್ವಾಸ ಇಲ್ಲ ಅನ್ನುವ ಒಂದು ವಿಚಾರವನ್ನು ತಿಳಿಸ್ಬೋದು. ಮೊಟ್ಟ ಮೊದಲಿಗೆ ಕಮಿಟಿ ಮಾಡುವ ಉದ್ದೇಶ ಏನೆಂದರೆ ಅವರಿಬ್ಬರಿಗೂ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು, ಅಂದರೆ ಫೈನಾನ್ಸಿಯಲ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅವ್ರ ತೊಂದರೆ ಆಗ್ಬಾರ್ದು. ಕೆಲವರು ತಿಳಿಸಿ ಹೇಳಿದಾಗ ತಿಳ್ಕೊಂತಾರೆ, ಇಮಿಡಿಯೇಟ್ ನಂದೇನೋ ತಪ್ಪದ ಅಂತ ಹಿಂದಕ್ಕೆ ಸರ್ಕೋತಾರೆ. ಅಂಥ ಉದ್ದೇಶಕ್ಕಾಗಿ ಆ ಕಮಿಟಿಯನ್ನು ರಚನೆ ಮಾಡಬೇಕು ಅಂತ ಕಾನೂನನ್ನು ಬಂತು. ಮೊಟ್ಟ ಮೊದಲಿಗೆ ಕಮಿಟಿಗೆ ಅಲ್ಲಿ ನಾವು ದೂರನ್ನು ಸಲ್ಲಿಸಬೇಕು, ಯಾಕಂದರೆ ಅಲ್ಲಿ ಬರೀ ಕೆಲಸದವರಷ್ಟೇ ಇರೋಲ್ಲ, ಹೊರಗಿನವರು ಸಹ ಇಬ್ಬರು ಹೆಣ್ಮಕ್ಳು ಅದ್ರಾಗಿರ್ತಾರೆ, ಒಬ್ಬರು ಸೋಷಿಯಲ್ ವರ್ಕರು, ಇನ್ನೊಬ್ಬರು ಅಡ್ವೊಕೇಟ್ಸ್ ಅಥವಾ ಡಾಕ್ಟರ್ಸ್, ಎನಿವೆ ಅಂದರೆ ಸೋಷಿಯಲ್ ಆಗಿ ಇರುವಂಥ ಮಹಿಳೆಯರಿಗೆ ಆ ಒಂದು ಕಮಿಟಿಯಲ್ಲಿ ಒಂದು ಮೆಂಬರ್ ಅಂತ ಹೋಗ್ತಾರೆ, ಅವರನ್ನು ಸುಳ್ಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್
1: ಯಾವುದೇ ದೌರ್ಜನ್ಯ ಆದರೂ ಮೊದಲು ಅಲ್ಲಿ ಏನು ಕಮಿಟಿ ಇರ್ತದೆ ಅಲ್ಲಿಗೆ ಅವರು ದೂರು ಕೊಡಬೇಕು.
0: ಆದರೆ ಅವಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಆಗಿತ್ತು ಅಂದ್ರೆ ಅಲ್ಲಿ ಕೊಡ್ಬೇಕಂತ ಏನಿಲ್ಲ ರೀ, ಇಮಿಡಿಯೇಟ್ ಆಗಿ ಅವಳಿಗೆ ಬಹಳಷ್ಟು ತೊಂದರೆ ಆಗ್ಯದ. ಫಸ್ಟ್ ಇಲ್ಲಿ ಕಮಿಟಿ ಕೊಟ್ಟು ಆಮೇಲೆ ಕೊಡ್ಬೇಕಂತೇನಿಲ್ಲ, ತುಂಬಾ ನೋವಿನಲ್ಲಿದ್ಲು, ಇವತ್ತೇನೋ ಆಗ್ಲಿಕ್ಕತ್ತದ, ಅವಳ ಜೀವಕ್ಕೆ ಪ್ರಾಬ್ಲಮ್ ಅದ, ಅವಳ ಜಾಬಿಗೆ ಪ್ರಾಬ್ಲಮ್ ಅದ ಅಂತ ಸಮಯದಲ್ಲಿ ಇಮಿಡಿಯೇಟ್ ಆಗಿ ಎಫ್ ಐ ಆರ್ ಅನ್ನು ಮಾಡ್ಬೋದು, ಅಥವಾ ಎಫ್ ಐ ಆರ್ ಮಾಡ್ಲಕ್ಕ ಯಾವುದೇ ಹತ್ತಿರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಅದು ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತ ಏನಿಲ್ಲ. ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ ಐ ಆರ್ ಡೇ ನೈಟ್ ಅಂತಿಲ್ಲ, 24/7 ಎನಿ ಟೈಮ್ ಅವಳು ಮಾಡ್ಬೋದು. ಪೊಲೀಸರು ಸಹ ಅವಳು ಹೇಳಿದ್ದ ಬರ್ಕೊಂಡು ಓದಿ ಅವಳಿಗೆ ಫ್ರೀ ಆದಂತ ಒಂದು ಎಫ್ ಐ ಆರ್ ಕಾಪಿಯನ್ನು ಸಹ ಕೊಡ್ಬೋದು. ಒಂದು ವೇಳೆ ಪೊಲೀಸರು ನೀವು ಕಂಪ್ಲೇಂಟ್ ಕೊಟ್ಟಿರಿ ಅವಳಿಗೆ, ಮೇಲಿಂದ ಮೇಲೆ ಪೊಲೀಸ್ ಸ್ಟೇಷನ್ ಬಾ ಅಂತೂ ಸಹ ಹೇಳ್ಬಾರ್ದು. ಅಲ್ಲಿ ಮಹಿಳಾ ಸಿಬ್ಬಂದಿಯವರಿಂದಲೇ ಈ ಒಂದು ಕಂಪ್ಲೇಂಟ್ ಅನ್ನ ರೇಸ್ ಮಾಡಿ ಮಾಡುವಂತ ಅವಕಾಶವನ್ನ ಆ ಮಹಿಳೆ ಪಡ್ಕೊಂಡಳ ಅಂತ ಹೇಳ್ಬೋದು.
1: ಹಾ, ಈಗ ಆಫೀಸ್ ಇಂದ ಆಯ್ತು ಮೇಡಮ್, ಈಗ ಮನೆಯಲ್ಲಿ ಅಂತ ತಿಳ್ಕೊಳ್ಳಿ, ಗಂಡ ಹೆಂಡತಿಗೆ ಜಗಳ ಬರುತ್ತೆ, ಇಬ್ರು ಬೇಡ ಅಂತ ಹೇಳಿ ವಿಚ್ಛೇದನವನ್ನ ತಗೋತಾರೆ. ಆ ಮಹಿಳೆಯರಿಗಾಗಿನೇ ಏನಾರ ವಿಚ್ಛೇದನ ತಗೊಂಡಾಗ ಅವ್ರ ಸಲುವಾಗಿ ಏನೇನು ಕಾನೂನಿನಲ್ಲಿ ಅಂತ?
0: ಹೌದಲ್ಲ, ಯಾವುದೇ ಒಬ್ಬ ಮಹಿಳೆ ವಿಚ್ಛೇದನ ಆದ ತಕ್ಷಣನೇ ಅವಳಿಗೆ ಕೆಲವು ಕಾನೂನುಗಳನ್ನು ಇದೆ. ವಿಚ್ಛೇದನ ಆದ ತಕ್ಷಣ ಒಂದು ಮಹಿಳೆ ಜೀವನಾಂಶವನ್ನು ತೆಗೆದುಕೊಳ್ಬೋದು. ಯಾಕಂದರೆ ಮದುವೆ ಆಗಿಂದ ವಿಚ್ಛೇದನ ಆದ ಬಳಿಕ ಆ ಹೆಣ್ಮಗಳಿಗೆ ಯಾವುದೇ ಒಂದು ಸೋರ್ಸ್ ಆಫ್ ಇನ್ಕಮ್ ಇರೋದಿಲ್ಲ. ಆದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಸಂಸ್ಕಾರದಿಂದ ಕೂಡಿದಂಥ ಒಂದು ದೇಶ, ಇಲ್ಲಿ ಮೊದಲಿಗೆ ಪುರುಷನು ದುಡಿಯುವಂಥ ಒಂದು ವ್ಯವಸ್ಥೆ ಇತ್ತು. ಅದಕ್ಕಾಗಿ ಮಹಿಳೆ ದುರ್ಬಲಳಾಗಿರ್ತಾಳೆ. ಅವಳು ಜೀವನಾಂಶವನ್ನು, ಯಾವುದೇ ಒಂದು ಕೆಲಸ ಇರಲಿಲ್ಲ, ಅವಳು ಎಜುಕೇಷನ್ನು ಸಹ ಅಷ್ಟು ಕರೆಕ್ಟ್ ಇರಲಿಲ್ಲ, ಅವಳಿಗೆ ಯಾವುದೇ ಕೆಲಸ ಬರಲ್ಲ ಅಂದರೆ ಜೀವನಾಂಶವನ್ನು ಗಂಡನಿಂದೆ ತೆಗೆದುಕೊಳ್ಳಬಹುದು. ಎರಡನೇದು ಆಸ್ತಿಯಲ್ಲಿ ಅವಳನ್ನು ಪಾಲನ್ನು ಕೇಳ್ಬೋದು. ಅಥವಾ ಮೂರನೇದು ಅವಳು ಅವ್ರ ಮನೆಯಲ್ಲೇ ವಾಸಿಸುವಂತ ಹಕ್ಕನ್ನು ಅವಳು ಪಡೆದಾಳ.
1: ಅಂದ್ರೆ ವಿಚ್ಛೇದನ ಆದ್ರೂ ಕೂಡ ಅವ್ರ ಮನೆಯಲ್ಲಿ ಆಕೆ ವಾಸ ಮಾಡಬಹುದು.
0: ದೊಡ್ಡ ಮನೆ ಇದ್ದಾಗ ಒಂದು ರೂಮ್ ಅನ್ನ, ಅಂದ್ರೆ ಕೆಲವರಿಗೆ ಇಲ್ಲಿ ಹೆಂಗಿರ್ತದೆ ನಮ್ಮ ಭಾರತ ದೇಶದಾಗ ಅಂದ್ರೆ ಒಬ್ಬ ಹೆಣ್ಣು ಮಗಳು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ಅದು ಹಿಂದಿನ ಒಂದು ನಾಣ್ಣುಡಿ. ಬಟ್ ಇನ್ನೂ ಸಹ ಆ ಒಂದು ವಿಷಯದಾಗ ಇವತ್ತಿಗೂ ಹೆಣ್ಮಕ್ಳು ಬದುಕ್ಲಕ್ಕತ್ತಾರ. ಆ ಹೆಣ್ಣು ಮಗಳು ಇವತ್ತು ತಂದಿ ಮನೆಗ ತಂದಿ ತಾಯಿ ಮನ್ಯಾಗ ಇಟ್ಕೊಂಡ್ರೆ ಮುಂದಿನ ಒಂದು ಒಂದು ಕಲ್ಪನೆ ನಮ್ಮ ಒಂದು ಹಿರಿಯರಲ್ಲಿ, ಮನ್ಯಾಗ ಹೆಣ್ಮಗಳು ಬಂದಾಳ ಅಂದ್ರೆ ಒಂದು ಹಿಂಸೆ ಅವರಿಗೆ, ಒಂದೇನೋ ಮರ್ಯಾದೆಗೆ ಧಕ್ಕೆ ಉಂಟಾಗ್ತದ ಅನ್ನೋ ಉದ್ದೇಶದಿಂದ ಆ ಹೆಣ್ಮಗಳಿಗೆ ನೀನು ಏನ ಹೆಂಗ್ ಮಾಡ್ತಿ ಅಂದಾಗ ಆ ಹೆಣ್ಮಗಳು ಇಲ್ಲ, ನನ್ನ ಗಂಡ ವಿಚ್ಛೇದನ ಆದರೂ ಸಹ ಅವಳು ವಾಸಿಸುವಂತ ಹಕ್ಕನ್ನ ಅವಳು ಪಡ್ಕೊಂಡಾಳ. ಒಂದು ವೇಳೆ ಮಕ್ಕಳಿದ್ರೂ ಸಹ ಮಕ್ಕಳನ್ನ ಲಾಲನೆ ಮಾಡುವಂತ ವ್ಯವಸ್ಥೆಯನ್ನು ಸಹ ಇವತ್ತ ಏನು ಡೈವರ್ಸ್ ಆದಂತ ಅಂದ್ರೆ ವಿಚ್ಛೇದನ ಆದಂತ ಮಹಿಳೆಯನ್ನು ಪಡ್ಕೊಳ್ಬಹುದು ಅನ್ನುವ ಉದ್ದೇಶ ಇವತ್ತಿಗೆ ಗಂಡನಿಂತ ಇವೆಲ್ಲವನ್ನು ಅವಳು ಅಪೇಕ್ಷೆ ಪಡ್ಬಹುದು.
1: ಅಂದ್ರೆ ಇದು ಅವಿದ್ಯಾವಂತ ಅಥವಾ ಮನೆಯಲ್ಲೇ ಇರುವಂತಹ ಹೆಣ್ಣು ಮಕ್ಕಳಿಗಾಗಿ ಆಯ್ತು. ಆದ್ರೆ ಈಗ ದೊಡ್ಡ ದೊಡ್ಡ ಉದ್ಯೋಗ ಮಾಡ್ತಾರೆ ಅಂದ್ರೆ ಗಂಡಸರಿಗೆ ಸರಿ ಸಮಾನವಾಗಿ ಮಾಡ್ತಿರ್ತಾರ, ಇಲ್ಲ ಗಂಡನ್ಕಿಂತ ಸಂಪಾದನೆಯನ್ನು ಜಾಸ್ತಿ ಮಾಡ್ತಾ ಇರ್ತಾರೆ, ಅಂತಹ ಸಂದರ್ಭದಲ್ಲಿ ಅವರಿಗೆ ವಿಚ್ಛೇದನ ಆದಾಗ ಈ ಕಾನೂನು ಅನ್ವಯಿಸ್ತದ?
0: ಹಾ, ಇವಾಗ ಗಂಡ ಸರಿ ಸಮಾನವಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಇವತ್ತು ಅಂದರೆ ಈಗ ಕೆಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಅವರು ಒಂದು ಆರ್ಡರ್ ಮಾಡಿದ್ದಾರೆ, ಒಂದು ರೂಲಿಂಗ್. ಅಂದರೆ ಯಾವುದೇ ಒಬ್ಬ ಮಹಿಳೆ ಕೆಲಸ ಮಾಡುವಂಥ ಆ ಒಂದು ಎಜುಕೇಷನ್ ಶಿಕ್ಷಣ ಇದ್ದರೆ ಅವಳಿಗೆ ಯಾವುದೇ ರೀತಿಯಿಂದ ಜೀವನಾಂಶ ಕೊಡೋದಿಲ್ಲ. ಕೆಲವು ಪುರುಷರು ಮದುವೆ ಆದ ತಕ್ಷಣ ಅವಳಿಗೆ ಹೇಳ್ಬಿಡ್ತಾರ, ಇಲ್ಲ ನೀನು ನೌಕರಿ ಮಾಡೋದಿಲ್ಲ ಅಂತ. ಅವಳಿಗೆ 40-45 ವಯಸ್ಸಾಗುತ್ತೆ, ಆದರೆ ಅವಳು ಜಾಬಿಗೆ ಹೋಗ್ತಿರಲ್ಲ. 45 ವಯಸ್ಸಾದಗಳೇ ಆಕೆ ಏನು ವಿವಾಹ ವಿಚ್ಛೇದನ ಆದಾಗ 45 ವಯಸ್ಸಾದಗಳೇ ಅವಳಿಗೆ ಯಾವ ಕೆಲಸಕ್ಕೆ ಹೋಗ್ಬೇಕು? ಆ ಒಂದು ಪ್ರೂವ್ ಮಾಡಿದ್ರೆ ಅಂದ್ರೆ ಅವಳು ಆ ಒಂದು ಎಜುಕೆ ಅವಳು ನೌಕರಿ ಮಾಡೋದು ಯಾಕೆ ಬಿಟ್ಲು ಅಂತ ಎವಿಡೆನ್ಸ್ ಪ್ರಕಾರ ಅವರು ಪ್ರೂವ್ ಮಾಡಿದ್ರೆ ಅವಳಿಗೆ ಜೀವನಾಂಶ ಕೊಡ್ಬೇಕು.
1: ಅಂದ್ರೆ ಎಜುಕೇಟೆಡ್ ಇದ್ದು ಜಾಬ್ ಮಾಡ್ಲಿಲ್ಲ ಅಂತಂದ್ರೆ ಅವಾಗ
0: ಆ ಒಂದು ಪ್ರೂವ್ ಮಾಡಿದಾಗ ಮಾತ್ರ ಸ್ತ್ರೀಧನವನ್ನ ಪಡಿಬಹುದು, ಮತ್ತೆ ಆಸ್ತಿ ಹಕ್ಕುನು ಇರ್ಬೋದು, ವಾಸಿಸುವ ಹಕ್ಕನ್ನು ಅವಳಿಗೆ ಇರ್ತದೆ. ಆದ್ರೆ ಜೀವನಾಂಶ ಅಂತ ಬಂದಾಗ ಕೆಲವನ್ನ ಡಿಫ್ರೆನ್ಸ್ ಅನ್ನಾಗಿ ನಾವು ಕಾಣಬಹುದು.
1: ಅಂದ್ರೆ ಆ ಮಹಿಳೆಯ ಎಜುಕೇಶನ್ನು ಅವರ ವೃತ್ತಿ ಅದರ ಮೇಲೆ ಇವರಿಗೆ ಜೀವನಾಂಶ ನೀಡಲಾಗ್ತದೆ. ಇನ್ನು ಈ ಅತ್ಯಾಚಾರ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಮೇಡಮ್. ಈಗ ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆಯರಿಗಾಗಿ ಯಾವ್ಯಾವ ಕಾನೂನುಗಳಿದೆ?
0: ಇವತ್ತು ಅತ್ಯಾಚಾರ

0: ಸಂಸ್ಕಾರ ಆದಾಗ ಫೋಸ್ಕೋ ಆಕ್ಟ್ ಅಂತ ನಾವು ಹೇಳ್ಬೋದು. ಇವತ್ತು ಸಣ್ಣ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ಏನು ವಯಸ್ಸಾದಂಥ ಒಂದು ಮಹಿಳೆಗೆ ಇವತ್ತು ಇಳಿ ವಯಸ್ಸಿನಲ್ಲಿರುವಂಥ 65-70 ವಯಸ್ಸಿನವರಿಗೆ, ಅಂದರೆ 3 ವರ್ಷದ ಮಕ್ಕಳನ್ನು ಹಿಡ್ಕೊಂಡು, 2 ವರ್ಷ ಅನ್ಬೇಕು, ನಾನು 1 ವರ್ಷ ಹೆಚ್ಚಿಗೆ ಮಾಡ್ಕೊಲಿಕತ್ತೀನಿ, ಆ ಮಕ್ಕಳನ್ನು ಹಿಡ್ಕೊಂಡು 75ರವರೆಗೂ ಸಹ ನಾವು ಇವತ್ತು ಏನು ಅತ್ಯಾಚಾರಕ್ಕೊಳಗಾಗ್ತಾರ ಅಂದ್ರೆ ಬಹಳ ಒಂದು ಹಿಂಸೆ. ಇವತ್ತು ದೌರ್ಜನ್ಯಕ್ಕೆ ಒಳಗಾಗುವಂಥ ಮಹಿಳೆಗೆ ತುಂಬ ಕಾನೂನುಗಳನ್ನು ನಾವು ನೋಡ್ತೀವಿ. ಯಾಕಂದರೆ ಇಮ್ಮಿಡಿಯೇಟ್ ಆಗಿ FIR ಆಗ್ತದೆ, ಹಾಸ್ಪಿಟಲ್ಗೆ ಹೋಗ್ತಾರೆ, ಅದಕ್ಕೆ ಚೆಕಪ್ ಆಗ್ತದೆ, ಮತ್ತು ಯಾರು ನಿಂತಾಯಿತು, ತುಂಬ ಸ್ಟ್ರಾಂಗ್ ಆದಂಥ ಕಾನೂನನ್ನು ಫೋಕ್ಸೋ ಕಾನೂನಲ್ಲೇ ಇದೆ. ಯಾವ ಮಹಿಳೆ ದೌರ್ಜನ್ಯಕ್ಕೊಳಗಾಗ್ತಾಳೆ, ಯಾವ ಮಹಿಳೆ ಅಂಥ ಫೋಕ್ಸೋ ಆ್ಯಕ್ಟ್ನಲ್ಲಿ ಒಳಗಾಗ್ತಾಳೆ, ಇಮಿಡಿಯೇಟ್ ಆಗಿ ಅದನ್ನು ಕೇಸನ್ನು ದಾಖಲಿಸಿ ಮಾಡಿಕೊಂಡು ಅವಳನ್ನು ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿ ಆ ಒಂದು ಕೇಸನ್ನು ದಾಖಲಿಸಿ ಇಮಿಡಿಯೇಟ್ ಆಗಿ ಚಾರ್ಜ್ ಶೀಟನ್ನು ಹಾಕಿ ಮತ್ತೆ ಇಮಿಡಿಯೇಟ್ ಆಗಿ 6 ಮಂತ್ನೊಳಗಡೆ ಆ ಕೇಸನ್ನು ಮುಗಿಸ್ಬೇಕು. ಅವಳೇ ಯಾರು ಆ ದೌರ್ಜನ್ಯ ಮಾಡ್ತಾರ ಅವರಿಗೆ 20 ವರ್ಷಗಳ ವರೆಗೆ ಇವತ್ತು ಸಜಾವನ್ನು ಮಾಡುವಂಥ ವ್ಯವಸ್ಥೆ ನಮ್ಮ ಈಗ ಆ ಸ್ಪೆಷಲ್ ಕಾನೂನಿನಲ್ಲಿ ಮಾಡಲಾಗಿದೆ. ಆ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯ ವ್ಯವಸ್ಥೆ ಹೇಗಿರುತ್ತೆ ಅಂತಂದಾಗ ಬಹಳ ಸೂಚನೆಯ ವಿಷಯ ಮೇಡಮ್.
1: ಆಮೇಲೆ ಈಗ ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯರನ್ನ ಗೌಪ್ಯತೆ ಕಾಪಾಡಬೇಕು ಅನ್ನೋದೇನಾದ್ರ ಕಾನೂನು ಇದೆನಾ?
0: ಹೌದು, ತುಂಬಾ ಗೌಪ್ಯತೆ ಇರುತ್ತೆ ಮೇಡಮ್. ಅಲ್ಲಿ ಯಾರು ಬೇರೆಯವರಿಗೆ ಅವಕಾಶ ಇರೋದಿಲ್ಲ, ಓನ್ಲಿ ಯಾರು ಕೇಸ್ ನಡೆಸ್ತಾರಲ್ಲ ಆ ವಕೀಲರು ಮತ್ತೆ ಎದುರಿನ ಒಂದು ಸರ್ಕಾರಿ ವಕೀಲರು ಮತ್ತೆ ನ್ಯಾಯಾಧೀಶರು ಮಾತ್ರ ಆ ಒಂದು ನ್ಯಾಯಾಲಯದಲ್ಲಿ ಇರ್ತಾರ. ಮತ್ತೆ ಬೇರೆ ಕಡೆ ಅವ್ರ ಹೆಸರಾಗ್ಲಿ ಅವ್ರ ಮುಖ ಆಗ್ಲಿ ಯಾವುದೇ ರೀತಿಯಿಂದ ಪ್ರದರ್ಶನ ಮಾಡುವುದಿಲ್ಲ. ಅಲ್ಲದೆ ಅವಳಿಗೆ ಯಾವ ರೀತಿಯಿಂದ ಗಾಯ ಆಗಿದೆ ಅದಕ್ಕೂ ಸಹ ಸರ್ಕಾರ ಕೆಲವನ್ನ ಹಣದ ವ್ಯವಸ್ಥೆಯನ್ನು ಸಹ ಇವತ್ತ ಲೀಗಲ್ ಏಡ್ ಕಡೆ ನಿಂತ ಕಾನೂನು ಸೇವೆಗಳ ಪ್ರಾಧಿಕಾರ ಕಡೆ ನಿಂತ ಆ ಮಹಿಳೆ ಇಷ್ಟೊಂದು ಊನತೆ ಒಳಗಾಗಿದ್ದಾಳ ಆ ಒಂದು ಪರ್ಸೆಂಟೇಜ್ ಮೇಲೆ 1 ಲಕ್ಷದಿಂದ 5 ಲಕ್ಷದವರೆಗೆ ಆ ಒಂದು ಮಹಿಳೆಗೆ ಹಣದ ಸಹಾಯವನ್ನು ಮಾಡುವಂತ ವ್ಯವಸ್ಥೆಯನ್ನ ಇವತ್ತ ಮಾಡ್ತಾ ಇದ್ದಾರೆ. ಯಾಸಿಡ್ ದಾಳಿಗೆ ಒಳಗಾಗ್ತಾರ, ದೌರ್ಜನ್ಯಕ್ಕೆ ಒಳಗಾಗ್ತಾರ, ಅಂಗಾಂಗಗಳನ್ನ ಕಳ್ಕೊಂಡಿರ್ತಾರ ಅಂಥವರಿಗೆ. ಆಮೇಲೆ ಆರೋಗ್ಯ ಅಂದ್ರೆ ಹಾಸ್ಪಿಟಲ್ ಚಾರ್ಜ್ ಆಗಿರ್ಬೋದು, ಅವಳ ಮುಂದಿನ ಜೀವನಕ್ಕಾಗಿರ್ಬೋದು, ಅದಕ್ಕೂ ಸಹ ಇವತ್ತ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಹಣದ ವ್ಯವಸ್ಥೆಯನ್ನು ಸಹ ಇವತ್ತ ಮಾಡ್ತಾ ಇದ್ದಾರೆ. ಮೊದಲಿಂದಲೂ ಈ ಕಾನೂನು ಜಾರಿಗೆ ಇರುತ್ತೆ.
1: ಇನ್ನು ಈಗ ತಂದೆಯ ಆಸ್ತಿಯಲ್ಲಿ ಹೆಣ್ಮಕ್ಕಳಿಗೆ ಪಾಲು ಅಂತ ಹೇಳಿದ್ದು ಕೇಳಿವಿ. ಎಂಥ ಹೆಣ್ಮಕ್ಕಳಿಗೆ ಅಂದರೆ ಮದುವೆ ಆಗದ ಹೆಣ್ಮಕ್ಕಳಿಗೆ ಅಷ್ಟೇ ಪಾಲಿರುತ್ತೋ ಅಥವಾ ಮದುವೆ ಆದವರಿಗೂ ಪಾಲು ಸಿಗ್ತದೋ ಅದರೊಳಗೆ?
0: ನಿಜವಾಗ್ಲೂ ಬಹಳ ಒಳ್ಳೆಯ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಇದು 1935ರಿಂದಲೂ ಸಹ ಮಹಿಳೆಯರಿಗೆ ಒಂದು ಆಸ್ತಿಯಲ್ಲಿ ಹಕ್ಕನ್ನು ಜಾರಿಯದ, ಆದರೆ ಪರ್ಸೆಂಟೇಜ್ ಯಾವ ರೀ ಮಹಿಳೆಗೆ ಕೊಡಬೇಕು ಅಂತ ಅದನ್ನು ಸ್ಲ್ಯಾಬಿನ ಮೂಲಕ ಇತ್ತು. ಆದರೆ ಈವಾಗ 2015ರಲ್ಲಿ ಯಾರೇ ಮಹಿಳೆಯಾದರೂ ಪುರುಷರಷ್ಟೇ ಅವಳು ಸಮಾನಳು. ಇವತ್ತು ಇಬ್ಬರು ಗಂಡಸು ಮಕ್ಕಳಿದ್ರೆ ಕಾಮನ್ ಆಗಿ ಮನೆಯಲ್ಲಿ ಹಳ್ಳಿಯಲ್ಲಿ ನೋಡ್ಬೇಕಂದ್ರೆ ಎಲ್ಲರೂ ಕೋರ್ಟಿಗೆ ಬಂದು ಪಾರ್ಟಿಷನ್ ಹಾಕೊಂಡು ಬೇರೆ ಆಗ್ಬೇಕಂತೇನಿಲ್ಲ. ಆದ್ರೆ ಎಷ್ಟೋ ಪಂಚರು ಅಂದರೆ ಊರಿನ ಹಿರಿಯರು ಇವತ್ತ ಮೊದಲು ಎಷ್ಟೋ ಬಡವ್ರು ಇರ್ತಾರೆ, 4 ಚರಿಗೆ ಇದ್ರೆ 2 ಗಂಡಸು ಮಕ್ಕಳು 2 ಹೆಣ್ಮಕ್ಕಳು, 4 ಕ್ಲಾಸ್ ಇದ್ರೆ 2 ಅವರಿಗೆ 2 ಇವರಿಗೆ, 2 ಗಂಡಸು ಮಕ್ಕಳಿದ್ರೆ, ಅಥವಾ ತಾಯಿ ಒಬ್ಳು ಇದ್ಲಂದ್ರೆ ತಾಯಿಗೆ ಒಂದು ಭಾಗ, ತಂದೆ ಇದ್ನಂದ್ರೆ ತಂದೆ ತಾಯಿ ಇಬ್ರು ಒತ್ತಟ್ಟಿದ್ರೆ ಅವ್ರಿಗೆ ಒಂದು ಭಾಗ, ಈ ತರ ಆದಂತ ಒಂದು ವ್ಯವಸ್ಥೆ. ಇವತ್ತು ಕುರುಪಿ ಕುಡುಗೋಲ, ಆಮೇಲೆ ಮನೆಯಲ್ಲಿ ಅವಾಗ ಹಿಂದಕ್ಕೆಲ್ಲ ಆಕಳು ಎಮ್ಮೆ ಕುರಿ ಮತ್ತೆ ಕೋಳಿ ಇವೆಲ್ಲ ಪಾಲ ಮಾಡ್ಕೋತಿದ್ರು, ಈ ತರ ಒಂದು ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇದ್ರು. ಅದೇ ರೀತಿಯಿಂದ ಇವತ್ತ ಮಹಿಳೆಗೂ ಸಹ ಪ್ರತಿಯೊಂದರಲ್ಲೂ ಗಂಡಸ ಮಕ್ಕಳಷ್ಟೇ ಅವಳು ಬಯಸಿದರೆ ತಗೊಳ್ಳುವಂಥ ಕಾನೂನಿದೆ. ಆದರೆ ವಾಸಿಸುವಂಥ ಮನೆ ಮಾತ್ರ ಇಲ್ಲ, ಸಾಮಾಜಿಕವಾಗಿ ಯಾಕೆ ವಾಸಿಸುವ ಮನೆ ಕೊಟ್ಟಿಲ್ಲ ಅಂದರೆ, ನನ್ನ ಉದ್ದೇಶ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಬ್ಬ ಮಹಿಳೆ ಕೊಟ್ಟ ತಕ್ಷಣ ಗಂಡನ ಮನೆಗೆ ಹೋಗ್ತಾಳ. ಆದರೆ ಗಂಡನ ಮನೆಯಲ್ಲಿ ಅವಳಿಗೆ ಮನೆ ಇದೆ, ಆದರೆ ತವ್ರ ಮನೆಯಲ್ಲಿ ವಾಸಿಸುವ

0: ಅಂತ ಮನೆಗೆ ಮಾತ್ರ ಅವಳು ಪಾಲನ್ನ ಕೇಳುವಂತ ಹಕ್ಕನ್ನ ಇಲ್ಲ. ಅಂದ್ರೆ ಪ್ಲಾಟ್ ಇದ್ರೆ ಕೇಳ್ಬಹುದು,
1: ಕಟ್ಟಿದ ಮನೆ
0: ಅವ್ರು ವಾಸ್ತಿದ್ರು, ಅಪ್ಪ ಅಮ್ಮ ಅಣ್ಣ ತಮ್ಮ ಆ ಮನೆಯಲ್ಲಿ ಮಾತ್ರ ಕೇಳ್ಬಾರ್ದು. ತೋಟ ಪಟ್ಟಿ ಬಲ ಏಗ್ ಗೋಲ್ಡ್ ಎನಿವೆ ಅವಳು ತಗೊಳ್ಳುವಂತಹ ವಸ್ತುವನ್ನ ಇವತ್ತ ಮಹಿಳೆಗೆ ಪೂರ್ಣವಾದಂತ ಸ್ವಾತಂತ್ರ್ಯ ಇದೆ.
1: ಈಗ ಕೊನೆಯಲ್ಲಿ ಒಂದು, ಈಗ ಮಹಿಳೆಯರಾಯ್ತು ಗಂಡಸರಾಯ್ತು, ಈಗ ತಂದೆ ತಾಯಿ ಇರ್ತಾರೆ ಮನೆಯಲ್ಲಿ ವೃದ್ಧರು, ಏನು ಕೊಡದೆ ತಂದೆ ತಾಯಿಗೆ ಹೊರಗೆ ಹಾಕ್ಬಿಡ್ತಾರೆ, ಅವರಿಗೆ ನೋಡ್ಕೊಳ್ಳಲ್ಲ. ಅಂತ ಸಂದರ್ಭದೊಳಗೆ ಇವ್ರು ಏನ್ ಮಾಡ್ಬೇಕು?
0: ಸೀನಿಯರ್ ಸಿಟಿಜನ್ ಆಕ್ಟ್ ಅಂತೆ 2017 ಬಂತು. ತಂದೆ ತಾಯಿಯೇ ಮಕ್ಕಳಿಗೆ ನನಗೆ ಅಷ್ಟು ಕೊಡಪ್ಪ ಇಷ್ಟು ಕೊಡಪ್ಪ, ನನ್ನ ಊಟಕ್ಕಿಲ್ಲ, ನನ್ನ ಬಟ್ಟೆಗಿಲ್ಲ, ನನಗಿರ್ಲಿಕ್ಕಿಲ್ಲ ಅಂದಾಗ ಇಷ್ಟು ಹಿಂಸೆ ಆಗ್ತದಲ್ಲ. ಆ ತಂದೆ ತಾಯಿಗಳು, ನಾನು ಗೊಡ್ಡಿ ಇರಬೇಕಾಗಿತ್ತು, ನನಗೆ ಮಕ್ಕಳು ಬೇಡ ಅನ್ನೋ ಎಷ್ಟೋ ಹೆಣ್ಣು ಮಕ್ಕಳು
1: ಇಂಥ ಮಕ್ಕಳು ಹುಟ್ಟೋದಕ್ಕಿಂತ ಇರ್ಲಾರ್ದೇನೆ ಚೆನ್ನಾಗಿರ್ತಿತ್ತು.
0: ಅದಕ್ಕಾಗಿ ಇವತ್ತು ಸೀನಿಯರ್ ಸಿಟಿಜನ್ ಆಕ್ಟ್ ಅಂದರೆ ಏನು ಗೊತ್ತಾ, ಈ ಭಾಗ ಮಾಡಿ ಕೊಟ್ಟಿರ್ತಾರಲ್ಲ ಆಸ್ತಿಯನ್ನು, ಮತ್ತೆ ಅವಳು ಒಂದು ಲೆಟ್ರ್ ಇವತ್ತು ಎ ಸಿ ಬಲ್ಲಿ ಆಗಿರ್ಬೋದು, ಎ ಸಿ ಅವ್ರ ಬಲ್ಲಿ ನನ್ನ ಆಸ್ತಿಯನ್ನು ತಗೊಂಡು ನನಗೆ ಹೊರಗಾಕಿ ನಾನು ಊಟಕ್ಕೆ ಮಲಗಲಿಕ್ಕೆ ಹಾಸ್ಪಿಟಲ್ಗೆ ನನಗೆ ಯಾವುದೇ ರೀತಿಯಿಂದಿಲ್ಲ, ನನ್ನ ಆಸ್ತಿಯನ್ನು ನನಗೆ ವಾಪಸ್ ಕೊಡಬೇಕು ಅಂತ ಒಂದು ಲೆಟ್ರಲ್ಲೇ ನನಗೆ ವಕೀಲರು ಬೇಡ ಇರಲ್ಲ. ಆವಾಗ ಎಲ್ಲ ವಿಚಾರಣೆ ಮಾಡ್ತಾರೆ, ಅವರೇ ಯಾವ್ದು ಆಸ್ತಿ ಏನು ಕತಿ ಅಂತ ಎಲ್ಲ ನೋಡಿ ತಿಳ್ಕೊಂಡು ಓಹೋ ಇವ್ರ ಹೆಸರಲ್ಲೇ ಅಂತಂದರೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅಲ್ಲೇನು ನೀವು ಹೋಗಿ ಸಹಿ ಮಾಡೋದು ಬೇಡ, ರಿಜಿಸ್ಟರ್ ಆಫೀಸ್ಗೆ ಹೋಗೋದು ಬೇಡ, ಇಮಿಡಿಯೇಟ್ ಆಗಿ ಅಷ್ಟೊಂದು ಪವರ್ ಅನ್ನು ಸೀನಿಯರ್ ಸಿಟಿಜನ್ ಆಕ್ಟ್ನಲ್ಲಿ ಇದೆ. ಭಾಳ ತುಂಬ ಪವರ್ಫುಲ್ ಆದಂಥ ಒಂದು ಆ್ಯಕ್ಟ್ ಅನ್ಬೋದು. ಅವ್ರ ಮನೆ ನಿಂತ ಹೊರಗಾಕಿ ಆ ಒಂದು ತಂದೆ ತಾಯಿಗಳಿಗೆ, ವಯಸ್ಸಾದಂಥ ತಂದೆ ತಾಯಿಗಳಿಗೆ ಆ ಮನೆಯಲ್ಲಿ ಇರುವಂಥ, ಅಥವಾ ಬಾಡಿಗೆ ತೊಗೋತಿದ್ರಂದ್ರೆ ಬಾಡಿಗೆ ಇವರಿಗೆ ಕೊಡ್ಬೋದು, ಅಥವಾ ಹೊಲದ ಲೀಸನ್ನು ತೊಗೋತಿದ್ರಂದ್ರೆ ಹೊಲದ ಲೀಸನ್ನು ಇವರಿಗೆ ಕೊಡಬೇಕು ಅನ್ನೋ ಉದ್ದೇಶವನ್ನು ಇವತ್ತ ಆ ಸೀನಿಯರ್ ಸಿಟಿಜನ್ ಆ್ಯಕ್ಟ್ನಲ್ಲಿ ಆಗಿದೆ ಅಂತ ಹೇಳ್ಬೋದು ಮೇಡಮ್.
1: ಮಾಲತಿ ಮೇಡಮ್ ಅವರು ಇಷ್ಟರವರೆಗೂ ಮಹಿಳೆಯರಿಗಾಗಿ ಇರುವ ಕಾನೂನುಗಳು ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೆ ಮಹಿಳಾ ಕಾನೂನುಗಳು ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನೀರಜಾ ಕಾರಟಗಿ.

0: ವನಿತಾ ವಿಹಾರ ಕಾರ್ಯಕ್ರಮ ಮೂಡಿ ಬಂತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಆಗಸ್ಟ್ 8 ಬಿಎಲ್ಒಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆ ನೀಡಿ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮರೆಗೆ ನಿಂತು ಕಾಯುತ್ತಿರುವ ಕರುಳು ಯಾವುದು?
6: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾಗಿ

0: ಸಮಯ 12:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಅಪಸ್ಮಾರ ಹಾಗೂ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ನರರೋಗ ತಜ್ಞರಾದ ಹಾಸನದ ಡಾಕ್ಟರ್ ವತ್ಸಲ ಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನರರೋಗ ತಜ್ಞರಾಗಿರುವಂತಹ ಡಾಕ್ಟರ್ ವತ್ಸಲ ಲಕ್ಷ್ಮಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಮೇಡಮ್,
2: ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು ಮೇಡಮ್.
2: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಫಿಟ್ಸ್ ಮತ್ತೆ ಸ್ಟ್ರೋಕ್ ಈ ಕುರಿತಂಗೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಏನು ಮೇಡಮ್ ಫಿಟ್ಸ್ ಅಂದ್ರೆ?
3: ಫಿಟ್ಸ್ ಇಲ್ಲಾಂದ್ರೆ ಅಪಸ್ಮಾರ, ಕೈ ಕಾಲು ಶೇಕ್ ಆಗಿ ಸಡನ್ ಆಗಿ ಪೇಷಂಟ್ ಬಿದ್ದೋಗೋದು. ಅಂದ್ರೆ ಮೆದಳಲ್ಲಿ ಯಾವಾಗ್ಲೂ ನಮ್ಗೆ ಕಂಟಿನ್ಯೂಸ್ ಆಗಿ ವೋಲ್ಟೇಜ್ ಹೋಗ್ತಾನೆ ಇರುತ್ತೆ. ನಾವು ನಾರ್ಮಲ್ ಜನರಿಗೂ ನಾವು ಯೋಚನೆ ಮಾಡುವಾಗ, ಸುಮ್ನೆ ಆರಾಮಾಗಿರುವಾಗ, ಮಲಗಿರುವಾಗ ಮೆದಳಲ್ಲಿ ವೋಲ್ಟೇಜಸ್ ಹೋಗ್ತಾ ಇರುತ್ತೆ
2: ಎಲ್ಲಾ ಕಾಲದಲ್ಲೂ.
3: ಎಲ್ಲ
2: 24 ಗಂಟೆ
3: ಯಾರಾದ್ರೂ ಬದುಕಿದ್ದಾರೆ ಅಂದ್ರೆ ಮೆದಳಲ್ಲಿ ವೋಲ್ಟೇಜ್ ಹೋಗ್ತಾ ಇದೆ ಅಂತ. ಓಕೆ, ಫಿಟ್ಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಈ ವೋಲ್ಟೇಜ್ ಸಡನ್ ಆಗಿ ಬರ್ಸ್ಟ್ ಆಗ್ಬಿಡತ್ತೆ, ಹೈ ವೋಲ್ಟೇಜ್ ಆಗ್ಬಿಡತ್ತೆ. ಯಾವ ಕಾರಣಕ್ಕೆ ಈ ತರ ವೋಲ್ಟೇಜ್ ಹೈ ಆಗತ್ತೆ ಅಂದ್ರೆ ಮೆದಳಲ್ಲಿ ಏನಾದ್ರೂ ಮೈನರ್ ಚೇಂಜಸ್ ಆದ್ರೂ, ಅಂದ್ರೆ ಮೆದಳಲ್ಲಿ ಏನಾದ್ರೂ ಮಚ್ಚೆ, ಚಿಕ್ಕ ಗುಲ್ಲೆ, ಇಲ್ಲ ಮೆದಳಲ್ಲಿ ನೀರ್ ಸೇರ್ಕೊಳ್ಳೋದು, ಇನ್ಫೆಕ್ಷನ್ ಆಗೋದು, ಕೆಳಗಡೆ ಬಿದ್ದು ಆಕ್ಸಿಡೆಂಟ್ ಆಗಿದ್ ಮೆದಳಿಗೆ ಏಟಾಗೋದು, ಇಲ್ಲ ಚಿಕ್ಕ ವಯಸ್ಸಲ್ಲಿ ಏನಾದ್ರೂ ಬಿದ್ದು ಮಚ್ಚೆ ಆಗೋದು, ಒಬ್ಬೊಬ್ಬರಿಗೂ ಹುಟ್ಟಕ್ಕೆ ಮುಂಚೆನೆ ಮೆದಳಲ್ಲಿ ಮಚ್ಚೆ, ನಮ್ಗೆ ಸ್ಕಿನ್ ಮೇಲೆ ಹೆಂಗೆ ಮಚ್ಚೆ ಆಗುತ್ತೋ ಅದೇ ತರ ಮೆದಳಲ್ಲೂ ಮಚ್ಚೆ ಆಗ್ಬೋದು. ಈ ಕಾರಣಗಳೆಲ್ಲ ಇಂದ ಒಬ್ಬೊಬ್ಬರಿಗೂ ಮೆದಳಲ್ಲಿ ಅಲರ್ಜಿನೂ ಆಗಬಹುದು. ಸೊ ಆ ಮೆದಳಲ್ಲಿ ಆ ಚೇಂಜಸ್ ಇಂದ ಏನಾಗುತ್ತೆ, ವೋಲ್ಟೇಜ್ ಸಡನ್ ಆಗಿ ಹೈ ಆಗ್ಬಿಟ್ಟು ಬ್ರೈನ್ ಶಾರ್ಟ್ ಸರ್ಕ್ಯೂಟ್ ತರ ಆಗ್ಬಿಡತ್ತೆ. ಸೊ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಏನಾಗುತ್ತೆ, ಪೇಷಂಟ್ ಬಿದ್ದೋಗ್ತಾರೆ, ಕೈ ಕಾಲೆಲ್ಲ ಅನ್ಕಂಟ್ರೋಲ್ಡ್ ಆಗಿ ಶೇಕಿಂಗ್ ಸ್ಟಾರ್ಟ್ ಆಗುತ್ತೆ, ಪೇಷಂಟ್ ಬಿದ್ದೋಗ್ತಾರೆ. ಇದನ್ನ ಸೀಜರ್ ಅಂತೀವಿ.
2: ಇದನ್ನ ಸೀಜರ್ ಅಥವಾ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳೋದಾದ್ರೆ ಫಿಟ್ಸ್ ಆಗಿ,
3: ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಫಿಟ್ಸ್ ಅಂತ ಹೇಳ್ತೇವೆ.
2: ಸೊ ಇದು ಎಲ್ಲಾ ವಯಸ್ಸಿನವರೆಗೂ ಆಗ್ಬಹುದು,
3: ಎಲ್ಲಾ ವಯಸ್ಸಲ್ಲೂ ಬರಬಹುದು.
2: ನೀವು ಹೇಳಿದ ಹಾಗೆ ಇದಕ್ಕೆ ಕಾರಣಗಳಂದ್ರೆ ಮೆದುಳಲ್ಲಿ ಏನಾದ್ರೂ ಬದಲಾವಣೆಗಳಾದಾಗ.
3: ಸೊ ಫಸ್ಟ್ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಫಿಟ್ಸ್ ಬರ್ತಾ ಇದೆ ಅಂದ್ರೆ ಮೆದುಳಲ್ಲಿ ಏನೋ ಚೇಂಜ್ ಬಂದು ಈ ತರ ಆಗ್ತಾ ಇದೆ ಅಂತ. ಇದೇನು ದೆವ್ವ ಇದು ಆಗಿರೋದು, ದೇವರಾಗಿರೋದು, ದೇವಸ್ಥಾನ ಕರ್ಕೊಂಡು ಹೋಗೋದು ಈ ತರದ್ದಲ್ಲ, ಮೆದುಳಲ್ಲಿ ಏನೋ ಚೇಂಜ್ ಬದಲಾವಣೆ ಆಗಿ ಈ ತರ ಆಗ್ತಿರೋದು. ಸೊ ಅದಕ್ಕೂ ತಕ್ಕ ಟ್ರೀಟ್ಮೆಂಟ್ ನಾವು ಶುರು ಮಾಡಬೇಕು.
2: ಟ್ರೀಟ್ಮೆಂಟ್ ಅಂತೂ ಇದೆ,
3: ಟ್ರೀಟ್ಮೆಂಟ್ ಇದೆ.
2: ಈಗ ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ, ದೊಡ್ಡವ್ರಿಗೆ ಆಗ್ಲಿ ಜ್ವರ ಬಂದಾಗ ಫಿಟ್ಸ್ ಕಾಣಿಸ್ಕೊಳುತ್ತೆ.
3: ಮೆದಳ ಜ್ವರ ಬಂದ್ರೆ, ಇಲ್ಲ ಚಿಕ್ಕ ಮಕ್ಕಳಲ್ಲಿ ಹೈ ಜ್ವರ ಬಂದ್ರು ಒಬ್ಬೊಬ್ಬರಿಗೂ ಫಿಟ್ಸ್ ಕಾಯಿಲೆ ಬರಕ್ಕೆ ಚಾನ್ಸ್ ಇದೆ. ದೊಡ್ಡವರಿಗೆ ಏನಂದ್ರೆ ಮೆದಳು ಜ್ವರ ಬಂದು, ಇಲ್ಲ ಬಾಡಿಯಲ್ಲಿ ಬೇರೆ ಇನ್ಫೆಕ್ಷನ್ಸ್ ಏನಾದ್ರೂ ಬಂದು, ಒಬ್ಬೊಬ್ಬರಿಗೂ ಆಲ್ಕೋಹಾಲ್ ಜಾಸ್ತಿ ತಗೊಂಡು, ಇಲ್ಲ ಡ್ರಗ್ಸ್ ತಗೊಂಡು ಈ ಕಾರಣದಿಂದ, ಇಲ್ಲ ಆಕ್ಸಿಡೆಂಟ್ ಆಗಿ ತಲೆಗೆ ಏಟಾಗಿ ಈ ಕಾರಣದಿಂದ, ಮೆದಳಲ್ಲಿ ಅಲರ್ಜಿ ತರ ಕಾರಣಗಳು ಆ ತರ ಏನಾದ್ರೂ ಆಗಿ

0: ಡೆಂಗು ಮಲೇರಿಯಾ ಇದೆಲ್ಲ ಆಗಿ ಈ ಕಾರಣದಿಂದ ಎಲ್ಲ ಫಿಟ್ಸ್ ಬರ್ಬೋದು.
1: ಆದ್ರೆ ಕೈ ನೋವು, ಕಾಲು ನೋವು, ನೆಗಡಿ, ಕೆಮ್ಮು, ಜ್ವರ, ಕಣ್ಣಿಗೆ ಏನಾದ್ರು ಸಮಸ್ಯೆ ಆದ್ರೆ ಅದೆಲ್ಲ ಕಾಣಿಸ್ಕೊಳುತ್ತೆ ಸಿಂಪ್ಟಮ್ಸ್ ಅಲ್ವಾ? ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ, ಡೌಟ್ ಬರುತ್ತೆ, ಏನೋ ಆಗ್ತಿದೆ ಅಂತ ಅನ್ಸುತ್ತೆ, ಅವಾಗ ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೆ ಈ ಫಿಟ್ಸ್ ಬರೋವಾಗ ಮಾತ್ರ ಕಾಣಿಸ್ಕೊಳುತ್ತೆ, ಅದಕ್ಕಿಂತ ಏನು ಲಕ್ಷಣಗಳು ಇರೋದಿಲ್ಲ ಅಲ್ವಾ?
0: ಇಲ್ಲ, ಫಿಟ್ಸ್ ಕಾಣಿಸುವಾಗ್ಲೇ ನಮ್ಗೆ ಗೊತ್ತಾಗೋದು. ಫಿಟ್ಸ್ ಅಂದ್ರೆ ಎಲ್ರಿಗೂ ಕೈ ಕಾಲು ಕಂಪಲ್ಸರಿ ಹೊಡ್ಕೋಬೇಕು ಅಂತ ಇಲ್ಲ. ಟೆಂಪರರಿ ಅಂದ್ರೆ ಒಂದು 5 ಮಿನಿಟ್ಸ್ ತನಕ ಪ್ರಜ್ಞೆ ಹೋಗ್ತಾ ಇದೆ ಅಂದ್ರೆ ಅದು ಫಿಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ.
1: ಇದಕ್ಕೆ ಚಿಕಿತ್ಸೆ ಇದೆ?
0: ಚಿಕಿತ್ಸೆ ಇದೆ.
1: ಮರಣಾಂತಿಕ ಕಾಯಿಲೆ ಅಲ್ಲ.
0: ಅಲ್ಲ, ತುಂಬಾ ಸೀರಿಯಸ್ ಆದ್ರೆ ಪ್ರಾಣಕ್ಕೆ ತೊಂದರೆ ಆಗಬಹುದು, ಬಟ್ ಎರ್ಲಿ ಸ್ಟೇಜಸ್ ಅಲ್ಲೇ ನಾವು ಕಂಡಿಡಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಅಂದ್ರೆ ಫಿಟ್ಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಮಾತ್ರೆ ತಗೊಳ್ಳೇಬೇಕು, ಮಾತ್ರೆ ತಗೊಂಡ್ರೆ ಫಿಟ್ಸ್ ಕಂಟ್ರೋಲ್ಗೆ.
1: ಅಂದ್ರೆ ಹೇಗೆ, ಒಂದ್ಸರ್ತಿ ಶುರು ಮಾಡಿದ್ರೆ ಜೀವನ ಪೂರ್ತಿ ತಗೋಬೇಕಾ?
0: ಅದು ಡಿಪೆಂಡ್ಸ್, ಮೆದಳಲ್ಲಿ ಏನ್ ಕಾಯಿಲೆ ಇದೆ ಅದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಬರೀ ಆಕ್ಸಿಡೆಂಟ್ ಇಂದ ಫಿಟ್ಸ್ ಆಗಿದೆ, ಮಚ್ಚೆಯಿಂದ ಆಗಿದೆ ಅಂದ್ರೆ ಬರೀ ಒಂದು 6 ಮಂತ್ಸ್, ಆಕ್ಸಿಡೆಂಟ್ ಪೇಷಂಟ್ಸ್ ಗೆ ಒಂದು 6 ಮಂತ್ಸ್ ತನಕ ಫಿಟ್ಸ್ ಬರಕ್ಕೆ ರಿಸ್ಕ್ ಇರುತ್ತೆ. ಇಲ್ಲ ಏನಾದ್ರೂ ಬ್ರೈನ್ ಗೆ ಇನ್ಫೆಕ್ಷನ್ ಆಗಿ ಫಿಟ್ಸ್ ಬಂದಿದೆ ಅಂದ್ರೆ, ತುಂಬಾ ಚಿಕ್ಕ ಮಚ್ಚೆ ಆಗಿ ಫಿಟ್ಸ್ ಬಂದಿದೆ ಅಂದ್ರೆ ಒಂದು 6 ಮಂತ್ಸ್ ಅಷ್ಟು ಫಿಟ್ಸ್ ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು, ಆಮೇಲೆ ಅವರಿಗೆ ರಿಸ್ಕ್ ಇರಲ್ಲ.
1: ಹೇಗ್ ಗೊತ್ತಾಗುತ್ತೆ ಅದು ಮೆದುಳಲ್ಲಿ ಮಚ್ಚೆ?
0: ಅದು ನಾವು MRI, CT ಸ್ಕ್ಯಾನ್ ಈ ತರ ಮೆದುಳಿಗೆ ಸ್ಕ್ಯಾನ್ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಮೆದುಳಲ್ಲಿ ಮಚ್ಚೆ ಇದೆಯಾ, ಗುಳ್ಳೆ ಇದೆಯಾ, ಊತ ಇದೆಯಾ, ಇನ್ನೇನಾದ್ರೂ ಕಾಯಿಲೆ ಇದೆಯಾ, ಇನ್ಫೆಕ್ಷನ್ಸ್ ಏನಾದ್ರೂ ಇದೆಯಾ ಅಂತ ಸ್ಕ್ಯಾನಿಂಗ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ, CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್.
1: ಒಂದ್ಸರ್ತಿ ಫಿಟ್ಸ್ ಆಗಿ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ಸಾಮಾನ್ಯವಾಗಿ ಯಾರು ಹತ್ತಿರದಲ್ಲಿ ಡಾಕ್ಟರ್ಸ್ ಇರ್ತಾರೋ ಅವ್ರ ಹತ್ರ ಹೋಗ್ತಾರೆ, ಆಮೇಲೆ ನೀವು ನರರೋಗ ತಜ್ಞರ ಹತ್ರ ಬರ್ತಾರೆ, ಆವಾಗ ತಕ್ಷಣಕ್ಕೆ ಏನ್ ಮಾಡ್ತೀರಾ? ಅದ ಕಾಯಿಲೆ ಆಗ ಹೋಗ್ಬಿಟ್ಟಿರುತ್ತೆ, ಅದೊಂದ್ 5 ನಿಮಿಷ 10 ನಿಮಿಷ ನೀವ್ ಹೇಳಿದ ಹಾಗೆ,
0: ಸೊ
1: ಪ್ರಜ್ಞೆ ತಪ್ಪಿರ್ತಾರೆ, ಮತ್ತೆ ಸಹಜ ಸ್ಥಿತಿಗೆ ಬರ್ತಾರೆ.
0: ಸೊ ಫಿಟ್ಸ್ ಬಂದ ತಕ್ಷಣ ನಾವು ಯೂಶ್ವಲಿ ಏನ್ ಮಾಡ್ತಾರೆ ಅಂದ್ರೆ ಕೈಗೆ ಕಬ್ಬಿಣ ಕೊಡೋದು, ಇಲ್ಲ ಕೀಸ್ ಏನಾದ್ರೂ ಕೊಡೋದು ಈ ತರ ಮಾಡ್ತಾರೆ. ಅದು ಯಾವುದು ಯೂಸ್ ಆಗಲ್ಲ. ಯಾರಿಗಾದ್ರೂ ಫಿಟ್ಸ್ ಬಂದಿದೆ, ಕೈ ಕಾಲೆಲ್ಲ ಹೊಡ್ಕೋತಿದ್ದಾರೆ, ಕೆಳಗಡೆ ಬಿದ್ದು ಒದ್ದಾಡ್ತಿದ್ದಾರೆ, ನಾಲ್ಕೆ ಕಚ್ಕೋತಿದ್ದಾರೆ ಅಂದ್ರೆ ತಕ್ಷಣ ಸೈಡ್ಗೆ, ಒಂದು ಸೈಡ್ಗೆ ಮಲಗಿಸ್ಬೇಕು, ಕಾಲು ಮಡಿಸ್ಬಿಟ್ಟು ಮಂಡಿ ಹತ್ರ ಮಡಿಸ್ಬಿಟ್ಟು ಒಂದು ಸೈಡ್ಗೆ ಮಲಗಿಸ್ಬೇಕು. ತುಂಬಾ ಹತ್ರ ಎಲ್ಲರೂ ಬಂದು ಜನ ಗುಮಿಗೂಡೋದು ಈ ತರ ಮಾಡಬಾರ್ದು, ದೂರ ಇರಬೇಕು. ಪೇಷಂಟ್ಗೆ ಚೂರು ಉಸಿರಾಡಂಗೆ ಆತರ ಫ್ರೀಯಾಗಿ ಏರ್ ಸರ್ಕ್ಯುಲೇಷನ್ ಇರೋ ತರ ಫ್ರೀಯಾಗಿ ಮಲಗಿಸ್ಬೇಕು. ಸೊ ಆಫ್ಟರ್ 5 ಮಿನಿಟ್ಸ್ ಅದೇ ಕಡಿಮೆ ಆಗ್ಬಿಡುತ್ತೆ. ಇಫ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ತಕ್ಷಣ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗ್ಬೇಕು. ಇಂಜೆಕ್ಷನ್ಸ್ ಕೊಟ್ರೇನೆ ಒಂದೊಂದ್ಸಲ ಫಿಟ್ಸ್ ಕಂಟ್ರೋಲ್ಗೆ ಬರುತ್ತೆ.
1: ಇದಕ್ಕೆ ಚಿಕಿತ್ಸೆ ಇಷ್ಟೇ, ಅದನ್ನ ವೈದ್ಯರು ನಿರ್ಧಾರ ಮಾಡ್ತಾರೆ.
0: ಅದು ಯಾವ ತರ ಫಿಟ್ಸ್, ಯಾವ ಕಾರಣದಿಂದ ಬಂದಿದೆ ಫಿಟ್ಸ್ ಅಂತ, ಫಿಟ್ಸ್ ಅಲ್ಲೂ 1000 ಟೈಪ್ಸ್ ಇರುತ್ತೆ. ಅದು ಪೇಷಂಟ್ ಜೊತೆ ಇದ್ದಿರೋರು ನೋಡಿರೋರು ಹೇಳ್ತಾರಲ್ವಾ, ಅಂದ್ರೆ ಕೈ ಹೊಡ್ಕೊಂಡಿದೆ, ಒಂದು ಸೈಡ್ ಹೊಡ್ಕೊಂಡಿದ್ಯಾ, ಎರಡು ಸೈಡ್ ಹೊಡ್ಕೊಂಡಿದ್ಯಾ, ಕಣ್ಣು ಮೇಲೆ ಹೋಗಿದ್ಯಾ, ತಲೆ ಸೈಡ್ಗೆ ಹೋಗಿದ್ಯಾ, ಈ ಲಕ್ಷಣಗಳೆಲ್ಲ ಅವ್ರಿಗೆ ಎಷ್ಟು ನೆನಪಿರುತ್ತೋ ಅಷ್ಟು ನಾವು ಕೇಳ್ತೀವಿ. ಕೇಳ್ಬಿಟ್ಟು ಅದು ಪ್ರಕಾರ ಯಾವ ತರ ಫಿಟ್ಸ್ ಅಂತ ಡಿಸೈಡ್ ಮಾಡ್ಬಿಟ್ಟು ಅದಕ್ಕೂ ತಕ್ಕ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ತೀವಿ. ಚಿಕ್ಕ ವಯಸ್ಸಲ್ಲೇ ಬರೀ ಜ್ವರದ ಜೊತೆ ಫಿಟ್ಸ್ ಬಂದಿದೆ ಅಂದ್ರೆ ಜ್ವರ ಬರುವಾಗ ಮಾತ್ರ ಫಿಟ್ಸ್ ಬರುತ್ತೆ, ವಯಸ್ಸಾಗ್ತಾ ಆಗ್ತಾ ಇರುವಾಗ ಅದು ಸರಿ ಹೋಗ್ಬಿಡತ್ತೆ. ಬಟ್ ಹೋಗ್ತಾ ಹೋಗ್ತಾ ಇರುವಾಗ ಫಿಟ್ಸ್ ಒಂದು 20 ಇಯರ್ಸ್ 25 ಇಯರ್ಸ್ ಅಲ್ಲಿ ಅವಾಗ ಫಿಟ್ಸ್ ಏನಾದ್ರೂ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಯಾವ ಕಾರಣದಿಂದ ಬಂದಿದೆ ಅಂತ ಮೆದುಳಿಗೆ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಮೆದುಳಲ್ಲಿ ಮಚ್ಚೆ ಗುಳ್ಳೆ ಆ ತರ ಇದೆ ಅಂದ್ರೆ ಅವ್ರಿಗೂ ತುಂಬಾ ದಿನ ಮೆಡಿಕೇಶನ್ ಬೇಕಾಗತ್ತೆ. ಮೆದುಳಲ್ಲಿ ಏನಿಲ್ಲ, ಸ್ಕ್ಯಾನ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ರೆ ಇಜಿ ಟೆಸ್ಟ್ ಮಾಡಿ ನೋಡ್ತೀವಿ. ಇಜಿ ಅಂದ್ರೆ ಮೆದುಳಲ್ಲಿ ಹೇಳಿದಿನಲ್ವಾ ಕರೆಂಟ್ ಬರ್ತಾ ಇರುತ್ತೆ ಅಂತ, ಇಜಿ ಅಲ್ಲಿ ನಮ್ಗೆ ಕರೆಂಟ್ಗಳು ಕಾಣಿಸ್ತಾ ಇರುತ್ತೆ, ಅದರಲ್ಲಿ ವೋಲ್ಟೇಜ್ ಚೇಂಜಸ್ ಏನಾದ್ರೂ ಇದೆ ಅಂದ್ರೆ ಅವಾಗವಾಗ ಇಜಿ ಮಾಡಿ ನೋಡ್ತೀವಿ, ಒಂದು ವರ್ಷಕ್ಕೊಂದ್ಸಲ. ಆಮೇಲೆ 3 ಇಯರ್ಸ್ ಆದ್ಮೇಲೆ, ಯೂಶ್ವಲಿ 3 ಇಯರ್ಸ್ ನಾವು ಮಾತ್ರೆ ಕೊಡ್ತೀವಿ, 3 ಇಯರ್ಸ್ ಆದ್ಮೇಲೆ ಮಾತ್ರೆ ಬಿಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಒಬ್ಬೊಬ್ರಿಗೂ ಮಾತ್ರೆ ಬಿಡಿಸಿದ ಮೇಲೆ ಮತ್ತೆ ಫಿಟ್ಸ್ ಬರಲ್ಲ, ಒಬ್ಬೊಬ್ರಿಗೂ ಮಾತ್ರೆ ಬಿಡಿಸಿದ ಮೇಲೆ ಮತ್ತೆ 1-3 ತಿಂಗಳ ಆದ್ಮೇಲೆ ಮತ್ತೆ ಶುರು ಆಗತ್ತೆ. ಸೊ ಕಂಪ್ಲೀಟ್ ಆಗಿ ಹೇಳಕ್ಕಾಗಲ್ಲ, ಇವ್ರಿಗಿನ್ನು ಬರದೇ ಇಲ್ಲ ಅಂತ ಹೇಳಕ್ಕಾಗಲ್ಲ.
1: ಈಗ ನೀವು ಹೇಳಿದ್ರಿ ಮೆದುಳಿನಲ್ಲಿ ಏನಾದ್ರೂ ತೊಂದರೆಗಳಿದ್ದಾಗ ಈ ಫಿಟ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂತ, ಅದನ್ನು ಬಿಟ್ಟು ಬೇರೆ ಏನಾದ್ರು ಕಾರಣಗಳಿದೆಯಾ ಇದು ಬರ್ಲಿಕ್ಕೆ? ಅಂದ್ರೆ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳಿರ್ಬೋದು, ಎಲ್ಲ ಓದಿದ್ದೆ ನಾನು, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ತೊಂದರೆಗಳು ಫಿಟ್ಸ್ಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ, ನಿಜನಾ ಅದು?
0: ವಾತಾವರಣ ಚೇಂಜಸ್ಗೆ ಏನು ಬರಲ್ಲ, ಮೇನ್ ಕಾರಣ ಫಿಟ್ಸ್ ಟ್ರಿಗ್ಗರ್ ಆಗಕ್ಕೆ ಏನು ಅಂದ್ರೆ ಬ್ರೈನ್ಗೆ ರೆಸ್ಟ್ ಕೊಡಲ್ಲ. ನಾವು ತುಂಬಾ ನಿದ್ದೆ ಕಡಿಮೆ ಮಾಡ್ತಾ ಇದೀವಿ ಅಂದ್ರೆ ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಆಮೇಲೆ ಟೈಮ್ಗೂ ತಿಂಡಿ ಊಟ, ಒಬ್ಬೊಬ್ರಿಗೂ ಒಂದೊಂದು ಫುಡ್ಸ್ ಅಂದ್ರೆ ಕಾರ್ಬೋಹೈಡ್ರೇಟ್, ಹೈ ಕಾರ್ಬೋಹೈಡ್ರೇಟ್ ಫುಡ್ಸ್, ಒಂದೊಂದು ತರ ಫಿಟ್ಸ್ಗೆ ಲೋ ಕಾರ್ಬೋಹೈಡ್ರೇಟ್ ಅಂದ್ರೆ ರೈಸ್ ಐಟಮ್ಸ್ ಜಾಸ್ತಿ ಇರುವ ಫುಡ್ಸ್ ಒಬ್ಬೊಬ್ರಿಗೂ ಟ್ರಿಗ್ಗರ್ ಮಾಡುತ್ತೆ. ಒಬ್ಬೊಬ್ರಿಗೂ ರೈಸ್ ಕಡಿಮೆ ಮಾಡಿದ್ರೆ ಫಿಟ್ಸ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಕೀಟೋಜೆನಿಕ್ ಡಯಟ್ ಅಂತಾರೆ. ಅದು ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಫಿಟ್ಸ್, ಈ ತರ ಡಯಟ್ರಿ ಟ್ರಿಗರ್ಸ್ ಇರುತ್ತೆ, ನಿದ್ದೆ, ಆಮೇಲೆ ಬ್ರೈಟ್ ಲೈಟ್ಸ್, ಡಿಸ್ಕೋ ಲೈಟ್ಸ್ ಅಂತಾರಲ್ಲ ಆ ತರ ಬ್ರೈಟ್ ಲೈಟ್ಸ್ ಬಿಟ್ಟು ಬಿಟ್ಟು ಆನ್ ಆಫ್ ಆಗೋದು, ಈ

0: ಸ್ಕ್ರೀನ್ಸ್ ಅದು ತುಂಬತ್ತು ನೋಡ್ತಾ ಇದ್ರೆ ಅದು ಒಬ್ಬೊಬ್ಬರಿಗೆ ಫಿಟ್ಸ್ ಟ್ರಿಗರ್ ಆಗತ್ತೆ. ರೇರ್ಲಿ ಏನಂದ್ರೆ ಸನ್ಲೈಟ್, ತುಂಬಾ ಬಿಸಿಲಿಗೆ ಹೋಗುವಾಗ ಒಂದೊಂದ್ ತರ ಟೈಪ್ ಫಿಟ್ಸ್ ಅಲ್ಲಿ ಸನ್ಲೈಟ್ ನೋಡಿದ್ರು ಫಿಟ್ಸ್ ಟ್ರಿಗರ್ ಆಗತ್ತೆ.
1: ಹಂಗಾದ್ರೆ ಆ ತರ ಫಿಟ್ಸ್ ಬಂದಿರೋರು ಹೋಗ್ಬಾರ್ದು ಬ್ರೈಟ್ ಲೈಟ್ಸ್ ಗೆ?
0: ಅಂದ್ರೆ ಬ್ರೈಟ್ ಲೈಟ್ಸ್ ಅವಾಯ್ಡ್ ಮಾಡಬಹುದು. ಡಾರ್ಕ್ ಗ್ಲಾಸಸ್ ಇರುತ್ತಲ್ವಾ, ಗಾಗಲ್ಸ್ ಹಾಕೊಂಡು ಓಡಾಡಬಹುದು, ಇಲ್ಲ ಹ್ಯಾಟ್ ಹಾಕೊಂಡು ಓಡಾಡಬಹುದು, ನೆರಳಲ್ಲಿ ಹೋಗ್ಬೋದು, ಸನ್ಶೇಡ್ ಅಲ್ಲಿ ಹೋಗ್ಬೋದು. ಬ್ರೈಟ್ ಲೈಟ್ಸ್ ಅವಾಯ್ಡ್ ಮಾಡಬಹುದು. ಅಂಡ್ ತುಂಬಾ ಫೋಟೋ ಸೆನ್ಸಿಟಿವ್ ಇರುವವರು ಏನಂದ್ರೆ ಬ್ರೈಟ್ ಆನ್ ಆಫ್ ಲೈಟ್ಸ್ ಆನ್ ಆಫ್ ಆಗೋದು, ಡಿಸ್ಕೋ ಲೈಟ್ಸ್ ತರ ಇರುವ ಎನ್ವೈರನ್ಮೆಂಟ್ಸ್ ಅವಾಯ್ಡ್ ಮಾಡಬಹುದು.
1: ಇದಿಷ್ಟು ಅವರು ತೆಗೆದುಕೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮಗಳು. ಒಂದ್ಸರ್ತಿ ನೀವು ಹೇಳಿದ ಹಾಗೆ ವೈದ್ಯರು ಎಷ್ಟು ದಿನಗಳವರೆಗೆ ಅವ್ರಿಗೆ ಔಷಧಿ ಬೇಕು ಅಂತ ಹೇಳ್ತೀರಾ, ಅದನ್ನ ಅವರು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ, ಅಕಸ್ಮಾತ್ ಬಿಟ್ರೆ ಮತ್ತೆ ಶುರು ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ, ನಿಜನಾದ?
0: ಹೌದು ಮೇಡಮ್, ಫಿಟ್ಸ್ ಇರುವವರು ಅವಾಗವಾಗ ನ್ಯೂರಾಲಜಿಸ್ಟ್ ಇಲ್ಲ ಫಿಸಿಷಿಯನ್ ಹತ್ರ ಫಾಲೋ ಅಪ್ ಅಲ್ಲಿ ಇರಬೇಕಾಗತ್ತೆ. ಒನ್ಸ್ ಎ ಮಂತ್ ಇಲ್ಲ ಒನ್ಸ್ ಇನ್ ತ್ರೀ ಮಂತ್ಸ್ ಬಂದು ಡಾಕ್ಟರ್ ಹತ್ರ ತೋರಿಸ್ಬೇಕು, ಅವ್ರ ಮೆಡಿಕೇಶನ್ಸ್ ಅದೆಲ್ಲ ಕರೆಕ್ಟ್ ಆಗಿದೆಯಾ, ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಬರ್ತಾ ಇದೆಯಾ ಅದು ನೋಡ್ಕೋಬೇಕಾಗತ್ತೆ. ಅಂಡ್ ಮೆಡಿಕೇಶನ್ ಕೊಡೋದು ಬೇಸ್ಡ್ ಆನ್ ಬಾಡಿ ವೈಟ್, ಅಂದ್ರೆ ವೈಟ್ ಏನಾದರೂ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ನೋಡಿಕೊಂಡು ಟ್ಯಾಬ್ಲೆಟ್ಸ್ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಒಬ್ಬೊಬ್ರು ಏನಂದ್ರೆ ಎಸ್ಪೆಷಲಿ ಮಕ್ಕಳಲ್ಲಿ ಬೆಳವಣಿಗೆ ಆಗ್ತಾ ಇರುವಾಗ ವೈಟ್ ಜಾಸ್ತಿ ಆಗ್ತಾ ಇರುತ್ತೆ, ಈ ವರ್ಷ ಕೊಡುವ ಮೆಡಿಸಿನ್ ನೆಕ್ಸ್ಟ್ ಇಯರ್ಗೂ ಸೆಟ್ ಆಗಲ್ಲ. ಸೊ ವಯಸ್ಸು ಬೆಳವಣಿಗೆ ಆಗ್ತಾ ಇರುವಾಗ ಅದಕ್ಕೆ ತಕ್ಕ ಮೆಡಿಸಿನ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಡೋಸ್ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಕಂಟಿನ್ಯೂಸ್ ಅಟ್ ಲೀಸ್ಟ್ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಫಾಲೋ ಅಪ್, ಅಂದ್ರೆ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಂಡು ನಾರ್ಮಲ್ ಆಗಿದ್ರು ತೋರಿಸ್ಕೊಂಡು ಹೋಗ್ಬೇಕಾಗತ್ತೆ. ಅಂಡ್ ಸೆಕೆಂಡ್ ಥಿಂಗ್, ಇವರು ನಿದ್ದೆ ಇದೆಲ್ಲ ಖಂಡಿತ ಟೈಮ್ ಟೈಮ್ಗೂ ಮಾತ್ರ ತಗೊಳ್ಳೋದು, ನಿದ್ದೆ ಕಡಿಮೆ ಮಾಡಂಗಿಲ್ಲ. ಮೂರನೇದು ಫಿಟ್ಸ್ ಅವರ್ನ ಡ್ರೈವಿಂಗ್ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಡ್ರೈವಿಂಗ್ ಏನಕ್ಕೆ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ ಅಂದ್ರೆ ಡ್ರೈವ್ ಮಾಡ್ತಾ ಇರುವಾಗ ಸಡನ್ ಆಗಿ ಫಿಟ್ಸ್ ಬಂದ್ರೆ ಅವ್ರಿಗೂ ಡೇಂಜರ್, ಪ್ಲಸ್ ಪಬ್ಲಿಕ್ಗೂ ಡೇಂಜರ್ ಇರುತ್ತೆ. ಸೊ ಫಿಟ್ಸ್ ಪೇಷಂಟ್ಸ್ ಆದಷ್ಟು ಡ್ರೈವಿಂಗ್ ಅವಾಯ್ಡ್ ಮಾಡೋದು ಒಳ್ಳೇದು. ಅಂಡ್ ಫೋರ್ತ್, ತುಂಬಾ ನೀರು ಇರುವ ಕಡೆ, ಅಂದ್ರೆ ಸಡನ್ ಆಗಿ ಸ್ವಿಮ್ಮಿಂಗ್ ಮಾಡ್ತಾ ಇರುವಾಗ ಫಿಟ್ಸ್ ಬಂದ್ರೆ ಅವ್ರ ಪ್ರಾಣಕ್ಕೆ ತೊಂದರೆ ಆಗತ್ತೆ. ಆಮೇಲೆ ಬೆಂಕಿ ಹತ್ರ ಕೆಲಸ ಮಾಡೋದು, ಅಂದ್ರೆ ಫೈರ್ ಹತ್ರ ಸ್ಟವ್ ಹತ್ರ ತುಂಬತ್ತು ನಿಂತ್ಕೊಳ್ಳೋದು, ಅದರಿಂದ ಏನಂದ್ರೆ ಸಡನ್ ಆಗಿ ಬೆಂಕಿ ಹತ್ರ ಇರುವಾಗ ಫಿಟ್ಸ್ ಬಂದಿದೆ ಅಂದ್ರೆ ಅದ ಮೇಲೆ ಬಿದ್ರೆ ಅವ್ರಿಗೂ ಪ್ರಾಣಕ್ಕೆ ತೊಂದರೆ ಆಗತ್ತೆ ಅಂತ. ಇನ್ನೊಂದು ತುಂಬಾ ಹೈಟ್ಸ್, ಬಿಲ್ಡಿಂಗ್ ತುಂಬಾ ಹೈಟ್ಸ್ ಇರುವ ಬಿಲ್ಡಿಂಗ್ ಹತ್ರ ನಿಂತ್ಕೊಂಡ್ರೆ ಸಡನ್ ಆಗಿ ಫಿಟ್ಸ್ ಬಂದ್ರೆ ಬಿದ್ದೋಗ್ತಾರೆ ಅಂತ. ಸೊ ಇದು ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಇದರಿಂದ ಫಿಟ್ಸ್ ಬರುತ್ತೆ ಅಂತ ಅಲ್ಲ, ಈ ಸಿಚುವೇಶನ್ಸ್ ಅಲ್ಲಿ ಸಡನ್ ಆಗಿ ಫಿಟ್ಸ್ ಬಂದ್ರೆ ತೊಂದರೆ
1: ನೀವು ಹೇಳ್ತೀರಾ ಅಥವಾ ಹತ್ತಿದ್ರೆ ಬಂದ್ಬಿಡುತ್ತೆ. ಕೆಲವರು ಯಾರದೋ ಒಂದು ಕೇಳ್ತಾ ಇದ್ದೆ ನಾನು, ಚಿಕ್ಕವರು ಇದ್ದವಾಗ ಹೇಳಿರೋದನ್ನ ಅವ್ರು ಇದುವರೆಗೂ ಬೆಟ್ಟನೇ ಹತ್ತಿಲ್ಲ ಅಂತ ಹೇಳ್ತಾ ಇದ್ರು.
0: ಹಂಗೆ ಹತ್ತರಿಂದ ಏನ್ ಆಗಲ್ಲ, ಸಡನ್ ಆಗಿ ಬಿದ್ದ್ಬಿಟ್ರೆ ಅವ್ರ ಲೈಫ್ ಡೇಂಜರ್ ಅಂತ ಅಷ್ಟೇ.
1: ಇದರಿಂದ ಮತ್ತೆ ಮೆದುಳಿಗೇನು ತೊಂದರೆ ಇಲ್ಲ, ಅಂದ್ರೆ ವೈದ್ಯರು ಹೇಳಿದ ಹಾಗೆ ಔಷಧಿ ಉಪಚಾರ ಮಾಡ್ಕೊಳ್ಳೋದ್ರಿಂದ ಮೆದುಳಿಗೆ ಇನ್ನು ಹೆಚ್ಚಿನ ತೊಂದರೆ ಏನೂ ಆಗಲ್ಲ.
0: ಅದರಿಂದ ಸೈಡ್ ಎಫೆಕ್ಟ್ಸ್ ಎಲ್ಲ ಮೆಡಿಸಿನ್ಸ್ಗೂ ಇರುತ್ತೆ, ನಮ್ಮ ಪ್ಯಾರಾಸೆಟಮಾಲ್ ತಗೊಂಡ್ರು ಸೈಡ್ ಎಫೆಕ್ಟ್ ಇರುತ್ತೆ, ಬಟ್ ಸೈಡ್ ಎಫೆಕ್ಟ್ಗಿಂತ ಬೆನಿಫಿಟ್ ಜಾಸ್ತಿ ಇರುತ್ತೆ. ಸೊ ಆ ತರ ಮೆಡಿಸಿನ್ಸ್ ಪೇಷಂಟ್ಗೆ ಯಾವ ತರ ಮೆಡಿಸಿನ್ ಸೂಟ್ ಆಗುತ್ತೋ ನೋಡಿಕೊಂಡು ವೈದ್ಯರು ಕೊಡ್ತಾರೆ. ಸೊ ಅದು ಸೈಡ್ ಎಫೆಕ್ಟ್ಸ್ ಅವಾಗವಾಗ ಚೆಕ್ ಮಾಡಿಸ್ಕೊತಾ ಇರಬೇಕು. ಒಂದೊಂದು ಫಿಟ್ಸ್ ಟ್ಯಾಬ್ಲೆಟ್ ಚೂರು ಲಿವರ್ ಡ್ಯಾಮೇಜ್ ಬರ್ಬೋದು, ಒಂದೊಂದಕ್ಕೆ ಕಿಡ್ನಿ ಡ್ಯಾಮೇಜ್ ಬರ್ಬೋದು, ಬಟ್ ಅಪರೂಪ. ಆದ್ರೂ ವೈದ್ಯರ ಹತ್ರ 6 ತಿಂಗಳಿಗೆ ಒಂದ್ಸಲ ತೋರಿಸೋದ್ರಿಂದ ಬ್ಲಡ್ ಟೆಸ್ಟ್ ಮಾಡಿ ಚೆಕಪ್ ಮಾಡಿಸ್ಕೊಂಡು ಏನಾದ್ರೂ ಚೇಂಜಸ್ ಇದ್ರೆ ಮಾತ್ರ ಚೇಂಜ್ ಮಾಡ್ಕೋಬೇಕಾಗತ್ತೆ. ಫಿಟ್ಸ್ ಟ್ಯಾಬ್ಲೆಟ್ ಇಂದ ಮೆದುಳಿಗೆ ಏನು ಡ್ಯಾಮೇಜ್ ಆಗಲ್ಲ.
1: ಈಗ ಸ್ಟ್ರೋಕ್ ಬಗ್ಗೆ ಮಾತಾಡೋಣ.
0: ಸ್ಟ್ರೋಕ್ ಅಂದ್ರೆ ಏನಂದ್ರೆ ಸಡನ್ ಆಗಿ ಬಾಡಿಯಲ್ಲಿ ಏನಾದ್ರೂ ಬಾಡಿ ಪಾರ್ಟ್ ಕೆಲಸ ಮಾಡ್ತಿಲ್ಲ, ಸಡನ್ ಆಗಿ ಬರ್ತಾ ಇರೋ ಚೇಂಜ್ ನ ನಾವು ಸ್ಟ್ರೋಕ್ ಅಂತ ಲಕ್ವೆ ಅಂತ ಹೇಳ್ತೀವಿ.
1: ಲಕ್ವ.
0: ಸೊ ಸಡನ್ ಆಗಿ ಕೈ ಬಿದ್ದೋಗೋದು, ಸಡನ್ ಆಗಿ ಕಾಲು ಬಿದ್ದೋಗೋದು, ಇಲ್ಲ ಬಾಯಿ ಒಂದು ಸೈಡ್ಗೆ ಹೋಗೋದು, ಇಲ್ಲ ಮಾತು ತೊದ್ಲು ಬರೋದು, ಇಲ್ಲ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗೋದು, ಈ ತರ ಆಗ್ತಾ ಇದೆ ಅಂದ್ರೆ ಏನಾದ್ರೂ ತುಂಬಾ ದಿನ ಇಲ್ಲ, ಸಡನ್ ಆಗಿ ಈ ಒಂದೇ ನಿಮಿಷ ಚೆನ್ನಾಗಿದ್ರು ನೆಕ್ಸ್ಟ್ ನಿಮಿಷ ಚೆನ್ನಾಗಿಲ್ಲ, ಈ ತರ ಕೈ ಕಾಲು ಬಿದ್ದೋಗಿದೆ ಅಂದ್ರೆ ಸ್ಟ್ರೋಕ್ ಅಂತ ಅನ್ಕೋಬೇಕು.
1: ತಕ್ಷಣ ಆಗ್ಬಿಡುತ್ತಾ?
0: ತಕ್ಷಣ ಸಡನ್ ಆಗಿ ಏನಾಗುತ್ತೆ, ಮೆದುಳಲ್ಲಿ ಬ್ಲಡ್ ಕ್ಲಾಟ್ ಆಗ್ಬಿಡತ್ತೆ. ಸೊ ರಕ್ತ ಹೆಬ್ಬು ಕಟ್ಟಿ ಮೆದುಳಲ್ಲಿ ನರಗಳೆಲ್ಲ ಬ್ಲಾಕ್ ಆಗ್ಬಿಡತ್ತೆ. ಬ್ಲಾಕ್ ಆಗೋದ್ರಿಂದ ಏನಾಗುತ್ತೆ, ಆ ಪಾರ್ಟ್ ಡ್ಯಾಮೇಜ್ ಆಗ್ಬಿಡತ್ತೆ. ಸೊ ಮೆದುಳಿಗೆ ಯಾವಾಗ್ಲೂ ರಕ್ತ ಹೋಗ್ತಾನೆ ಇರಬೇಕು. ನಮ್ಮ ಹಾರ್ಟ್ ಇಂದ ಮೆದುಳಿಗೆ ರಕ್ತನಾಳಗಳು ಯಾವಾಗ್ಲೂ ಫ್ರೀ ಆಗಿ ರಕ್ತ ಸರಫರ ನಡೀತಾನೆ ಇರಬೇಕು. ಸೊ ಸಡನ್ ಆಗಿ ಬ್ಲಾಕ್ ಆಗ್ಬಿಟ್ರೆ ಏನಾಗತ್ತೆ, ಬ್ರೈನ್ಗೆ ಆಕ್ಸಿಜನ್ ಹೋಗಲ್ಲ. ಬ್ರೈನ್ಗೆ ಆಕ್ಸಿಜನ್ ಹೋಗಲ್ಲ ಅಂದ್ರೆ ವಿತಿನ್ 5 ಮಿನಿಟ್ಸ್ ಅಲ್ಲಿ ಇರುವ ನರಗಳು, ನ್ಯೂರಾನ್ಸ್ ಅಂತೀವಿ, ಅದೆಲ್ಲ ಡ್ಯಾಮೇಜ್ ಆಗೋದು ಶುರು ಆಗ್ಬಿಡತ್ತೆ. ಸ್ಟ್ರೋಕ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ರಕ್ತಸ್ರಾವ ಆಗೋದು, ಅಂದ್ರೆ ರಕ್ತನಾಳ ಡ್ಯಾಮೇಜ್ ಆಗ್ಬಿಟ್ಟು ರಕ್ತ ಹೋಗೋದು. ಇನ್ನೊಂದು ರಕ್ತ ಹೆಬ್ಬು ಕಟ್ಟೋದು, ಅಂದ್ರೆ ರಕ್ತ ಬ್ಲಾಕ್ ಆಗ್ಬಿಟ್ಟಿದೆ. ನಮ್ಗೆ ನೋಡಕ್ಕೆ ಎರಡು ಒಂದೇ ತರನೇ ಇರುತ್ತೆ, ಕೈ ಬಿದ್ದೋಗೋದು, ಕಾಲ್ ಬಿದ್ದೋಗೋದು, ಬಾಯಿ ಸೈಡ್ಗೆ ಹೋಗೋದು, ಮಾತು ತೊದ್ಲು ಬರೋದು. ಸೊ ಆ ತರ ಸಡನ್ ಆಗಿ ಏನ್ ಲಕ್ಷಣ ಬಂದ್ರು ತಕ್ಷಣ ಡಾಕ್ಟರ್ ಹತ್ರ ತೋರಿಸ್ಬೇಕು. ವಿತ್ ಇನ್ 4.5 hours ಬಂದಿದ್ರೆ ಅಡ್ವಾಂಟೇಜ್ ಏನು ಅಂದ್ರೆ ಡ್ಯಾಮೇಜ್ ನ ನಾವು ರಿವರ್ಸ್ ಮಾಡಬಹುದು, ಅಂದ್ರೆ ನರಗಳು ಏನೇನು ಡ್ಯಾಮೇಜ್ ಆಗ್ತಾ ಇದೆಯೋ ಅದನ್ನ ರಿವರ್ಸ್ ಮಾಡಬಹುದು. ಅದಕ್ಕೊಂದು ಇಂಜೆಕ್ಷನ್ ಇದೆ, ಥ್ರಾಂಬುಲೈಸಿಸ್ ಅಂತೀವಿ. ಆ ಇಂಜೆಕ್ಷನ್ ಕೊಟ್ರೆ ಏನಾಗುತ್ತೆ, ರಕ್ತ ಹೆಬ್ಬಲ ಕರಗ್ಬಿಡತ್ತೆ. ಬಟ್ ಇದೇನಂದ್ರೆ ವಿತ್ ಇನ್ 4.5 hours, 4.5 ಗಂಟೆ ಒಳಗೆ ಬಂದ್ರೆ ಇದು ಗೋಲ್ಡನ್ ಅವರ್ ಒಳಗೆ ಬಂದ್ರೆ ಇದು ಮಾಡಕ್ಕೆ ಅವಕಾಶ ಇದೆ. ಇದು ರಕ್ತ ಹೆಬ್ಬು ಕಟ್ಟಿರೋರಿಗೆ, ಬ್ಲೀಡಿಂಗ್ ಜಾಸ್ತಿ ಆಗಿರೋರಿಗೆ ಬಿ ಪಿ ಕಂಟ್ರೋಲ್ ಮಾಡಿಕೊಂಡು ಆ ರಕ್ತ.
1: ಏನೇನು ಕಾರಣಗಳು ಮೇಡಮ್ ಈ
0: ಸ್ಟ್ರೋಕ್ಗೆ? ಬಿ ಪಿ ಜಾಸ್ತಿ ಆಗೋದು, ರಕ್ತ ಸ್ರಾವ ಆಗ್ತಿದೆ ಅಂದ್ರೆ ಬಿ ಪಿ ಜಾಸ್ತಿ ಆಗೋದ್ರಿಂದ ಆಗತ್ತೆ. ರಕ್ತ ಹೆಬ್ಬು ಕಟ್ಟಿದೆ ಅಂದ್ರೆ ಅದು ಬಿ ಪಿ, ಶುಗರ್, ಇಲ್ಲ ಹಾರ್ಟ್ ಪ್ರಾಬ್ಲಮ್, ಇಲ್ಲ ಸ್ಮೋಕ್ ಮಾಡೋರು, ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಈ 5 ಕಾರಣದಿಂದ ರಕ್ತ ಹೆಬ್ಬು ಕಟ್ತಾ ಇರತ್ತೆ. ಸೊ ಶುಗರ್ ಬಿ ಪಿ ಇರುವರು ಮಂತ್ಲಿ ಚೆಕಪ್ ಮಾಡಿಸ್ಕೋಬೇಕು. ಶುಗರ್ ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇರಬೇಕು, ಬಿ ಪಿ ಕಂಟ್ರೋಲ್ ಅಲ್ಲಿ ಇರಬೇಕು. ಸ್ಮೋಕ್ ಮಾಡೋರು ಸ್ಮೋಕಿಂಗ್ ನಿಲ್ಲಿಸಬೇಕು. ಹಾರ್ಟ್ ಪ್ರಾಬ್ಲಮ್ ಇರುವರು ಹಾರ್ಟ್ ಯಾವಾಗ್ಲೂ ಚೆಕಪ್, ಮಂತ್ಲಿ ಚೆಕಪ್ಸ್ ಹಾರ್ಟ್ ಡಾಕ್ಟರ್ ಹತ್ರ ಮಾಡಿಸ್ಕೋತಾ ಇರಬೇಕು. ಕೊಲೆಸ್ಟ್ರಾಲ್ ಇರುವರು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋಕ್ಕೆ ಡಯಟ್ ಚೇಂಜಸ್ ಫಾಲೋ ಆಗಬೇಕು, ಎಕ್ಸಸೈಸ್ ಮಾಡಬೇಕು, ಆ್ಯಂಡ್ ಕೊಲೆಸ್ಟ್ರಾಲ್ಗೆ ಟ್ಯಾಬ್ಲೆಟ್ಸ್ ತಗೋಬೇಕು.
1: ಇದು ವೈದ್ಯರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೋಬೇಕು. ಇದಕ್ಕೂ ಸಹ ಯಾವ ಲಕ್ಷಣಗಳು ಇರೋದಿಲ್ಲ ಬರೋದಕ್ಕೂ ಮೊದಲು.
0: ಇದು ಬರಕ್ಕೆ ಮುಂಚೆ ಒಬ್ಬೊಬ್ಬರಿಗೂ ಗೊತ್ತಾಗ್ತಿರುತ್ತೆ, ಮೈನರ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಇದು ಅಪರೂಪ. ಈ ತರ ಸಡನ್ ಆಗಿ ಕೈ ಬಿದ್ದೋಗುತ್ತೆ, 5 minutes ಆದ್ಮೇಲೆ ಇಂಪ್ರೂವ್ ಆಗ್ಬಿಡತ್ತೆ. ಈ ತರ ಆಗ್ತಾ ಇದೆ ಅಂದ್ರೆ ನೆಕ್ಸ್ಟ್ 1-2 days ಅಲ್ಲಿ ದೊಡ್ಡ ಸ್ಟ್ರೋಕ್ ಬರಕ್ಕೆ ಇದು ರೆಡಿ ಆಗ್ತಾ ಇದೆ ಅಂತ. ಇವಾಗ ಒಬ್ಬೊಬ್ರು ನಾವು ನೋಡ್ತಿರ್ತೀವಿ, 1 hour ಕೈ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ, ಆಮೇಲೆ ಇಂಪ್ರೂವ್ಮೆಂಟ್ ಅದೇ ಬಂದ್ಬಿಟ್ಟಿದೆ, ಅವರು ನಾರ್ಮಲ್ ಆಗ್ಬಿಟ್ಟಿದೆ ಅಂತ ಇಗ್ನೋರ್ ಮಾಡಿದ್ರು. ನೆಕ್ಸ್ಟ್ ವಿತ್ ಇನ್ 24 hours ದೊಡ್ಡ ಸ್ಟ್ರೋಕ್ ಆಗ್ಬಿಟ್ಟು ಕೈ ಕಾಲು ಫುಲ್ ಪ್ಯಾರಾಲಿಸಿಸ್ ಆಗ್ಬಿಟ್ಟಿದೆ. ಆ ಸ್ಟೇಜ್ ಅಲ್ಲಿ ಏನ್ ಮಾಡಕ್ಕಾಗಲ್ಲ. ಈ ತರ ಸ್ಟ್ರೋಕ್ ಲಕ್ಷಣಗಳು ಅಂದ್ರೆ ಇವಾಗ ಕೈ ಬಿದ್ದೋಗಿದೆ ಅಂದ್ರೆ ತಕ್ಷಣ ವೈದ್ಯರ ಹತ್ರ ತೋರಿಸ್ಬೇಕು. ಈವನ್ ಇಫ್ ಇಟ್ ಈಸ್ ಇಂಪ್ರೂವಿಂಗ್, ಇಂಪ್ರೂವ್ ಆಗ್ತಾ ಇದ್ರೂ ನಾವು ಟ್ಯಾಬ್ಲೆಟ್ಸ್ ಶುರು ಮಾಡ್ತೇವೆ. ರಕ್ತ ಕರೆಸೋ ಇಂಜೆಕ್ಷನ್ ಕೊಡಲ್ಲ, MRI ಮಾಡಿಸ್ಬಿಟ್ಟು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ದೀವಿ ಅಂದ್ರೆ ಮತ್ತೆ ಆ ರಕ್ತ ಹೆಬ್ಬಲ್ಲ ಅದೇ ಕರಗ್ಬಿಡತ್ತೆ, ಮತ್ತೆ ಮತ್ತೆ ಆ ತರ ರಕ್ತ ಹೆಬ್ಬು ಫಾರ್ಮ್ ಆಗದಂಗೆ ಮಾತ್ರೆ ಕೊಡ್ತೀವಿ. ಸೊ ಸ್ಟ್ರೋಕ್ ಟ್ರೀಟ್ಮೆಂಟ್ ವಿತ್ ಇನ್ 4.5 hours ಬಂದ್ರೆ ರಕ್ತ ಹೆಬ್ಬು ಕರಗ್ಸಕ್ಕೆ ಇಂಜೆಕ್ಷನ್ ಕೊಡ್ತೀವಿ. ಚೂರು ಲೇಟ್ ಆಗಿ ಬಂದ್ರೆ ಏನಂದ್ರೆ ಮತ್ತೆ ಮತ್ತೆ ರಕ್ತ ಹೆಬ್ಬ ಆಗದಂಗೆ ಮಾತ್ರೆ ಕೊಡ್ತೀವಿ. ಫಸ್ಟ್ 1 week ಅಲ್ಲಿ ಮೆದಡಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಸ್ಟ್ರೋಕ್ ಆದ್ಮೇಲೆ, ತಲೆಯಲ್ಲಿ ಊತ ಆಗೋದು, ಯಾಕಂದ್ರೆ ಬ್ರೈನ್ ಡ್ಯಾಮೇಜ್ ಆಗಿರತ್ತೆ. ಬ್ರೈನ್ ಡ್ಯಾಮೇಜ್ ಇವಾಗ ಸ್ಟ್ರೋಕ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೆಕ್ಸ್ಟ್ 24 hours ತನಕ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಆ ಬ್ರೈನ್ ಡ್ಯಾಮೇಜ್ ನ ಕಡಿಮೆ ಮಾಡೋದು ಎಷ್ಟು ಹೆಂಗೆ ಅಂತ ನಾವು ಟ್ರೈ ಮಾಡ್ತೀವಿ. ಒಬ್ಬೊಬ್ಬರಿಗೂ ಸ್ವೆಲ್ಲಿಂಗ್ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಅನ್ಕಾನ್ಶಿಯಸ್ ಆಗ್ಬಿಟ್ಟು ಕೋಮಾಗ್ ಹೋಗ್ಬಿಡ್ತಾರೆ. ಆ ಸ್ಟೇಜ್ಗೆ ಹೋಗದಂಗೆ ಇಂಜೆಕ್ಷನ್ಸ್ ಕೊಡ್ಬೋದು. ಕೊಟ್ರು ಕೋಮಾಗ್ ಹೋಗ್ತಾ ಇದ್ದಾರೆ ಅಂದ್ರೆ ಸರ್ಜರಿ ಮಾಡಿಸ್ಬಿಟ್ಟು ಮೆದಳಲ್ಲಿ ಆ ಪ್ರೆಷರ್ ನ ಕಡಿಮೆ ಮಾಡಿ ಪ್ರಾಣ ಉಳಿಸ್ತೀವಿ. ಸೊ ವಿತ್ ಇನ್ 4.5 hours ಬಂದ್ರೆ ಕೈ ಕಾಲು ಉಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಆಫ್ಟರ್ 4.5 hours ಏನಂದ್ರೆ ಪ್ರಾಣ ಉಳ್ಸಕ್ಕೆ ಪ್ರಯತ್ನ ಮಾಡ್ತೇವೆ.
1: ಇದು ಮೊದಲೇ ಅಂತೂ ಯಾರಿಗೂ ಗೊತ್ತಾಗಲ್ಲ
0: ಮೈನರ್ ಸ್ಟ್ರೋಕ್ಸ್ ಏನಾದ್ರೂ ಬಂದ್ರೆ ಅವರು ತಕ್ಷಣ ಬಂದು ವೈದ್ಯರಿಗೆ ತೋರಿಸಿದ್ರೆ ಒಳ್ಳೇದು.
1: ಒಳ್ಳೇದು. ಈಗ ಬಂದ ನಂತರ ನೀವು ಔಷಧಿಗಳನ್ನು ಕೊಡ್ತೀರಾ, ಅದರ ಜೊತೆಗೆ ಬೇರೆ ಬೇರೆ ಏನ್ ಟ್ರೀಟ್ಮೆಂಟ್ ಇದೆ ಇದಕ್ಕೆ?
0: ಸ್ಟ್ರೋಕ್ಸ್ಗೆ ಗೋಲ್ಡನ್ ಅವರ್ ಆದ್ಮೇಲೆ ಬಂದ್ರೆ ಫಸ್ಟ್ 1 week ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ, 3-4 days. ಯಾಕಂದ್ರೆ ಶುಗರ್ ಬಿ ಪಿ ಚೇಂಜಸ್ ಆಗ್ತಾ ಇರತ್ತೆ, ಬಾಡಿ ಎಲ್ಲ ಸ್ಟ್ರೆಸ್ ಆಗ್ಬಿಡತ್ತೆ. ಸೊ ಶುಗರ್ ಬಿ ಪಿ ಚೇಂಜಸ್ ಜೊತೆಗೆ ಬ್ರೈನ್ ಸ್ವೆಲ್ಲಿಂಗ್ ಇದೆಲ್ಲ ಇರುತ್ತೆ. ಇದೆಲ್ಲ ಆದ್ಮೇಲೆ ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ಸ್ಟ್ರೋಕ್ ಟ್ಯಾಬ್ಲೆಟ್ಸ್ 2 ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಬ್ಲಡ್ ರಕ್ತ ಹೆಬ್ಬು ಮತ್ತೆ ಮತ್ತೆ ಹೆಬ್ಬು ಕಟ್ಟದಂಗೆ ಬ್ಲಡ್ ಥಿನ್ನರ್ಸ್ ಕೊಡ್ತೀವಿ. ಅದು ಲೈಫ್ ಲಾಂಗ್ ತಗೋಬೇಕು. ತುಂಬಾ ಜನ ಮಾಡೋ ತಪ್ಪೇನು ಅಂದ್ರೆ ಒಂದ್ಸಲ ಸ್ಟ್ರೋಕ್ ಬಂದಿರುತ್ತೆ, ಅದು 1-10 days ಅಲ್ಲಿ ಇಂಪ್ರೂವ್ ಆಗಿರುತ್ತೆ, ಸರಿ ಆಯ್ತು ಅಂತ ಮಾತ್ರ ಬಿಟ್ಬಿಡ್ತಾರೆ. 2 years ಆದ್ಮೇಲೆ ಮತ್ತೆ ಸ್ಟ್ರೋಕ್ ಆಗತ್ತೆ, ದಿಸ್ ಟೈಮ್ ಇಟ್ ವಿಲ್ ಬಿ ಎ ಬಿಗ್ ಸ್ಟ್ರೋಕ್, ಇನ್ನು ದೊಡ್ಡ ಸ್ಟ್ರೋಕ್ ಆಗ್ಬಿಡತ್ತೆ. ಸೊ ಸ್ಟ್ರೋಕ್ ಒಂದ್ಸಲ ಲೈಫ್ ಅಲ್ಲಿ ಬಂದಿದೆ ಅಂದ್ರೆ ಜೀವನ ಫುಲ್ ಮಾತ್ರೆ ತಗೋಬೇಕು. 2 ಮಾತ್ರೆ, ಅದು ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಹಾಸ್ಪಿಟಲ್ಸ್ ಅಲ್ಲೂ, ಎಲ್ಲ ಕ್ಲಿನಿಕ್ಸ್ ಅಲ್ಲೂ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲೂ ಎಲ್ಲ ಕಡೆ ಸಿಗುತ್ತೆ. ಅದು ತುಂಬಾ ಚೀಪ್ ಟ್ಯಾಬ್ಲೆಟ್, ಅದರಿಂದ ಯಾವ ತರ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆ 2 ಮಾತ್ರೆಗಳು ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಅಂಡ್ ಸ್ಟ್ರೋಕ್ಗೆ ಇದು ರಕ್ತ ಹೆಬ್ಬು ಪ್ರಿವೆಂಟ್ ಮಾಡಕ್ಕೆ, ಇದನ್ನ ನಾವು ಪ್ರಿವೆಂಟಿವ್ ಮೆಡಿಸಿನ್ ಅಂತೀವಿ. ಸೊ ಮತ್ತೆ ಸ್ಟ್ರೋಕ್ ಬರದಂಗೆ ಈ ಮಾತ್ರೆ ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಇದು ಜೊತೆಗೆ ಕೈ ಕಾಲು ಬಿದ್ದಿರುತ್ತಲ್ವಾ, ಆಲ್ರೆಡಿ ಡ್ಯಾಮೇಜ್ ಆಗಿರೋದು, ಅದನ್ನ ಫಿಸಿಯೋಥೆರಪಿ ಮಾಡಿಸ್ಬೇಕಾಗತ್ತೆ. ಫಿಸಿಯೋಥೆರಪಿ ಅಂದ್ರೆ ವ್ಯಾಯಾಮ ಮಾಡಿಸೋದು. ಸೊ ಕೈನ ನಾವೇನಂದ್ರೆ ಸ್ಟಿಮ್ಯುಲೇಟ್ ಮಾಡ್ತಾ ಇರ್ತೇವೆ. ಸೊ ಕೈನ ಅಲ್ಲಾಡಿಸ್ತಾ ಕೈಗೆ ಎಕ್ಸಸೈಸ್ ಕೊಟ್ರೆ ಏನಂದ್ರೆ ಬ್ರೈನ್ಗೆ ಚೂರು ನಾವು ಸ್ಟಿಮ್ಯುಲಸ್ ಕೊಟ್ಟದಂಗ ಆಗತ್ತೆ, ಅಂದ್ರೆ ಮೆದುಳಿಗೆ ಇನ್ಚೂರು ನಾವು ರಿಕವರ್ ಆಗಬೇಕು ಆಗಬೇಕು ಆಗಬೇಕು ಅನ್ಸುತ್ತೆ. ಆವಾಗ ಕೈ ಹಗುರವಾಗತ್ತೆ, ಪ್ಲಸ್ ಅದ್ರ ಜೊತೆಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಸೊ ಫಿಸಿಯೋಥೆರಪಿ ಕೈಗೆ ಕಾಲ್ಗೆ ಫಿಸಿಯೋ

0: ಅಲ್ಲಿ, ಯಾಕಂದ್ರೆ ನಮ್ಗೆ ಶುಗರ್ ಬಿ ಪಿ ಎಲ್ಲ ಶುರುವಾಗೋದು ಆಗ ಇದೆ. ಅಪರೂಪಕ್ಕೆ ಚಿಕ್ಕ ಮಕ್ಕಳಲ್ಲಿ ಸ್ಟ್ರೋಕ್ ಬರಬಹುದು. ಚಿಕ್ಕ ಮಕ್ಕಳಿಗೆ ಬರ್ತಾ ಇದೆ ಅಂದ್ರೆ ಸಮ್ ಜೆನೆಟಿಕ್ ಕಾಸ್, ಅಂದ್ರೆ ಅವ್ರಿಗೆ ರಕ್ತನಾಳ ಬೇರೆ ಕಾರಣದಿಂದ ಏನಕ್ಕೋ ಬ್ಲಾಕ್ ಆಗ್ತಿದೆ. ಚಿಕ್ಕ ಮಕ್ಕಳಿಗೆ ಕೊಲೆಸ್ಟ್ರಾಲ್ ಇದೆಲ್ಲ ಏನಿರಲ್ಲ, ಸೊ ಅವರಿಗೆ ಹೆರಿಡಿಟ್ರಿ ಕಾಸ್ ಅಂದ್ರೆ ಅವ್ರ ತಂದೆ ತಾಯಿ ಪೂರ್ವಿಕರು ಯಾರಿಗೋ ಇದ್ದಿರುತ್ತೆ ಆ ಜೀನ್, ಆ ಡಿಫೆಕ್ಟಿವ್ ಜೀನ್ ಇಂದ ಅವ್ರಿಗೂ ರಕ್ತನಾಳ ಬ್ಲಾಕ್ ಆಗ್ತಿದೆ. ಚಿಕ್ಕ ಮಕ್ಕಳಿಗೆ ಕರಗಿಸುವ ಇಂಜೆಕ್ಷನ್ ಅದಿನ್ನು ಎಫ್ ಡಿ ಅಪ್ರೂವಲ್ ಬಂದಿಲ್ಲ, ಅಂದ್ರೆ ಅದಿನ್ನು ನಾವು ಯೂಸ್ ಮಾಡ್ತಿಲ್ಲ, ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ. ಚಿಕ್ಕ ಮಕ್ಕಳಿಗೆ ಏನಂದ್ರೆ ಸ್ಟ್ರೋಕ್ ಬಂದಿದೆ ಅಂದ್ರೆ ಯಾವ ಕಾರಣಕ್ಕೆ ಬಂದಿದೆ ಅಂತ ಇನ್ನು ಹುಡುಕ್ಬೇಕು. ಅಂದ್ರೆ ರಕ್ತದಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಬ್ಲಡ್ ಟೆಸ್ಟ್ ಇದೆಯಾ, ಬ್ಲಡ್ ಚೇಂಜಸ್ ಇದೆಯಾ ಅಂತ ನೋಡಿ ಅದು ಮಾಡ್ಬೇಕಾಗತ್ತೆ. ಅವ್ರಿಗೂ ಫಿಸಿಯೋಥೆರಪಿ ಟ್ಯಾಬ್ಲೆಟ್ಸ್ ಇದೆಲ್ಲ ನೋಡಿ ಕೊಡ್ಬೇಕಾಗತ್ತೆ.
1: ಇಷ್ಟೆಲ್ಲ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಒಂದ್ ಸರ್ತಿ ಸ್ಟ್ರೋಕ್ ಬಂದಾಗ. ಮೇಡಮ್, ಇದಕ್ಕೇನಾದ್ರೂ ಋತುಗಳು, ಚಳಿಗಾಲ ಜಾಸ್ತಿ ಆದಾಗ ಸ್ಟ್ರೋಕ್ ಆಗೋದು ಹೆಚ್ಚು ಅಂತೆಲ್ಲ ಹೇಳ್ತಾರಲ್ಲ, ನಿಜನ ಅಥವಾ ಮಿತ್ ಅದು, ಅಥವಾ ಸ್ಟ್ರೋಕ್ ಬಗ್ಗೆ ಇರುವಂತ ಮಿತ್ಸ್ ಗಳೇನು?
0: ಸ್ಟ್ರೋಕ್ ಕೋಲ್ಡ್ ವೆದರ್ ಅಲ್ಲಿ ನಾವು ನೋಡೋದ ಪ್ರಕಾರ ಸ್ಟ್ರೋಕ್ಸ್ ಜಾಸ್ತಿ ಆಗತ್ತೆ.
1: ಅದು
0: ಟ್ರಿಗ್ಗರ್, ರಕ್ತ ಹೆಬ್ಬು ಕಟ್ಟೋದು ಜಾಸ್ತಿ ಇರುತ್ತೆ. ಅಂಡ್ ಅದು ನಾವು ವಿ ಕಾಂಟ್ ಅವಾಯ್ಡ್ ದಟ್. ನಾವೇನಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತೂ ಈ ಫೈವೇ ಇರುತ್ತೆ, ಈ ಶುಗರ್ ಬಿ ಪಿ ಇದೆಲ್ಲ ಕಂಟ್ರೋಲ್ ಇಟ್ಕೊಳ್ಳೋದೇ ಇರುತ್ತೆ. ಬಟ್ ನಾವು ನೋಡಿದ ಪ್ರಕಾರ ವಿಂಟರ್ ಸೀಸನ್ ಅಲ್ಲಿ ಸ್ಟ್ರೋಕ್ಸ್ ಜಾಸ್ತಿ ಬರುತ್ತೆ. ಅಂಡ್ ನಿದ್ದೆಯಲ್ಲಿ ಎದ್ದಿದ ಮೇಲೇನು ಸ್ಟ್ರೋಕ್ಸ್ ಜಾಸ್ತಿ ಇರುತ್ತೆ. ಅದು ಮಾರ್ನಿಂಗ್ ಟೈಮ್, ರಾತ್ರಿ ಮಲ್ಕೊಳ್ಳುವಾಗ ಚೆನ್ನಾಗಿರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಈ ತರ ಕೈ ಕಾಲು ಬಿದ್ದೋಗೋದು, ಅದು ನೋಟಿಸ್ ಮಾಡಿರ್ತಾರೆ. ಸ್ಟ್ರೋಕ್ಸ್ ಅಲ್ಲಿ ಮಿತ್ತೇನು ಅಂದ್ರೆ ಬಂದ್ಮೇಲೆ ಇನ್ನು ಏನು ಮಾಡಕ್ ಆಗಲ್ಲ, ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಿತ್ಸ್. ಗೋಲ್ಡನ್ ಅವರ್ ಬಗ್ಗೆ ಇನ್ನು ಅವೇರ್ನೆಸ್ ಜಾಸ್ತಿ ಆಗ್ಬೇಕು. ಸೊ ಸ್ಟ್ರೋಕ್ ಆದ ತಕ್ಷಣ ಏನ್ ಮಾಡ್ತಾರೆ, ನಾಟ್ಯ ಔಷಧಿ ಅಂತ ಕೈಗೆ. ಫಸ್ಟ್ ಸ್ಟ್ರೋಕ್ ಬಂದಿದೆ ಅಂದ್ರೆ ಇದು ಮೆದುಳು ಪ್ರಾಬ್ಲಮ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಕೈ ಕಾಲು ಬಿದ್ದಿದೆ ಅಂದ್ರೆ ಕೈ ಉಜ್ಜೋದು ಕಾಲು ಉಜ್ಜೋದ್ರಿಂದ ಏನಾಗಲ್ಲ. ಸೊ ಕೈಗೆ ಕಾಲಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಟ್ರೈ ಮಾಡ್ತಾರೆ, ದಟ್ ಈಸ್ ನಾಟ್ ರೈಟ್. ಸೊ ಸ್ಟ್ರೋಕ್ ಬಂದಿದೆ ಅಂದ್ರೆ ಮೆದುಳಲ್ಲೇ ತೊಂದರೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನೊಂದೇನಂದ್ರೆ ಎಷ್ಟು ಮಾಡಿದ್ರು ಒಂದೊಂದು ಬಿಗ್ ಸ್ಟ್ರೋಕ್ಸ್ ಇರುತ್ತೆ, ದೊಡ್ಡ ಸ್ಟ್ರೋಕ್ ಆಗಿ ಡ್ಯಾಮೇಜ್ ಜಾಸ್ತಿ ಇರುತ್ತೆ ಮೆದುಳಲ್ಲಿ, ಅವ್ರಿಗೂ ಕೈ ಕಾಲು ಇಂಪ್ರೂವ್ಮೆಂಟ್ ಬರಲ್ಲ. ಮತ್ತೆ ಏನಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಟ್ರೀಟ್ಮೆಂಟ್ ನಿಲ್ಲಿಸ್ಬಿಡ್ತಾರೆ. ಸ್ಟ್ರೋಕ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಆಲ್ರೆಡಿ ಆಗಿರುವ ಸ್ಟ್ರೋಕ್ಗಲ್ಲ, ಫ್ಯೂಚರ್ ಸ್ಟ್ರೋಕ್ಸ್ ಬರದಂಗೆ ಕೊಡೋದು. ಆಲ್ರೆಡಿ ಡ್ಯಾಮೇಜ್ ಆಗಿರೋದು ಕೈ ಕಾಲನ, ಅದು ಫಿಸಿಯೋಥೆರಪಿ ಮಾಡಿ ಮಾಡಿ ಮಾಡಿ ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು. ಅಂಡ್ ಸ್ಟ್ರೋಕ್ ಟ್ಯಾಬ್ಲೆಟ್ಸ್ ಅಂತೂ ಲೈಫ್ ಲಾಂಗ್ ತಗೋಬೇಕು.
1: ಮತ್ತೆ ಇದಲ್ಲದೇನೆ ಮೆದುಳಿನ ಆರೋಗ್ಯ, ಏನಾದ್ರೂ ಮೆದುಳಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಹೇಳಿದ ಹಾಗೆ ಕಾರಣಗಳು ಬೇರೆ ಬೇರೆ ಇದೆ, ಆದ್ರೆ ಇದೆಲ್ಲವೂ ಸೇರಿ ಮೆದುಳಿಗೆ ತೊಂದರೆ ಆದಾಗ ಈ ತರದ ಕಾಯಿಲೆಗಳು ಬರುತ್ತೆ. ಮೆದುಳಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಎಲ್ರು?
0: ಮೆದುಳಿನ ಆರೋಗ್ಯ ಫಸ್ಟ್ ಥಿಂಗ್ ನಮ್ಮ ಊಟ, ಊಟ ತಿಂಡಿಯಲ್ಲಿ ಫಸ್ಟ್ ಟೈಮ್ ಟೈಮ್ಗೂ ಊಟ ಮಾಡೋದು. ಅಂಡ್ ಮೆದುಳಿಗೆ ಏನಂದ್ರೆ ಯಾವಾಗ್ಲೂ ಕಂಟಿನ್ಯೂಸ್ ಗ್ಲೂಕೋಸ್ ಸಪ್ಲೈ ಅನ್ನೋದು ಬೇಕು, ಅಂದ್ರೆ ನಾವು ತಗೊಳ್ಳೋ ಆಹಾರದಿಂದಾನೇ ಅದಕ್ಕೆ ಫುಡ್ ಬರೋದು, ಮೆದುಳಿಗೆ ಎನರ್ಜಿ ಬರೋದು. ಇದಕ್ಕೆ ತುಂಬಾ ಜನರಿಗೂ ಖಾಲಿ ಹೊಟ್ಟೆಯಲ್ಲಿರುವಾಗ ತಲೆನೋವುಗಳು ಶುರು ಆಗುತ್ತೆ. ಸೊ ಟೈಮ್ ಟೈಮ್ಗೂ ಫುಡ್ ತಗೊಳ್ಳೋದು, ಅದು ಫಸ್ಟ್ ಫುಡ್ ಟೈಮಿಂಗ್ಸ್. ಸೆಕೆಂಡ್ ಏನು ಅಂದ್ರೆ ಕ್ವಾಲಿಟಿ ಆಫ್ ಫುಡ್, ನಾವು ತಗೊಳ್ಳೋದು ಆದಷ್ಟು ಫ್ರೆಶ್ ಫುಡ್, ಮೇಡ್ ಅಟ್ ಹೋಮ್ ಮೇಡ್ ಫುಡ್, ಅವಾಯ್ಡ್ ಜಂಕ್ ಫುಡ್. ಫ್ರೆಶ್ ಫುಡ್ ಅಂದ್ರೆ ವೆಜಿಟೇಬಲ್ಸ್, ಫ್ರೂಟ್ಸ್, ಆಮೇಲೆ ಡೈರಿ ಅಂದ್ರೆ ಮಿಲ್ಕ್ ಪ್ರಾಡಕ್ಟ್ಸ್, ಇದು ಇರೋ ತರ ತಗೋಬೇಕು. ಅಂಡ್ ಪ್ರೋಟೀನ್ ರಿಚ್ ಫುಡ್ ತಗೋಬೇಕು. ಡ್ರೈ ಫ್ರೂಟ್ಸ್, ಮೆದುಳಿಗೆ ಡ್ರೈ ಫ್ರೂಟ್ಸ್ ಲೈಕ್ ವಾಲ್ನಟ್ಸ್, ಪಿಸ್ತಾ, ಇದರಲ್ಲಿ ಒಳ್ಳೆ ಫ್ಯಾಟಿ ಆಸಿಡ್ಸ್ ಇದು ಇರುತ್ತೆ. ಅಂಡ್ ಫಿಶ್ ತಗೊಳ್ಳೋವರಿಗೆ ಫಿಶ್ ಇಸ್ ಅ ಗುಡ್ ಸೋರ್ಸ್ ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಅದು ಬ್ರೈನ್ ಹೆಲ್ತ್ಗೆ ಇಂಪಾರ್ಟೆಂಟ್. ಫಿಶ್ ತಗೋತಿಲ್ಲ ಅಂದ್ರೆ ದೇ ಕ್ಯಾನ್ ಕನ್ಸ್ಯೂಮ್ ವಾಲ್ನಟ್ಸ್, ಇದು ತಗೋಬಹುದು, ವಾಲ್ನಟ್ಸ್ ಅಂಡ್ ಪಿಸ್ತಾ ಅಂಡ್ ಅದರ್ ಡ್ರೈ ಫ್ರೂಟ್ಸ್. ಸೆಕೆಂಡ್ ಥಿಂಗ್ ಸ್ಲೀಪ್, ನಿದ್ದೆ. ಸೊ ನಿದ್ದೆ ಅನ್ನೋದು ಮೆದುಳು ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್. ನಿದ್ದೆ ಅಲ್ಲಿ ಏನಾಗತ್ತೆ ಅಂದ್ರೆ ನಾವು ನಿದ್ದೆ ಮಾಡ್ತಿರುವಾಗ ಬ್ರೈನ್ ರೆಸ್ಟ್ ತಗೊಳತ್ತೆ. ಸೊ ಬ್ರೈನ್ ಅಲ್ಲಿ ಇರುವ ಮಾಲಿನ ವೇಸ್ಟ್ ಮೆಟೀರಿಯಲ್ಸ್ ಅಲ್ಲ ಅದೆಲ್ಲ ಏನಾಗುತ್ತೆ ನಾವು ನಿದ್ದೆ ಮಾಡ್ತಿರುವಾಗ ಕ್ಲಿಯರ್ ಆಗ್ಬಿಡತ್ತೆ. ಸೊ ಕ್ಲಿಯರ್ ಆಗ್ಬಿಟ್ಟು ಬ್ಲಡ್ ಇಂದ ಯೂರಿನ್ ಅಲ್ಲಿ ಹೋಗ್ಬಿಡತ್ತೆ. ಸೊ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಆ ವೇಸ್ಟ್ ಎಲ್ಲ ಹಂಗಂಗಂಗೆ ಅಕ್ಯುಮುಲೇಟ್ ಆಗತ್ತೆ. ಇದರಿಂದ ಏನು ಗೊತ್ತಾಗಿದೆ ಅಂದ್ರೆ ನಿದ್ದೆ ಕಡಿಮೆ ಮಾಡುವವರಿಗೆ ಡೆಮೆನ್ಷಿಯಾ ಅಂದ್ರೆ ಮರುವಿನ ಕಾಯಿಲೆ ಜಾಸ್ತಿ ಬರಕ್ಕೆ ಚಾನ್ಸ್ ಇದೆ. ಸೊ ನಿದ್ದೆ ಕಡಿಮೆ ಮಾಡಂಗಿಲ್ಲ, ಫುಡ್ ಟೈಮ್ ಟೈಮ್ಗೂ ತಗೋಬೇಕು. ಅಂಡ್ ಎಕ್ಸಸೈಸ್, 35-40 minutes ಆಫ್ ಎಕ್ಸಸೈಸ್. ಎಕ್ಸಸೈಸ್ ಮಾಡೋದರಿಂದ ಏನಾಗುತ್ತೆ ಬ್ರೈನ್ ಆಕ್ಟಿವ್ ಆಗುತ್ತೆ, ಬ್ರೈನ್ಗೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಎಕ್ಸಸೈಸ್ ಇಂದ ಕೊಲೆಸ್ಟ್ರಾಲ್, ಶುಗರ್, ಬಿ ಪಿ ಇದೆಲ್ಲ ಕಂಟ್ರೋಲಲ್ಲಿ ಇರುತ್ತೆ. ಸೊ ಅದರಿಂದನೂ ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಾವು ಕಾನ್ಸ್ಟೆಂಟ್ ಆಗಿ ಏನಂದ್ರೆ ಬ್ರೈನ್ಗೂ ಸ್ಟಿಮ್ಯುಲಸ್ ಕೊಡಬೇಕು.

0: ಅಂದರೆ ಸುಡೋಕು, ಪಜಲ್ಸ್ ಈ ಥರ. ಸುಮ್ಮನೆ ರೀಲ್ಸ್ ನೋಡೋದು ಬದಲು ಫ್ರೀ ಟೈಮ್ ಸಿಕ್ಕಿದ್ರೆ ಏನಾದರೂ ಬುಕ್ ಓದೋದು, ಎಸ್ಪೆಷಲಿ ಮರವಿನ ಕಾಯಿಲೆ ಶುರು ಆಗ್ತಿರೋವರೆಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಒಳ್ಳೆ ಮ್ಯೂಸಿಕ್ ಕೇಳೋದು, ನಮಗೂ ಯಾವ ಥರ ಮ್ಯೂಸಿಕ್ ಇಷ್ಟ ಇರುತ್ತೋ, ಮ್ಯೂಸಿಕ್ ಆಲ್ಸೋ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಬ್ರೈನ್ ಹೆಲ್ತ್. ಯೋಗ, ಮೆಡಿಟೇಷನ್ ಇದೆಲ್ಲ ನಾರ್ಮಲ್ ಬ್ರೈನ್ ನಾರ್ಮಲ್ ಹೆಲ್ತಲ್ಲಿ ಇರೋಕ್ಕೆ ಇಟ್ ವಿಲ್ ಹೆಲ್ಪ್ ಎ ಲಾಟ್.
1: ತುಂಬ ಧನ್ಯವಾದಗಳು. ಇದುವರೆಗೆ ಅಪಸ್ಮಾರ ಮತ್ತು ಲಕ್ವ, ಎಪಿಲೆಪ್ಸಿ ಮತ್ತು ಸ್ಟ್ರೋಕ್ ಅಂತ ಏನು ಹೇಳ್ತೀವಿ ಅದಕ್ಕೆ ಕುರಿತಂಗೆ, ಮತ್ತು ಉಳಿದಂತೆ ಮೆದುಳಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು.
0: ಥ್ಯಾಂಕ್ಸ್ ಮೇಡಮ್.
2: ಇದುವರೆಗೆ ಅಪಸ್ಮಾರ ಹಾಗೂ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಹಾಸನದ ಡಾಕ್ಟರ್ ವತ್ಸಲಾ ಲಕ್ಷ್ಮಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಸಮಯ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಯೋಜನೆ ಕುರಿತು ಈಗ ಮಾತನಾಡುವವರು ಮಾರುತಿ ಪ್ರಸನ್ನ ಅವರು.
2: ಇಂದಿನ ಕಾಲದ ಉದ್ಯೋಗ ಪುರುಷ ಲಕ್ಷಣ ಎಂಬ ಮನೋಭಾವನೆಯು ಇಂದು ಉದ್ಯೋಗ ಮಾನವ ಲಕ್ಷಣ ಎಂಬ ನಿರ್ಧಾರಕ್ಕೆ ನಮ್ಮ ಸಾಮಾಜಿಕ ವ್ಯವಸ್ಥೆ ತಲುಪಿದೆ. ಆದರೆ 2010 ನಂತರದ ಕಾಲಘಟ್ಟದಿಂದ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಕೆಲಸ ಹುಡುಕುವವರಾಗುವ ಬದಲು ಕೆಲಸ ನೀಡುವವರಾಗುವುದು ಮುಖ್ಯ. ಅಂದರೆ ಉದ್ಯಮಿಯಾಗುವುದು ಅತ್ಯಂತ ಗೌರವಾನ್ವಿತ ಮತ್ತು ಲಾಭದಾಯಕ ನಿರ್ಧಾರವಾಗಿದೆ. ಇಂದು ಉದ್ಯೋಗಗಳನ್ನು ಪಡೆಯಲು ಹಲವಾರು ಕಂಪನಿಗಳು ಸಂಸ್ಥೆಗಳು ವಿಪುಲವಾಗಿವೆ. ಯುವಜನರು ಹೊಸ ಆಲೋಚನೆಗಳೊಂದಿಗೆ ಕಡಿಮೆ ಬಂಡವಾಳದೊಂದಿಗೆ ಸ್ವಂತ ಉದ್ಯಮ ಮತ್ತು ಸ್ಟಾರ್ಟ್ಅಪ್ ಆರಂಭಿಸಲು ಬಯಸಿದರೆ ಅವರು ಯಶಸ್ವಿಯಾಗಲು ಅನುಸರಿಸಬೇಕಾದ ಕೌಶಲ್ಯಗಳಿವೆ. ಉದ್ಯಮಶೀಲತೆಯು ಕೇವಲ ಹಣ ಸಂಪಾದನೆಯ ಮಾರ್ಗವಲ್ಲ, ಅದು ದೇಶದ ಆರ್ಥಿಕತೆಯನ್ನು, GDP, ರಾಷ್ಟ್ರೀಯ ಆದಾಯಗಳನ್ನು ಬೆಳೆಸುವ ಮತ್ತು ಸಮಾಜಕ್ಕೆ ಹೊಸ ದಿಕ್ಕು ನೀಡುವ ಶಕ್ತಿಯಾಗಿದೆ. ಶಿಸ್ತು, ನಿರಂತರ ಪರಿಶ್ರಮ ಮತ್ತು ಗ್ರಾಹಕರ ಮೇಲಿನ ಗೌರವ ನಿಮ್ಮನ್ನು ಯಶಸ್ವಿ ಉದ್ಯಮಿಯನ್ನಾಗಿ ಮಾಡುತ್ತದೆ. ಸರಿಯಾದ ಆಲೋಚನೆ, ಮಾರುಕಟ್ಟೆಯ ಸರಿಯಾದ ತಿಳುವಳಿಕೆ, ಸಣ್ಣ ಮಟ್ಟದಿಂದ ಉದ್ಯಮ ಆರಂಭ, ಸೋಲನ್ನು ಎದುರಿಸುವ ಧೈರ್ಯ ಮೊದಲಾದ ಮನಸ್ಥಿತಿಗಳು ಉದ್ಯಮಿಯಾಗಲು ಪ್ರೇರಣೆ ಒದಗಿಸುತ್ತದೆ. ಈ ಎಲ್ಲ ಕಾರ್ಯಯೋಜನೆಗಳಿಗೆ 2015 ಕೇಂದ್ರ ಸರ್ಕಾರವು 16 ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಸಿದ್ಧಪಡಿಸಿ ವಿಕಸಿತ ಭಾರತದ ನಿರ್ಮಾಣಕ್ಕೆ ಕಂಕಣಬದ್ಧವಾಗಿ ಆರ್ಥಿಕ ಸ್ವಾವಲಂಬನೆಯನ್ನು ದೇಶದ ಜನತೆಗೆ ನೀಡಲು ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಅವುಗಳಲ್ಲಿ ಪ್ರಮುಖವಾದ ಯೋಜನೆ ಸ್ಟ್ಯಾಂಡಪ್ ಇಂಡಿಯಾ. ಈ ಯೋಜನೆಯು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಒಂದು ಪ್ರಮುಖ ಉಪಕ್ರಮವಾಗಿದೆ. ಸಮಾಜದ ಕೆಳಹಂತದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು ಮತ್ತು ಇದುವರೆಗೆ ಸರಿಯಾದ ಆರ್ಥಿಕ ನೆರವು ಸಿಗದ ಜನರಿಗೆ ತಮ್ಮದೇ ಆದ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಧನಸಹಾಯ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ ಪ್ರಕಾರ ದೇಶದ ಎಲ್ಲ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕ್ಗಳ ಪ್ರತಿಯೊಂದು ಬ್ಯಾಂಕ್ ಶಾಖೆಯು ಕನಿಷ್ಠ ಇಬ್ಬರಿಗೆ ಸಾಲ ಸೌಲಭ್ಯವನ್ನು ನೀಡಬೇಕು. ಒಬ್ಬರು ಮಹಿಳಾ ಉದ್ಯಮಿ ಮತ್ತು ಇನ್ನೊಬ್ಬರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಉದ್ಯಮಿಯೇ ಆಗಿರಬೇಕು ಎಂಬ ಷರತ್ತು ಮಾಡಿ ಮಹಿಳಾ ಮತ್ತು ಶೋಷಿತರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದೇ ಆಗಿದೆ. ಭಾರತದಲ್ಲಿ ಸಮಗ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಭಾರತ ಸರ್ಕಾರವು 5 ಏಪ್ರಿಲ್ 2016 ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯನ್ನು ಆರಂಭಿಸಿತು. ಈ ಯೋಜನೆಯನ್ನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಾದ ಪರಿಶಿಷ್ಟಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಉದ್ಯಮಿಗಳಿಗೆ ಹೊಸ ಉದ್ಯಮಗಳನ್ನು ಆರಂಭಿಸಲು ಆರ್ಥಿಕ ನೆರವು ಹಾಗೂ ಬ್ಯಾಂಕ್ ಸಾಲವನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಪ್ರತಿಯೊಂದು ಬ್ಯಾಂಕ್ ಶಾಖೆಯು ಎಸ್ಸಿ ಮತ್ತು ಎಸ್ಟಿ ಉದ್ಯಮಿ ಹಾಗೂ ಮಹಿಳಾ ಉದ್ಯಮಿಗೆ ಸಾಲ ನೀಡಲು ಪ್ರೋತ್ಸಾಹಿಸಲಾಗುತ್ತದೆ. ಹೊಸ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ಸ್ವಯಂ ಉದ್ಯೋಗವನ್ನು ಹೆಚ್ಚಿಸುವುದು, ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಮತ್ತು ದೇಶದ ಆರ್ಥಿಕತೆಗೆ ಕೊಡುಗೆ ನೀಡುವುದು ಈ ಯೋಜನೆಯ ಪ್ರಮುಖ ಆಶಯವಾಗಿದೆ. ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಎಲ್ಲ ವರ್ಗದ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದೇ ಈ ಯೋಜನೆಯ ಪ್ರಮುಖ ಸದುದ್ದೇಶ. ಇದರ ಬಹುಮುಖ್ಯವಾಗಿರುವಂತಹ ಉದ್ದೇಶಗಳು ಹೊಸ ಉದ್ಯಮಗಳನ್ನು ಸ್ಥಾಪಿಸಲು ಹಣಕಾಸಿನ ನೆರವು ಒದಗಿಸುವುದು, ಸ್ವಯಂ ಉದ್ಯೋಗ ಮತ್ತು ಉದ್ಯೋಗ ಸೃಷ್ಟಿ ಹೆಚ್ಚಿಸುವುದು, ಬ್ಯಾಂಕ್ ಸಾಲವನ್ನು ಸುಲಭವಾಗಿ ಪಡೆಯಲು ಅವಕಾಶ ಕಲ್ಪಿಸುವುದು, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯಮ ಅಭಿವೃದ್ಧಿಯನ್ನು ಉತ್ತೇಜಿಸುವುದು, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಬಲಪಡಿಸುವುದು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬೆಳವಣಿಗೆಗೆ ಬೆಂಬಲ ನೀಡುವುದು, ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನು ಉತ್ತೇಜಿಸುವುದು, ದೇಶದಲ್ಲಿ ಉದ್ಯಮಶೀಲತೆ ಮತ್ತು ನವೀನತೆಯನ್ನು ಪ್ರೋತ್ಸಾಹಿಸುವುದು, ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಬೆಂಬಲ ನೀಡುವುದೇ ಆಗಿದೆ. ಈ ಯೋಜನೆಯಲ್ಲಿ ಹಣಕಾಸು ನೆರವು ಪಡೆಯಲು ಕೆಲವು ನಿರ್ದಿಷ್ಟ ಅರ್ಹತೆಗಳನ್ನು ಕಡ್ಡಾಯಗೊಳಿಸಲಾಗಿದೆ. ಅವುಗಳೆಂದರೆ ಅರ್ಜಿದಾರರ ವಯಸ್ಸು 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರಬೇಕು. ಅರ್ಜಿದಾರರು ಕಡ್ಡಾಯವಾಗಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರಾಗಿರಬೇಕು ಹಾಗೂ ಮಹಿಳೆಯರಾಗಿರಬೇಕು. ಉದ್ಯಮವು ಮೊದಲ ಬಾರಿಗೆ ಆರಂಭಿಸುವ ಉದ್ಯಮವಾಗಿರಬೇಕು. ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗೆ ಉದ್ದೇಶಪೂರ್ವಕ ಸಾಲ ಬಾಕಿದಾರರಾಗಿರಬಾರದು. ಅಗತ್ಯ ದಾಖಲೆಗಳು ಮತ್ತು ಯೋಜನಾ ವರದಿಯನ್ನು ಸಲ್ಲಿಸಬೇಕು. ಸಾಲದ ಮೊತ್ತ 10 ಲಕ್ಷದಿಂದ 1 ಕೋಟಿವರೆಗೆ ನೀಡಲಾಗುವುದು. ಉತ್ಪಾದನೆ, ಸೇವೆ, ವ್ಯಾಪಾರ ಮತ್ತು ಕೃಷಿ ಸಂಬಂಧಿತ ಉದ್ಯಮಗಳಿಗೆ ಈ ಯೋಜನೆ ಪ್ರಮುಖವಾಗಿ ಅನ್ವಯವಾಗುತ್ತದೆ. ಯೋಜನಾ ವೆಚ್ಚದ ಒಂದು ಭಾಗವನ್ನು ಫಲಾನುಭವಿಯು ಸ್ವಂತ ಬಂಡವಾಳಗೆ ಹೂಡಬೇಕು. ಗರಿಷ್ಠ 7 ವರ್ಷಗಳ ಕಾಲ ಸಾಲದ ಮರುಪಾವತಿಯ ಅವಧಿಯಿದೆ. ಅಗತ್ಯವಿದ್ದಲ್ಲಿ 18 ತಿಂಗಳವರೆಗೆ ಮೊರಾಟೋರಿಯಂ ಸೌಲಭ್ಯವನ್ನು ಸಹ ಬ್ಯಾಂಕು ನೀಡುತ್ತದೆ. ಉದ್ಯಮಿಗಳಿಗೆ ತಾವು ಆರಂಭಿಸುವ ಉದ್ಯಮದ ಬಗೆಗೆ ತರಬೇತಿ, ಕೌಶಲ್ಯಾಭಿವೃದ್ಧಿ, ಮಾರ್ಗದರ್ಶನ ಮತ್ತು ಸಲಹೆಯನ್ನು ನೀಡಲಾಗುತ್ತದೆ. ಬ್ಯಾಂಕುಗಳ ಮೂಲಕ ಪಾರದರ್ಶಕವಾಗಿ ಸಾಲ ವಿತರಣೆ ನೀಡುವುದು ಈ ಯೋಜನೆಯಲ್ಲಿ ಪ್ರಮುಖವಾಗಿ ಇದೆ. ಹೊಸ ಉದ್ಯಮ ಆರಂಭಿಸಲು ಸುಲಭವಾಗಿ ಹಣಕಾಸಿನ ನೆರವು ನೀಡುವುದು, ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗಲು ಸಹಾಯ ಮಾಡುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು, ಸ್ಥಳೀಯ ಉತ್ಪಾದನೆ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪ್ರೇರಣೆ ನೀಡುವುದು, ದೇಶದ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ನೆರವು ನೀಡುವುದೇ ಈ ಯೋಜನೆಯ ಪ್ರಮುಖ ಉದ್ದೇಶ. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯು ಭಾರತದಲ್ಲಿ ಸಮಗ್ರ ಮತ್ತು ಸಮಾನ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವ ಪ್ರಮುಖ ಯೋಜನೆಯಾಗಿದೆ. ವಿಶೇಷವಾಗಿ ಮಹಿಳೆಯರು ಮತ್ತು ಪರಿಶಿಷ್ಟಜಾತಿ ಪರಿಶಿಷ್ಟ ಪಂಗಡದ ಉದ್ಯಮಿಗಳಿಗೆ ಸ್ವಂತ ಉದ್ಯಮ ಆರಂಭಿಸಲು ಈ ಯೋಜನೆ ಉತ್ತಮ ಅವಕಾಶ ಒದಗಿಸುತ್ತದೆ. ಉದ್ಯೋಗ ಸೃಷ್ಟಿ, ಸ್ವಾವಲಂಬನೆ, ಉದ್ಯಮಶೀಲತೆ ಮತ್ತು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಈ ಯೋಜನೆಯ ಮಹತ್ವ ಪಾತ್ರವನ್ನು ವಹಿಸುತ್ತದೆ. ಈ ಯೋಜನೆಯ ಮೂಲಕ ಉದಯೋನ್ಮುಖ ಉದ್ಯಮಿಯಾಗಿ ವೃತ್ತಿಯನ್ನು ರೂಪಿಸಿ ಉದ್ಯೋಗದಾತರಾಗುವುದಕ್ಕೆ ಅವಕಾಶವಿದೆ. ಇನ್ನೇಕೆ ತಡ, ಆತ್ಮವಿಶ್ವಾಸದಿಂದ ನಿಮ್ಮ ಕನಸಿನ ಉದ್ಯಮವನ್ನು ಪ್ರಾರಂಭಿಸಲು ಮನಸ್ಸು ಮಾಡಿ. ಹೆಚ್ಚಿನ ಮಾಹಿತಿಗೆ ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಾಲಯದ ವೆಬ್ಸೈಟ್ ಹಾಗೂ ನಿಮ್ಮ ಹತ್ತಿರದ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕ್ಗಳನ್ನು ಸಂಪರ್ಕಿಸಿ. ಉದ್ಯೋಗ ನಿರೀಕ್ಷಿಸುವ ನಿರುದ್ಯೋಗಿಗಳಿಗೆ ಉದ್ಯೋಗದಾತರಾಗಿಯೇ ಜೀವನ ನಡೆಸುವುದಕ್ಕೆ ಅವಕಾಶವಿದೆ.
1: ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಮಾರುತಿ ಪ್ರಸನ್ನ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
0: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಹರಿಯಾಣದ ಜಿಂದ್ನಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ದ ವಿಮಾನಗಳು. ಹಾಗೂ ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ದಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿದೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನಿಂದಾಗಿ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವು ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ, ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು, 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಇಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು, ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ರೈಲಿನ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ ಪ್ರವಾಸದ ಭಾಗವಾಗಿ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಹರಿಯಾಣದ ಜಿಂದ್ನಲ್ಲಿ ಹೈಡ್ರೋಜನ್ ರೈಲಿನ ಲೋಕಾರ್ಪಣೆಯೊಂದಿಗೆ ಇತಿಹಾಸ ಸೃಷ್ಟಿಸಲಾಗಿದೆ. ಇನ್ನು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಲ್ಲಿ 2 ವೈದ್ಯಕೀಯ ಕಾಲೇಜುಗಳು ಸೇರಿವೆ ಎಂದರು. ಹರಿಯಾಣ ಪ್ರವಾಸದ ಬಳಿಕ ಪ್ರಧಾನಿ ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ದಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಪ್ರಧಾನಿ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು, ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡ್ ವಿಭಾಗದ ತಿರೂರ್, ತಲಶೇರಿ

0: ಪರಪ್ಪನಂಗಡಿ ಮತ್ತು ನೀಲಾಂಬೂರ್ ರೋಡ್ ರೈಲು ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಇದೇ 19ರಂದು ಸಂಸತ್ತಿನ ಉಭಯ ಸದನಗಳ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯನ್ನು ಕರೆದಿದೆ. ಅಧಿವೇಶನದ ಅವಧಿಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳು ಯಾವುದೇ ಅಡ್ಡಿಯಿಲ್ಲದೆ ಸುಗಮವಾಗಿ ನಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಈ ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲಿದೆ. ಸರ್ವಪಕ್ಷ ಸಭೆಯಲ್ಲಿ ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಮುಂದಿನ ತಿಂಗಳ 13ರವರೆಗೆ ಮುಂದುವರಿಯಲಿದೆ. ಈ ಬಾರಿಯ ಸುದೀರ್ಘ ಅಧಿವೇಶನದಲ್ಲಿ ಹಲವು ಪ್ರಮುಖ ಮತ್ತು ನಿರ್ಣಾಯಕ ವಿಧೇಯಕಗಳನ್ನು ಚರ್ಚೆಗೆ ಹಾಗೂ ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಭಾರತೀಯ ನಾವಿಕರನ್ನು ಮುಂದಿನ ಆದೇಶದವರೆಗೆ ನಿಯೋಜಿಸದಂತೆ ಹಡಗು ಮಾಲೀಕರು ಹಾಗೂ ನಿರ್ವಹಣಾ ಸಂಸ್ಥೆಗಳು ಹಾಗೂ ನೇಮಕಾತಿ ಮತ್ತು ನಿಯೋಜನಾ ಸೇವಾ ಪರವಾನಗಿ ಹೊಂದಿರುವ ಸಂಸ್ಥೆಗಳಿಗೆ ಸಾಗರ ಆಡಳಿತ ಮಹಾನಿರ್ದೇಶನಾಲಯ DGMA ನಿರ್ದೇಶನ ನೀಡಿದೆ. ಗಲ್ಫ್ ಪ್ರದೇಶದಲ್ಲಿ ಉಲ್ಬಣಗೊಂಡಿರುವ ಭದ್ರತಾ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಭದ್ರತೆಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವಂತೆ DGMA ಸಲಹೆ ನೀಡಿದೆ. ಭಾರತೀಯ ನಾವಿಕರ ಸುರಕ್ಷತೆ, ಭದ್ರತೆ ಮತ್ತು ಕಲ್ಯಾಣ ಹಾಗೂ ಭಾರತೀಯ ಹಡಗುಗಳ ರಕ್ಷಣೆ DGMAಗೆ ಅತ್ಯಂತ ಆದ್ಯತೆಯ ವಿಷಯವಾಗಿದೆ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಆಸ್ಟ್ರೇಲಿಯಾ ವಾಯುಪಡೆ ಆಯೋಜಿಸಿರುವ ಬಹುರಾಷ್ಟೀಯ ಜಂಟಿ ಸಮರಾಭ್ಯಾಸ ಪಿಚ್ ಬ್ಲಾಕ್ 2026ರಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಾಯುಪಡೆಯ ತುಕಡಿಯು ಆಸ್ಟ್ರೇಲಿಯಾ ತಲುಪಿದೆ. ಈ ತುಕಡಿಯು 4 ರಫೇಲ್ ಯುದ್ದ ವಿಮಾನಗಳು, 2 C-17 ಸಾರಿಗೆ ವಿಮಾನಗಳು ಮತ್ತು 120ಕ್ಕೂ ಹೆಚ್ಚು ವಾಯುಯೋಧರನ್ನು ಒಳಗೊಂಡಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ರಕ್ಷಣಾ ಸಹಕಾರವನ್ನು ವಿಸ್ತರಿಸುವ ನಿಟ್ಟನಲ್ಲಿ ಈ ನಿಯೋಜನೆ ಪ್ರಮುಖವಾಗಿದೆ. ಮುಂದಿನ 3 ವಾರಗಳ ಕಾಲ ನಡೆಯಲಿರುವ ಈ ಜಂಟಿ ತರಬೇತಿಯಲ್ಲಿ ಭಾರತೀಯ ವಾಯುಪಡೆಯು ಇಂಡೋ ಪೆಸಿಫಿಕ್ ಮತ್ತು ಯುರೋಪ್ ವಲಯದ ದೇಶಗಳೊಂದಿಗೆ ಪರಸ್ಪರ ಕಾರ್ಯಾಚರಣಾ ಸಾಮರ್ಥ್ಯ ಹಾಗೂ ವೈಮಾನಿಕ ಯುದ್ದ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳಲಿದೆ. ಈ ಸಮರಾಭ್ಯಾಸವು ಇದೇ 20ರಿಂದ ಆಗಸ್ಟ್ 7ರವರೆಗೆ ಉತ್ತರ ಆಸ್ಟ್ರೇಲಿಯಾದ ವಾಯುನೆಲೆಗಳಲ್ಲಿ ಜರುಗಲಿದೆ. ಗೋವಾ ಸರ್ಕಾರ ಕ್ಯಾಸಿನೋಗಳ ಕಾರ್ಯಾಚರಣೆಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದ್ದು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಕ್ಯಾಸಿನೋ ಆಟದ ಪ್ರವೇಶಗಳಿಗೆ ಪ್ರವೇಶ ನಿಷೇಧಿಸಿದೆ. ಈ ಸಂಬಂಧ ಗೃಹ ಇಲಾಖೆ ಅಧಿಸೂಚನೆ ಹೊರಡಿಸಿ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಅಧಿಸೂಚನೆಯಲ್ಲಿ ಸಮುದ್ರದಲ್ಲಿರುವ ಕ್ಯಾಸಿನೋ ಹಡಗುಗಳ ಪರವಾನಗಿ ಶುಲ್ಕ ಪಾವತಿಗೆ ಸಂಬಂಧಿಸಿದಂತೆ ಕೂಡ ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ನಿಗದಿತ ಅವಧಿಯೊಳಗೆ ವಾರ್ಷಿಕ ಪರವಾನಗಿ ಶುಲ್ಕ ಪಾವತಿಸಲು ವಿಫಲವಾಗುವ ಕಡಲಾಚೆಯ ಕ್ಯಾಸಿನೋ ನಿರ್ವಾಹಕರು 18%ರಷ್ಟು ದಂಡವನ್ನು ಪಾವತಿಸಬೇಕಾಗುತ್ತದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಹಾಲ್ ತಾನಿ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿ ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾಜಿ ಅಮೀರ್ ಅವರ ಶಾಶ್ವತ ಪರಂಪರೆ ಭಾರತ ಮತ್ತು ಕತಾರ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಇನ್ನಷ್ಟು ಬಲಪಡಿಸುವಲ್ಲಿ ಮಾರ್ಗದರ್ಶಕವಾಗಲಿದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ನ್ಯಾಯ ದಿನವನ್ನು ಇಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ನ್ಯಾಯವನ್ನು ಬೆಂಬಲಿಸುವುದು, ಅಪರಾಧ ಸಂತ್ರಸ್ತರ ಹಕ್ಕುಗಳನ್ನು ಉತ್ತೇಜಿಸುವುದು ಹಾಗೂ ವಿಶ್ವದ ಶಾಂತಿ, ಭದ್ರತೆ ಮತ್ತು ಜನರ ಕಲ್ಯಾಣಕ್ಕೆ ಧಕ್ಕೆ ತರುವ ಅಪರಾಧಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ದೇಶದಲ್ಲಿ ಹಾಕಿ ಕ್ರೀಡೆಯ ಅಭಿವೃದ್ದಿ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹಾಕಿ ಇಂಡಿಯಾ ನಾಳೆಯಿಂದ ದೇಶವ್ಯಾಪಿ ತರಬೇತಿ ಮತ್ತು ಕ್ರೀಡಾ ರೆಫ್ರಿಗಳ ಶಿಕ್ಷಣ ಪಥ ಕಾರ್ಯಾಗಾರಗಳನ್ನು ಆರಂಭಿಸಲಿದೆ. ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ ಕಲಿಕಾ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ರೂಪಿಸಲಾದ ಈ ಕಾರ್ಯಾಗಾರಗಳಲ್ಲಿ ಆಧುನಿಕ ತರಬೇತಿ ವಿಧಾನಗಳು, ತಾಂತ್ರಿಕ

ಜ್ಞಾನ ಹಾಗೂ ತೀರ್ಪುಗಾರಿಕೆಯ ನೂತನ ಮಾನದಂಡಗಳ ಕುರಿತು ಭಾಗವಹಿಸುವವರಿಗೆ ತರಬೇತಿ ನೀಡಲಾಗುತ್ತದೆ. ಈ ಉಪಕ್ರಮ ತರಬೇತಿ ಮತ್ತು ತಾಂತ್ರಿಕ ಅಧಿಕಾರಿಗಳ ಜ್ಞಾನ ಹಾಗೂ ಕೌಶಲ್ಯವನ್ನು ವೃದ್ಧಿಸುವುದರ ಜೊತೆಗೆ ದೇಶಾದ್ಯಂತ ವ್ಯವಸ್ಥಿತ ಹಾಕಿ ಶಿಕ್ಷಣವನ್ನು ಉತ್ತೇಜಿಸುವ ಗುರಿ ಹೊಂದಿದೆ. ಕಾರ್ಯಕ್ರಮದಡಿ ಕೋಚ್ಗಳು ಮತ್ತು ತಾಂತ್ರಿಕ ಅಧಿಕಾರಿಗಳಿಗಾಗಿ ಪ್ರತ್ಯೇಕ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರಿಯಾಣದ ಜಿನ್ನಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ದ ವಿಮಾನಗಳು. ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ದಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 1:20. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಭಾಗೀರ ಚಿತ್ರದ ಗೀತೆಯನ್ನು. ಅನಿರುದ್ಧ ಶಾಸ್ತ್ರಿಯವರ ದನಿಯಲ್ಲಿ ಕಿನ್ನಾಳ್ ರಾಜ್ ಅವರ ಗೀತರಚನೆಗೆ ಬಿ ಆಜನೇಶ್ ಲೋಕನಾಥ್ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಮುಸ್ಸಂಜೆ ಮಾತು ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ರಾಮ್ ನಾರಾಯಣ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಶ್ರೀಧರ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 1:30 ಈಗ ಚೈತ್ರವನ ಕಾರ್ಯಕ್ರಮ ಪ್ರಸಾರವಾಗುವುದು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಪ್ರಿಯ ಕೇಳಿದರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ.
5: ನಾಗರಾಜ ನೋಡಿ, ನಾವು ಕಷ್ಟದಿಂದ ಪಡೆದ ಮಣಿಯನ್ನು ಮಧ್ಯಮ ಪಾಂಡವನಿಗೆ ನೀಡದಿದ್ದರೆ ಅವರಿಗೇನೂ ನಷ್ಟವಿಲ್ಲ. ಏಕೆಂದರೆ ಮಮ ಪ್ರಾಣಾಹಿ ಪಾಂಡವ ಎಂದು ಹಂತ ಹಂತದಲ್ಲಿಯೂ ಹರಿಯು ಕೌಂತೆಯನನ್ನು ಕಾಪಾಡಿದ್ದಾನೆ. ಇಂತಹ ಸಂದರ್ಭದಲ್ಲಿ ಹನುಮಧ್ವಜನನ್ನು ಪಾರ್ಥ ಸಾರಥಿಯು ರಕ್ಷಿಸದೇ ಇರುವನೇ? ಆದ್ದರಿಂದ ನಾವು ಮಣಿಯನ್ನು ನೀಡಿ ನಮ್ಮ ಔದಾರ್ಯವನ್ನು ವ್ಯಕ್ತಪಡಿಸುವುದು ಒಳಿತಲ್ಲವೇ ಎಂಬ ವ್ಯಾವಹಾರಿಕ ವಾದವನ್ನು ಲಕ್ಷ್ಮೀಶ ಇಲ್ಲಿ ಸಂಗ್ರಹಿಸಿ ನೀಡಿದ್ದಾನೆ.

ಇಷ್ಟು ಹೇಳುತ್ತಿದ್ದಂತೆ ವಿರೋಧ ಪಕ್ಷದ ಉರಗಗಳಿಗೆ ಮಾರ್ಗ ಸಿಕ್ಕಂತಾಯಿತು. ಅವರೆಲ್ಲರೂ, ನಾಗರಾಜ, ನರನು ನಾರಾಯಣನ ಕೃಪೆಯಿಂದ ಬದುಕೋದು ನಿಶ್ಚಯವಾದ ಮೇಲೆ ಮತ್ತೆ ನಾವು ಅವರಿಗೆ ಸಹಾಯ ಮಾಡಲು ಹೋಗಿ ನಮ್ಮನ್ನೆಲ್ಲ ಸಂಕಷ್ಟಕ್ಕೆ ಸಿಲುಕಿಸಬೇಡ. ಗರುಡನ ಆಕ್ರಮಣಕ್ಕೆ ಯಾರು ಎಂದು ತುತ್ತಾಗುವರೋ ನಮ್ಮ ಹಿಡಿತವನ್ನು ನಾವು ಮೊದಲು ಕಾಪಾಡಿಕೊಳ್ಳೋಣ. ನಮ್ಮ ಹಿತವನ್ನು ನಾವು ಮೊದಲು ಕಾಯಬೇಕು. ಪುಂಡರೀಕನನ್ನು ತಿರುಗಿ ಕಳಿಸು, ನಿನ್ನ ಮಗಳನ್ನು ಅಳಿಯನನ್ನು ಅಚ್ಯುತನು ಕಾಯುತ್ತಾನೆ ಎಂದು ಹೇಳಿದಾಗ ಉಳಿದ ಸರ್ಪಗಳು ಒಕ್ಕೊರಲಿನಿಂದ ಕೂಗಿದವು, ಬೇಡ ಬೇಡ, ಮಣಿಯನ್ನು ನೀಡದಿರು ಎಂದು.

0: ಅವಂ ನರರಳಿದ ರಣಭೂಮಿ ಗೈತಂ ದನು.
1: ಅನೇಕ ದೊರೆಗಳು, ಪರೋಪಕಾರಿಗಳು, ಉದಾರಿಗಳು ಆಗಿರುವುದನ್ನು ಕಾಣುತ್ತೇವೆ. ಅಂತಹ ದೊರೆ ಅರ್ಹರಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಾನೆ. ಆದರೆ ಅವರ ಸುತ್ತಮುತ್ತಲಿರುವ ಭಟ್ಟಂಗಿಗಳು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ದೊರೆಗೆ ಅಪಕೀರ್ತಿ ತರುವವರು ಇದ್ದಾರೆ, ಮಧ್ಯವರ್ತಿಗಳ ಉಪಟಳ. ಅದೇ ರೀತಿ ನಾಗೇಂದ್ರನಿಗೆ ಮನಸ್ಸಿಗೆ ತುಂಬ ಬೇಸರವಾಯಿತು. ಬೇರೆ ದಾರಿಯಿಲ್ಲದೆ ಪುಂಡರೀಕನನ್ನು ಕರೆದು ಪರಿಸ್ಥಿತಿಯನ್ನು ವಿವರಿಸಿ ಅವನನ್ನು ಬರಿಗೈಯಿಂದ ಕಳಿಸುತ್ತಾನೆ.

ಇತ್ತ ಕೌಂತೆಯನ ಕರ್ಣಜನ ಕಳೆಬರವಿರುವುದೆಡೆ ಎಲ್ಲರೂ ಕಾಯುತ್ತಿದ್ದಾರೆ. ಗಂಧದ ಎಣ್ಣೆಯಿಂದ ಉರಿಯುತ್ತಿರುವ ದೀಪ ಜಜ್ವಲ್ಯಮಾನವಾಗಿದೆ. ಕರ್ಪೂರದ ಉರಿಯಿಂದ ಇರುಳೆಲ್ಲ ಹಗಲಾಗಿ ಕಾಣುತ್ತಿದೆ. ಅಂದರೆ ಆಗಿನ ಸಂದರ್ಭದಲ್ಲಿ ಯಾವ ಕೊರತೆಯೂ ಕಾಣುತ್ತಿರಲಿಲ್ಲ. ರಾಜ್ಯವು ಸಮೃದ್ಧಿಯಿಂದ ತುಂಬಿ ತುಳುಕಾಡುತ್ತಿತ್ತು ಎಂಬ ಸೂಚನೆ ಇಲ್ಲಿದೆ. ಯಾರಿಗೂ ನಿದ್ದೆ ನೀರಡಿಕೆ ಇಲ್ಲ. ಸ್ಮಶಾನ ಮೌನ ಹೆಪ್ಪುಗಟ್ಟಿದೆ. ಸತಿಸುತರು ಮಾತ್ರವಲ್ಲ, ಸಾಮಂತರು, ಸಚಿವರು, ಸೈನಿಕರು ದುಃಖಭಾಜನರಾಗಿ ಪಾತಾಳಲೋಕದಿಂದ ಪುಂಡರೀಕನಿಂದ ತರಲ್ಪಡುವ ದಿವ್ಯ ಮಣಿಯ ನಿರೀಕ್ಷೆಯಲ್ಲಿದ್ದಾರೆ. ದೊರೆಗೆ ತಕ್ಕ

ನಾಗೇಂದ್ರನ ನುಡಿಯಿಂದ ನಿರಾಶನಾದ ಪುಂಡರೀಕ ಬೇಸರದಿಂದ ಉಲೂಪಿಯ ಬಳಿಗೆ ಬಂದು ನಡೆದ ವಿಚಾರವನ್ನು ಅರಹಲು ಆಕೆ ಅತೀವ ದುಃಖದಿಂದ ಚಿತ್ರಾಂಗದೆಗೆ ಈ ಸ್ಫೋಟಕ ಸುದ್ದಿಯನ್ನು ತಿಳಿಸಲು ಚಿತ್ರಾಂಗದೆಗೆ ಎದೆಯೊಡೆದಂತಾಗುತ್ತದೆ. ಇನ್ನು ಪ್ರಾಣಕಾಂತನ ಪ್ರಾಣ ಮರಳಿ ಬರುವುದಿಲ್ಲವೆಂಬ ದಿಟವರಿತ ಚಿತ್ರಾಂಗದೆ ವೈಧವ್ಯದ ಬೇಗೆಯಲ್ಲಿ ಬೇಯುವುದಿಲ್ಲವೆಂದು ಅಗ್ನಿ ಪ್ರವೇಶಕ್ಕೆ ಸಿದ್ಧತೆ ಮಾಡತೊಡಗಿದಳು. ಚಿತ್ರಾಂಗದೆಯ ನಿರ್ಧಾರವನ್ನು ನೋಡಿದ ಬಬ್ರುವಾಹನ ಸಿಟ್ಟಿನಿಂದ ಗುಡುಗುತ್ತಿದ್ದಾನೆ, ಹೇಳುತ್ತಿದ್ದಾನೆ,

ತ್ರೈಲೋಕ್ಯ ವೀರನ ಮಗನಲ್ಲವೇ? ಆತ ಹೇಳುತ್ತಿದ್ದಾನೆ, ಚಕ್ರಧರನ ಚರಣದಾಸನಾದ ಧರ್ಮಾತ್ಮನಾದ ಧರ್ಮರಾಯನ ತಮ್ಮನಾದ ದೇವತೆಗಳಿಗೊಡೆಯನಾದ ಇಂದ್ರನ ಪುತ್ರನಾದ ಪಾಂಡು ಸುತನು ಯಜ್ಞಾಶ್ವಕ್ಕಾಗಿ ಮೃತಪಟ್ಟಿದ್ದಾನೆ. ಅಂಥವನನ್ನು ಬದುಕಿಸಲು ಮಣಿಯನ್ನು ಬೇಡಿದರೆ ನೀಡದ ನಾಗದೇವತೆಗಳನ್ನೆಲ್ಲ ನಾಶಗೈಯುತ್ತೇನೆ. ಪಾರ್ಥಸುತನ ಪರಾಕ್ರಮವನ್ನು ಪನ್ನಗೇಂದ್ರನಿಗೆ ಪರಿಚಯಿಸುತ್ತೇನೆ. ಪಾತಾಳ ಲೋಕವನ್ನೇ ಧೂಳಿಪಟಮಾಗಿ ಮಾಡುತ್ತೇನೆ. ಸೇನೆ ಸಿದ್ಧವಾಗಲಿ ಎಂದು ರಾಜಾಜ್ಞೆ ನೀಡಿದ. ನಿಜವಾಗಿಯೂ ಪೌರುಷದಲ್ಲಿ, ಪರಾಕ್ರಮದಲ್ಲಿ, ಧೃತಿಯಲ್ಲಿ, ಬಿಲ್ವಿದ್ಯಾ ಪ್ರವೀಣತೆಯಲ್ಲಿ ಪಾರ್ಥಸುತ ಪ್ರೇರವರನ್ನು ಮೀರಿಸುವವರು ಪ್ರಪಂಚದಲ್ಲಿ ಇನ್ನಾರಿದ್ದಾರೆ?

ಮಣಿಪುರದ ಅರಸನಿಗೆ ಮಣಿ ದೊರೆತಿಲ್ಲವೆಂಬ ಕ್ರೋಧ ಒಂದೆಡೆ, ಪಿತನ ಹತ್ಯೆಗೆ ಕಾರಣನಾದನೆಂಬ ಪಾಪ ಪ್ರಜ್ಞೆ ಇನ್ನೊಂದೆಡೆ, ಪಿತನೊಂದಿಗೆ ಮಾತೆಯನ್ನೂ ಕಳೆದುಕೊಳ್ಳುವ ಭೀತಿಯೊಂದೆಡೆ, ಮತ್ತೆ ಹೆತ್ತ ಮಾತೆಗಿಂತ ಹೆಚ್ಚಾಗಿ ಮಮತೆಯಿಂದ ಮಾರ್ಗದರ್ಶನ ನೀಡಿದ, ಸಾಕಿ ಸಲಹಿದ ಉಲೂಚಿಯನ್ನು ಅಗ್ನಿಗಾಹುತಿಯಾಗುವ ಕಠೋರ ದುರಂತ ಒಂದೆಡೆ, ಕೌಂತೆಯನ ಕುಮಾರನನ್ನು ಕಾಲರುದ್ರನನ್ನಾಗಿ ಮಾಡಿ ವೀರ ಪಣದಿಂದ ಹರಿಹರ ಬ್ರಹ್ಮಾದಿ ತ್ರಿಮೂರ್ತಿಗಳು ಒಂದಾಗಿ ಬಂದರು ಅವರನ್ನು ಎದುರಿಸುತ್ತೇನೆ, ಅಷ್ಟದಿಕ್ಪಾಲಕರಿಗೂ ದಿಕ್ಕು ತಪ್ಪುವಂತೆ ಮಾಡುತ್ತೇನೆ. ಆದರೆ ನಿಮ್ಮ ಕರ್ತವ್ಯವೆಂದರೆ ವೀರ ವೃಷಕೇತು ಮತ್ತು ಮಹಾಪರಾಕ್ರಮಿ ಪಾರ್ಥನ ದೇಹಗಳನ್ನು ಅತ್ಯಂತ ಜಾಗರೂಕತೆಯಿಂದ ಕಾಯಬೇಕು, ರಕ್ಷಿಸಬೇಕು ಎಂದು ತನಗೆ ಅತ್ಯಂತ ನಂಬಿಕೆಯುಳ್ಳ ಸೇವಕರಿಗೆ ಆಜ್ಞೆ ನೀಡಿದ ಯುದ್ಧ

ಅಸಾಧ್ಯವನ್ನೇ ಅರಿಯದ ಅರ್ಜುನನ ಸುತ ಮಹಾಸೇನೆಯೊಂದಿಗೆ ಮಹಾಶಸ್ತ್ರಾಸ್ತ್ರಗಳೊಂದಿಗೆ ಅತಳ ವಿತಳ ಸುತಳ ಮುಂತಾದ ಪಾತಾಳ ಲೋಕಕ್ಕೆ ದಾಳಿಯಿಟ್ಟ ಆತನ ಆಕ್ರಮಣಕ್ಕೆ ತತ್ತರಿಸಿದ ಸರ್ಪಗಳು ಆದಿಶೇಷನಲ್ಲಿ ಧಾವಿಸಿದಾಗ ಆತ ಹೇಳುತ್ತಿದ್ದಾನೆ, ಇಷ್ಟಕ್ಕೆಲ್ಲ ಕಾರಣನಾದ ದುಷ್ಟ ಧೃತರಾಷ್ಟ್ರನನ್ನು ಶಪಿಸುತ್ತ ನೀವು ಮಾಡಿದ ಕರ್ಮವನ್ನು ಅನುಭವಿಸಿ ಬೇರೆ ಮಾರ್ಗವಿಲ್ಲ, ಈಗ ಯುದ್ಧಕ್ಕೆ ಸನ್ನದ್ಧರಾಗಿ ನಡೆಯಿರಿ ಎಂದು

ಕವಿಯ ಕಲ್ಪನೆಯಂತೆ ಸರ್ಪ ಸಾಮ್ರಾಜ್ಯದ ಸೈನಿಕರು ಬೇರೆ ಬೇರೆ ಯುದ್ಧ ಕೌಶಲ್ಯಗಳನ್ನು ಹೊಂದಿದ್ದರೆಂದು, ಅವರೆಲ್ಲ ಬಬ್ರುವಾಹನನ ಸೈನ್ಯದ ಜೊತೆ ಹೋರಾಟವನ್ನು ಪ್ರಾರಂಭಿಸಿದರೆಂದು ವರ್ಣಿಸುತ್ತಿದ್ದಂತೆ ಒಂದೆರಡಲ್ಲ 5 ಯೋಜನೆಗಳವರೆಗೆ ನಾಗಸೇನೆ ಹರಡಿಕೊಂಡು ಮಣಿಪುರದ ಸೈನ್ಯವನ್ನು ಎದುರಿಸುತ್ತಿತ್ತು. ಹರನ ಉರಿಗಣ್ಣಿನಿಂದ ಹೊರಡುವ ಬೆಂಕಿಯ ಜ್ವಾಲೆಯಂತೆ ಸರ್ಪಗಳು ವಿಷಜ್ವಾಲೆಗಳನ್ನು ಉಗುಳತೊಡಗಿದವು. ಸಂಗ್ರಾಮ ಘೋರವಾಗಿ ಪ್ರಾರಂಭವಾಯಿತು ಎಂದು ವರ್ಣಿಸುತ್ತಿದ್ದಾನೆ.

ಸರ್ಪ ಸೇನೆಯಲ್ಲಿ ಪ್ರಮುಖರಾದ ತಕ್ಷಕ, ಕರ್ಕೋಟಕ, ಶಂಖ ಮುಂತಾದವರೊಂದಿಗೆ ಧೃತರಾಷ್ಟ್ರ 21,000 ಸೈನಿಕರೊಂದಿಗೆ ಪಾರ್ಥಪುತ್ರನ ಸೈನ್ಯವನ್ನು ತುಡುಕ ಪ್ರಾರಂಭಿಸಿದ. ಇದರಿಂದ ಕೋಪಿತನಾದ ಕುಮಾರನು ಹರಿತವಾದ ದಿವ್ಯ ಬಾಣಗಳಿಂದ ಸರ್ಪಗಳ ಮೇಲೆ ಶಸ್ತ್ರ ಪ್ರಯೋಗಿಸಲು ಅಸಂಖ್ಯ ನಾಗಗಳು ಹೆಡೆಗಳನ್ನು ಕಳೆದುಕೊಂಡು ಉದುರಿ ಉದುರಿ ಬಿದ್ದವು. ಅವು ಯಾವ ತೆರನೆಂದರೆ ಮಹಾಪ್ರಳಯ ಕಾಲದಲ್ಲಿ ಪ್ರಾಣಿಗಳು ಪ್ರಾಣ ಕಳೆದುಕೊಂಡು ಪ್ರಪಾತಕ್ಕೆ ಬೀಳುವಂತೆ ತಡಪಡಿಸಿ ಬಿದ್ದವು ಎಂದು ಕವಿ ವರ್ಣಿಸುತ್ತಿದ್ದಾನೆ.

ದೇವೇಂದ್ರನ ಸುತನ ಸುತನ ಶರಾಘಾತಗಳಿಗೆ ರೆಕ್ಕೆ ಕಡಿದ ಪಕ್ಷಿ ಸಂಕುಲಗಳು ನೆಲಕ್ಕುರುಳುವಂತೆ, ಹೆಡೆ ಕಡಿಯಲ್ಪಟ್ಟ ಹಾವು ಕೆಳಕ್ಕೆ ಬಿದ್ದು ಒದ್ದಾಡುವಂತೆ ವಿಷಮ ಪರಿಸ್ಥಿತಿ ಬಂದೊದಗಿದೆ. ಪಾರ್ಥಪುತ್ರನೀಗ ಪ್ರಳಯ ರುದ್ರನಂತೆ ಅತ್ಯದ್ಭುತವಾದ ಮಹಾಮಂತ್ರಾಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದಾನೆ. ಕೋಪದಿಂದ ಕೆಂಡಾಮಂಡಲನಾಗಿದ್ದಾನೆ. ಫಣಿರಾಜನೀಗ ಚಿಂತಾಕ್ರಾಂತನಾಗಿದ್ದಾನೆ. ಇಂತಹ ವಿಷಮ ಸಂಗ್ರಾಮವನ್ನು ಹೇಗೆ ಎದುರಿಸುವುದು ಎಂದು ಯೋಚಿಸುತ್ತಿದ್ದಾನೆ.

ಕವಿ ಯುದ್ಧದ ವರ್ಣನೆಯನ್ನು ಮಾಡುತ್ತಾ, ಹಿಂದೆ ಮಂತ್ರಾಸ್ತ್ರಗಳಿಗೆ ಎಂತಹ ಶಕ್ತಿ ಇತ್ತೆಂದರೆ ಕೇವಲ ಮಳೆ, ಮೋಡ, ಗುಡುಗು, ಸಿಡಿಲು, ಬೆಂಕಿಯನ್ನು ಸೃಷ್ಟಿಸುವ ಶಕ್ತಿ ಮಾತ್ರವಲ್ಲ, ಜೀವಿಗಳನ್ನು ಪ್ರಾಣಿಗಳನ್ನೂ ಸೃಷ್ಟಿಸುವ ಸಾಮರ್ಥ್ಯವಿತ್ತೆಂದು ಲಕ್ಷ್ಮೀಶ ವರ್ಣಿಸುತ್ತಾನೆ. ಉತ್ಪ್ರೇಕ್ಷೆಯೂ ಇಲ್ಲದಿಲ್ಲ. ಹಾವಿಗೆ ಗರುಡ ಮಾತ್ರನಲ್ಲ, ಹದ್ದು, ಮುಂಗುಸಿ, ಸಾರಂಗ ಮುಂತಾದೋ ವೈರಿಗಳು ಅವನ್ನೆಲ್ಲ ಮಂತ್ರಾಸ್ತ್ರಗಳಿಂದ ಸೃಷ್ಟಿ ಮಾಡಿ ಶತ್ರು ಸೇನೆಯ ನಾಶಕ್ಕೆ ಪ್ರಯೋಗಿಸಿದ್ದಾನೆ. ಅಲ್ಲದೆ ಜೇನುಹುಳುಗಳು ಅವುಗಳನ್ನು ಕಚ್ಚುತ್ತಿವೆ, ಬಿದ್ದಿರುವ ನಾಗಗಳನ್ನು ಕಟ್ಟಿರುವೆ ಮುಂತಾದೋ ಮುತ್ತಿ ಕಡಿಯುತ್ತಿವೆ, ಕಣ್ಣುಗಳನ್ನು ಕುಕ್ಕುತ್ತಿವೆ ಎಂಬ ಭೀಭತ್ಸ್ಯದ ದೃಶ್ಯವನ್ನು ತೋರಿಸುತ್ತಿದ್ದಾನೆ.

ಕೆಲವೊಮ್ಮೆ ಸತ್ತ ಹಾವು ಚೇಳುಗಳಿಗೆ ಇರುವೆ ಮುತ್ತಿದರೆ ಅವು ಹೇಗೆ ಮಾಂಸ ತಿಂದು ಪೋಲು ಮಾಡುತ್ತವೆಯೋ ಹಾಗೆ ಹಾವುಗಳ ಮಧ್ಯೆ ಮಾಂಸ ಇರುವೆಗಳ ಆಹಾರವಾಗಿ ಅವು ಒಣಗಿದ ಹಳೆಯ ಮರದಲ್ಲಿ ಹೇಗೆ ತಿರುಳು ಇಲ್ಲದೆ ಬರೀ ಓಡು ಕಾಣುತ್ತದೆಯೋ ಹಾಗೆ ಹಾವುಗಳ ಪರಿಸ್ಥಿತಿಯಾಗಿತ್ತು. ಹೀಗೆ ಕಾರ್ಕೋಟ, ಧೃತರಾಷ್ಟ್ರ ಮುಂತಾದ ನಾಗಗಳ ಮೇಲೆ ಸಮರ ಸಾರಿದಾಗ ಬೆಚ್ಚಿ ಬೆದರಿ ಓಡೋಡಿ ಬಂದು ಪನ್ನಗರಾಜನನ್ನು ಬೇಡಿಕೊಳ್ಳತೊಡಗಿದರು ಸರ್ಪಗಳ ಸಂಕುಲ.

0: ನೆಟ್ಟನೆ ಸಮರ್ಥರ್ಗೆ ತನುವನೊಪ್ಪಿಸದೊಡೆ ಉಳಿವರೇ ಕೃಷರೆಂದನು.
1: ನಾಗಗಳು ಹೇಗಾದರೂ ಅಪಾಯದಿಂದ ಪಾರಾಗಲು ನಾಗರಾಜನನ್ನು ವಿನಂತಿಸಿಕೊಳ್ಳುತ್ತಾ, ಪನ್ನಗೇಂದ್ರ, ಸರ್ಪಕುಲವು ಸರ್ವನಾಶವಾಗುವ ಸಮಯ ಸನ್ನಿಹಿತವಾಗಿದೆ. ಇನ್ನು ಆತನನ್ನು ಜಯಿಸುವುದಿರಲಿ, ನಮ್ಮ ಸಂತತಿಯನ್ನು ಉಳಿಸಿಕೊಳ್ಳುವುದೂ ಕಷ್ಟ. ಹಾಗಾಗಿ ಆತನನ್ನು ಕರೆದು ಮಣಿಯನ್ನು ನೀಡಿ ಈ ಹತ್ಯಾಕಾಂಡವನ್ನು ತಪ್ಪಿಸಿ ನಮ್ಮನ್ನು ಕಾಪಾಡಬೇಕೆಂದು ಕಾರ್ಕೋಟಕಾದಿ ಸರ್ಪಗಳು ಬೇಡಿಕೊಂಡವು. ಆಗ ನಾಗರಾಜನಿಗೆ ಸಿಟ್ಟು ನೆತ್ತಿಗೇರಿತು. ಅವಿವೇಕಿ ಮೂರ್ಖರೇ, ವಿವೇಚನೆಯಿಂದ ನಾನು ಹೇಳಿದ ಮಾತನ್ನು ತಿರಸ್ಕರಿಸಿ ಘೋರ ಅಪಾಯವನ್ನು ತಂದುಕೊಂಡಿರಿ. ನರಲೋಕದ ಕೆಲವು ವೀರರು ಮಂತ್ರಾಸ್ತ್ರ ಪ್ರವೀಣರು. ಚಿತ್ರಾಂಗದೆಯ ಪುತ್ರನು ತನ್ನ ಶರಾಘಾತದಿಂದ ನಾಗ ಸಂಕುಲವನ್ನೇ ನಾಶಗೈಯುತ್ತಾನೆ, ಅನುಭವಿಸಿರಿ ಎಂದು ಬುಸುಗುಡುತ್ತ ಹೇಳಿದಾಗ

ಮತ್ತೆ ಸರ್ಪ ಸಂಕುಲವೆಲ್ಲ ಪಣಿರಾಜನನ್ನು ವಂದಿಸುತ್ತ, ಮಹಾಪ್ರಭು ನಮ್ಮಿಂದ ಸರ್ವಾಪರಾಧವಾಯಿತು, ಈಗ ಸಮಯಗಳೆಯದೆ ಭಾರತ ಸುತೆಗೆ ಮಣಿಯನ್ನು ನೀಡಿ ಕಳಿಸು, ನಮ್ಮ ಸಂತಾನವನ್ನು ಸಂರಕ್ಷಿಸು ಎಂದು ಬೇಡಿಕೊಂಡಾಗ, ಯಾರು ದಾನ ಧರ್ಮಗಳಿಗೆ ಸತ್ಕಾರ್ಯಕ್ಕೆ ತನ್ನಲ್ಲಿರುವ ಧನ ಧಾನ್ಯಗಳನ್ನು ವಿನಿಯೋಗಿಸುವುದಿಲ್ಲವೋ ಅಂತಹ ಬಚ್ಚಿಟ್ಟುಕೊಂಡ ದ್ರವ್ಯಗಳು ಅಡವಿಯಲ್ಲಿ ಬಿದ್ದ ಹೆಣ

ಮತ್ತೆ ನಾಗಸಂಕುಲಗಳು ನಾಗೇಂದ್ರನನ್ನು ವಿನಂತಿಸಿಕೊಳ್ಳುತ್ತವೆ. ಮಹಾರಾಜ, ನಮ್ಮ ದುರುದ್ದೇಶ ದುರ್ಗುಣಗಳನ್ನು ಹೊಟ್ಟೆಗೆ ಹಾಕಿ ಅರಿಯದ ಉರಗರು ಮಾಡಿದ ಈ ಅನಾಹುತಕ್ಕೆ ನಮ್ಮನ್ನು ಕ್ಷಮಿಸು. ನಮ್ಮ ಸಂಕುಲ ಅಳುವಿನ ಅಂಚಿಗೆ ಬಂದಿದೆ. ಹಾಗಾಗಿ ಮುರಾರಿಯಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಮೆಚ್ಚುಗೆಯಾಗುವಂತೆ ದಿವ್ಯ ಮಣಿಯನ್ನು ನೀಡು, ನಮ್ಮನ್ನು ರಕ್ಷಿಸು ಎಂದು ಒಂದೇ ಸವನೆ ರೋಧಿಸುತ್ತಿರುವಾಗ ನಾಗೇಂದ್ರನು ಹೇಳುತ್ತಾನೆ, ನಾಗನಾಗಿಣಿಯರೇ ಕೇಳಿ, ಹರಿಯ ಕರುಣಾ ಸಂಜೀವಿನಿಯ ಬೆಟ್ಟವೇ ಪಾಂಡವರ ಬಳಿ ಇರುವಾಗ ನಮ್ಮ ಬಳಿ ಇರುವ ಸಂಜೀವಕದ ಮಣಿಯ ಯಕ್ಕಶ್ಚಿತ ಎಲ್ಲೆಲ್ಲೂ ಹರಡಿಕೊಂಡಿರುವ ಹಾಲಿನ ಸಮುದ್ರಕ್ಕೆ ನಾವು ಇನ್ನೊಂದಿಷ್ಟು ಹಾಲನ್ನು ಬೆರೆಸಿದಂತೆ ಮತ್ತೆ ಈ ದಿವ್ಯಮಣಿ

0: ಕುಂಜದಿರಿ ಗರುಡಂ ಉಳಿವನಲ್ಲ ಬನ್ನಿ ಪೋಗುವಂ ಎಂದನೋ.
1: ಈ ದಿವ್ಯಮಣಿ ಚಿಂತಾಮಣಿ ಕಾಮಧೇನು ಕಲ್ಪವೃಕ್ಷದಂತೆ, ಆದರೆ ಪುರುಷೋತ್ತಮ ಶ್ರೀಕೃಷ್ಣನ ಕೃಪೆಯ ಮುಂದೆ ಇವೆಲ್ಲವೂ ಗೌಣ. ಕಾಮಧೇನು ಕಲ್ಪವೃಕ್ಷಗಳ ನಿಯಂತ್ರಣವು ಆ ಭಗವಂತನಲ್ಲಿರುವುದಲ್ಲವೇ? ಅದೇನೇ ಇದ್ದರೂ ನೀವು ಮೊದಲು ಮಣಿಯನ್ನು ನೀಡಲು ವಿರೋಧಿಸಿದ್ದೀರಿ. ಆ ಮಹಾಪಾಪವನ್ನು ಕಳೆಯಲು ವಾಸುದೇವನ ಆಕರ್ಷಕ ರೂಪದ ದರ್ಶನವೇ ಪರಿಹಾರ. ಈಗ ನಿಮಗೆ ಗರುಡನ ಭೀತಿ ಬೇಕಾಗಿಲ್ಲ. ಬನ್ನಿ, ಎಲ್ಲರೂ ಸೇರಿ ಗೌರವದಿಂದ ಮಣಿಯನ್ನು ಅವರಿಗೆ ನೀಡಲು ಪಾರ್ಥನು ಹತನಾಗಿ ಬಿದ್ದಿರುವ ಪ್ರದೇಶಕ್ಕೆ ಹೊರಡೋಣ ಎಂದು ಹೊರಟರು.

0: ಕೆಟ್ಟ ಮೇಲೆ ಬುದ್ಧಿ ಬಂದಿತ್ತು ಎಂಬಂತೆ ಸರ್ಪಗಳೆಲ್ಲ ನಾಗೇಂದ್ರನ ಜೊತೆಗೆ ಸೇರಿದವು. ವೈಭವದಲ್ಲಿ ಮೆರವಣಿಗೆಯಲ್ಲಿ ಹೊರಟರು. ಆದಿಶೇಷನ ಛತ್ರ ಚಾಮರವು ದಿವ್ಯ ಪ್ರಕಾಶದಿಂದ ಹೊಳೆಯುತ್ತಿದೆ. ಅದರೊಂದಿಗೆ ದಿವ್ಯ ಮಣಿಯ ಪ್ರಭಾವ ಎಲ್ಲವೂ ಕಾಂತಿಯುತವಾಗಿ ಪ್ರಕಾಶಿಸುತ್ತಿದೆ. ಇದರೊಂದಿಗೆ ಪಾತಾಳ ಲೋಕದಲ್ಲಿರುವ ದಿವ್ಯ ಸುವಸ್ತುಗಳನ್ನು ಕಾಣಿಕೆಯಾಗಿ ನೀಡಲು ಹೊರಟಿದ್ದಾರೆ. ಈ ರೀತಿ ಸಕಲ ಮರ್ಯಾದೆಯೊಂದಿಗೆ ಮಣಿಯೊಂದಿಗೆ ಮಣಿಪುರಕ್ಕೆ ಪ್ರವೇಶಿಸುತ್ತಿದ್ದಾರೆ. ಇದನ್ನು ಮೊದಲೇ ನಿರ್ಧರಿಸಿದ್ದರೆ ಇಂತಹ ಅಪಾಯ ಬರುತ್ತಿತ್ತೇ? ಅದನ್ನೇ ವಿಧಿಲಿಕ್ಕಿದ್ದ ಎನ್ನುವುದು.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ.

ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ, ತೊಡಕು ನಿವಾರಣೆಗೆ ಪಂಚ ಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ದ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣಗಳನ್ನು ಇಂದು ಉದ್ಘಾಟಿಸಲಿದ್ದಾರೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮರ್ಪಿಸುತ್ತಿರುವ 75 ನಿಲ್ದಾಣಗಳ ಪೈಕಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17 ಕೋಟಿ 20 ಲಕ್ಷ, ಬಾದಾಮಿ 15 ಕೋಟಿ 10 ಲಕ್ಷ, ಬಂಟ್ವಾಳ 26 ಕೋಟಿ 18 ಲಕ್ಷ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 14 ಲಕ್ಷ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳೊಂದಿಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಪುನರಾಭಿವೃದ್ಧಿಗೊಂಡ ನಿಲ್ದಾಣಗಳಲ್ಲಿ ವಿಸ್ತರಿಸಲಾದ ಹಾಗೂ ಸುಧಾರಿತ ಕಟ್ಟಡ ವ್ಯವಸ್ಥೆ, ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಅನುಕೂಲಕರವಾಗುವ ವಿನ್ಯಾಸ ಮತ್ತು ಸ್ಥಳೀಯ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುವ ಆಧುನಿಕ ಮುಂಭಾಗ ವಿನ್ಯಾಸವನ್ನು ಅಳವಡಿಸಲಾಗಿದೆ. ಎಲ್ಲರಿಗೂ ಸಮಾನ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ದಿವ್ಯಾಂಗ ಸ್ನೇಹಿ ವ್ಯವಸ್ಥೆಗಳಾದ ರ್ಯಾಂಪ್ಗಳು, ಸುಲಭ ಪ್ರವೇಶದ ಟಿಕೆಟ್ ಕೌಂಟರ್ಗಳು, ಮಾರ್ಗದರ್ಶಕ ದಾರಿಗಳು, ಮೀಸಲು ಪಾರ್ಕಿಂಗ್ ಹಾಗೂ ಅನುಕೂಲಕರ ಶೌಚಾಲಯಗಳನ್ನು ಒದಗಿಸಲಾಗಿದೆ. ಹೊಸ ಪ್ಲಾಟ್ಫಾರ್ಮ್ ಶೆಲ್ಟರ್ಗಳು, ಸುಧಾರಿತ ಸಂಚಾರ ಪ್ರದೇಶಗಳು ಹಾಗೂ 12 ಮೀಟರ್ ಅಗಲದ ಪಾದಾಚಾರಿ ಮೇಲ್ಸೇತುವೆ ನಿರ್ಮಾಣದ ಮೂಲಕ ಪ್ರಯಾಣಿಕರ ಅನುಕೂಲವನ್ನು ಹೆಚ್ಚಿಸಲಾಗಿದೆ. ಜೊತೆಗೆ ಎಲ್ಲಾ ನಿಲ್ದಾಣಗಳಲ್ಲಿ ಲಿಫ್ಟ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ಕೊಪ್ಪಳ ನಿಲ್ದಾಣದಲ್ಲಿ ಲಿಫ್ಟ್ಗಳ ಜೊತೆಗೆ 2 ಎಸ್ಕಲೇಟರ್ಗಳನ್ನು ಅಳವಡಿಸಲಾಗಿದೆ. ಆಧುನಿಕ ಸೌಲಭ್ಯಗಳಾಗಿ ವಿಶಾಲವಾದ ಹವಾನಿಯಂತ್ರಿತ ಕಾಯುವ ಕೊಠಡಿಗಳು, ಸುಧಾರಿತ ಶೌಚಾಲಯ ವ್ಯವಸ್ಥೆ, ಶಿಶುಗಳಿಗೆ ಆಹಾರ ನೀಡುವ ವ್ಯವಸ್ಥೆಯೊಂದಿಗೆ ಮಹಿಳೆಯರಿಗಾಗಿ ಪ್ರತ್ಯೇಕ ಕಾಯುವ ಕೊಠಡಿ ಮತ್ತು ಉತ್ತಮ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಪ್ರಯಾಣಿಕರ ಸಂಪರ್ಕ ಸುಗಮಗೊಳಿಸಲು ಆಟೋಸ್ಟ್ಯಾಂಡ್ ಹಾಗೂ ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳಿಗಾಗಿ ಬೇರೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ. ಇದಲ್ಲದೆ ಎಲ್ಇಡಿ ಕೋಚ್, ಸೂಚನಾ ಫಲಕಗಳು, ರೈಲು ಸೂಚನಾ ಫಲಕಗಳು, ಡಿಜಿಟಲ್ ಗಡಿಯಾರಗಳು, ಸಿಸಿಟಿವಿ ಹಾಗೂ ಸುಧಾರಿತ ಸಾರ್ವಜನಿಕ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಉಚಿತ ವೈಫೈ ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಒದಗಿಸಲಾಗಿದೆ. ನಿಲ್ದಾಣಗಳ ಸೌಂದರ್ಯ ವರ್ಧನೆಗಾಗಿ ಕಲಾಕೃತಿಗಳು ಮತ್ತು ಭಿತ್ತಿಚಿತ್ರಗಳನ್ನು ಬಿಡಿಸಿ ಪ್ರಯಾಣವನ್ನು ಇನ್ನಷ್ಟು ಆಕರ್ಷಕ ಹಾಗೂ ಸುಖಕರವಾಗಿ ಮಾಡಲಾಗಿದೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ಪಡೆಯಲು ಸಾರ್ವಜನಿಕರು ಎದುರಿಸುತ್ತಿರುವ ತೊಡಕುಗಳನ್ನು ನಿವಾರಿಸಲು 5 ಸದಸ್ಯರ ಸಮಿತಿ ರಚಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಇಲಾಖೆಯ ಕಾರ್ಯದರ್ಶಿಗೆ ಸಚಿವರು ಲಿಖಿತ ಸೂಚನೆ ನೀಡಿದ್ದಾರೆ. ತಂತ್ರಾಂಶ ಮತ್ತು ಸರ್ವರ್ ಸಮಸ್ಯೆಯಿಂದ ಸಾವಿರಾರು ಈ ಸ್ವತ್ತು ಅರ್ಜಿಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಪಂಚಾಯತ್ ರಾಜ್ ಕಾರ್ಯದರ್ಶಿ ಡಿ ರಮದೀಪ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು, ಮಂಗಳೂರು, ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಳಗೊಂಡ ಈ ಸಮಿತಿ 10 ದಿನಗಳೊಳಗಾಗಿ ನಿಯಮಗಳಿಗೆ ತರಬಹುದಾದ ಬದಲಾವಣೆಗಳನ್ನು ನಮೂದಿಸಿ ಸ್ಪಷ್ಟ ವರದಿ ನೀಡುವಂತೆ ನಿರ್ದೇಶಿಸಿದ್ದಾರೆ. ದಾಖಲೆಯಿಲ್ಲದ ಗ್ರಾಮಠಾಣ ಆಸ್ತಿಗೂ ಈ ಸ್ವತ್ತು ಪಡೆಯಲು ಅನುಕೂಲವಾಗುವಂತೆ ಮನೆ ಸಮೀಕ್ಷೆ ಮಾಡಿ ಸಮಸ್ಯೆ ಪರಿಹರಿಸಲು ಮಾರ್ಗೋಪಾಯ ಸೂಚಿಸುವಂತೆಯೂ ಸಚಿವರು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಹಿರಿಯ ಬಿಜೆಪಿ ನಾಯಕಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಈ ಯೋಜನೆಯ ವಿರುದ್ದ ಬೆಂಗಳೂರಿನಲ್ಲಿಂದು ಬಿಜೆಪಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ರಾಜ್ಯದ ರೈತರು ಈಗಾಗಲೇ ಬರಗಾಲದಿಂದ ಪರಿತಪಿಸುವ ಸ್ಥಿತಿ ಇದೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರೇಷ್ಮೆ, ಮಾವು ಹಾಗೂ ರಾಗಿಗೆ ಹೆಸರಾದ ಬಿಡದಿ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಹೊರಟಿದೆ. ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ.

0: ಎಂದು ತಿಳಿಸಿದರು. ರಾಜ್ಯದಲ್ಲಿರುವ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಫಲವತ್ತಾದ ಜಮೀನುಗಳನ್ನು ಬಲವಂತವಾಗಿ ಕಸಿದುಕೊಳ್ಳುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬಿಜೆಪಿ ಬಿಡದಿ ಭಾಗದ ರೈತರ ಪರವಾಗಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಅನ್ನ ನೀಡುವ ರೈತರ ಹಿತ ಕಾಯುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೃಷಿ ಚಟುವಟಿಕೆಯನ್ನೇ ನಂಬಿಕೊಂಡಿರುವ ಬಡ ರೈತರ ಜಮೀನನ್ನು ಯೋಜನೆಗಾಗಿ ಬಳಸಿಕೊಳ್ಳಲಾಗುತ್ತಿದೆ. ಸರ್ಕಾರ ಈ ವಿಚಾರದಲ್ಲಿ ದ್ವಂದ್ವ ನೀತಿ ಅನುಸರಿಸುತ್ತಿದೆ ಎಂದು ಅವರು ಟೀಕಿಸಿದ್ದಾರೆ. ಉತ್ತರ ಕರ್ನಾಟಕದ ರೈತರ ಜ್ವಲಂತ ಸಮಸ್ಯೆಗಳನ್ನು ಮತ್ತು ಅವರ ಸಂಕಷ್ಟಗಳನ್ನು ಪರಿಹರಿಸಲು ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ DCRE ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಇರುವುದರಿಂದ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿಯಲ್ಲಿಂದು ನಡೆದ ಬರ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಟಾಸ್ಕ್ಫೋರ್ಸ್ ಸಮಿತಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಕಡೆ ಕೊಳವೆಬಾವಿ ಕೊರೆಸಬೇಕು ಹಾಗೂ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶಿಸಿದರು. ಸರ್ಕಾರ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಣೆಗಾಗಿ 5 ಕೋಟಿ ಅನುದಾನ ನೀಡಿದೆ. ಬರಗಾಲದಲ್ಲಿ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ 7ನೇ ಘಟಿಕೋತ್ಸವವು ನಾಳೆ ನಡೆಯಲಿದ್ದು, ಮೊದಲ ಗೌರವ ಡಾಕ್ಟರೇಟ್ ಅನ್ನು ರಾಜ್ಯಸಭಾ ಸದಸ್ಯ ಸುಧಾಮೂರ್ತಿ ಅವರಿಗೆ ನೀಡಲು ನಿರ್ಧರಿಸಲಾಗಿದೆ. ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, 2016ರಲ್ಲಿ ಆರಂಭಗೊಂಡಿರುವ ಐಐಟಿ ಇದೀಗ ದಶಕದ ಸಂಭ್ರಮದಲ್ಲಿದೆ. ಪ್ರಪ್ರಥಮ ಐಐಟಿ ಗೌರವವನ್ನು ಐಟಿ ಕ್ಷೇತ್ರದ ಜತೆಗೆ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆ ಪರಿಗಣಿಸಿ ಸುಧಾಮೂರ್ತಿ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದರು. ನಾಳೆ ಮಧ್ಯಾಹ್ನ ನಡೆಯಲಿರುವ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮ್ಸಿಂಗ್, ಗೌರವ ಅತಿಥಿಗಳಾಗಿ ಟಾಟಾ ಪವರ್ ರಿನ್ಯೂವೇಬಲ್ ಮೈಕ್ರೋಗ್ರಿಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮನೋಜ್ ಗುಪ್ತಾ, ಪ್ಯಾನ್ ಐಐಟಿ ಪೂರ್ವ ಛಾತ್ರಗಣ ಅಧ್ಯಕ್ಷ ಪ್ರಭಾತ ಕುಮಾರ ಭಾಗವಹಿಸಲಿದ್ದಾರೆ. ಧಾರವಾಡ ಐಐಟಿ ಆಡಳಿತ ಮಂಡಳಿ ಅಧ್ಯಕ್ಷ ಡಾ ಶರತ್ ಕುಮಾರ್ ಸರಾಫ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜನಜಾಗೃತಿ ಮೂಡಿಸುವ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೂ ಅಭಿಯಾನ 20 ದಿನಗಳವರೆಗೆ ಜರುಗಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೂಡಿ ತಿಳಿಸಿದ್ದಾರೆ. ತಿರಸ್ಕರಿಸಿ ತಿಳಿಸಿ, ಬೆಂಬಲಿಸಿ ಹಾಗೂ ಸಬಲೀಕರಿಸಿ ಎನ್ನುವ ಧ್ಯೇಯವನ್ನು ಈ ಅಭಿಯಾನ ಹೊಂದಿದೆ. ರಾಜ್ಯ ಸರ್ಕಾರವು 2028ರೊಳಗೆ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಮಾಡಲು ಮುಂದಾಗಿದೆ. ಜಿಲ್ಲೆಯಲ್ಲಿ 2 ವರ್ಷಗಳಲ್ಲಿ ಡ್ರಗ್ಸ್ಗೆ ಸಂಬಂಧಿಸಿದಂತೆ 79 ಪ್ರಕರಣ ದಾಖಲಿಸಿ ಸುಮಾರು 27 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯ ಜಪ್ತಿ ಮಾಡಲಾಗಿದೆ. ಮಾದಕ ದ್ರವ್ಯ ವ್ಯಸನಿಗಳನ್ನು ಸನ್ಮಿತ್ರ ವ್ಯವಸ್ಥೆ ಮೂಲಕ ನಿಗಾ ವಹಿಸಲಾಗಿದೆ. ಸಮಾಲೋಚನೆ, ಚಿಕಿತ್ಸೆ ಹಾಗೂ ಪುನರ್ವಸತಿಗೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ಲಾಸ್ಟಿಕ್ ನಿಷೇಧವನ್ನು ಸಮರ್ಪಕವಾಗಿ ಜಾರಿಗೊಳಿಸದಿದ್ದರೆ ಉತ್ಪಾದಕರು, ಸಂಬಂಧಿತ ಇಲಾಖೆ ಅಧಿಕಾರಿಗಳು ಹಾಗೂ ನಿಯಮ ಉಲ್ಲಂಘಿಸುವವರ ವಿರುದ್ದ ಪರಿಸರ ಕಾನೂನಿನಡಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳಸಿದ್ದಾರಾಧ್ಯ ಎಚ್ಚರಿಸಿದ್ದಾರೆ. ನಗರದ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯ ಕುರಿತು ವಿವಿಧ ಇಲಾಖೆಗಳು, ವ್ಯಾಪಾರಿಗಳು ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಬಳಕೆ ಪರಿಸರ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ

0: ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ತೊಡಕು ನಿವಾರಣೆಗೆ ಪಂಚಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ದ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಗಾಂಧಿ ಸ್ಮೃತಿ. ಮೊದಲಿಗೆ ಕೆಲವು ಜಾಹೀರಾತುಗಳು.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
6: ತಂದೆ ಆರೋಗ್ಯ ಚೆನ್ನಾಗಿರಲಿಲ್ಲ ಅಂತ ಹೇಳಿದ್ದೆ. ಎಲ್ಲ ಸೇವೆಯನ್ನು ಗಾಂಧೀಜಿನೇ ಮಾಡ್ತಾಯಿದ್ರು, ದಾದಿಗಳ ಹಾಗೆ ಮಾಡ್ತಾಯಿದ್ರು. ಗಾಯ ತೊಳೆದು ಪಟ್ಟಿ ಹಚ್ಚೋದು ಎಲ್ಲ ಕೆಲಸ ಅವರೇ ಮಾಡೋದು. ಒಂದು ದಿವಸ ಕೂಡ ಉದಾಸೀನದಿಂದ ಮಾಡಿಲ್ಲ ಕೆಲಸ. ಉಳಿದ ಸಮಯ ಶಾಲೆಗೆ ಹೋಗೋದು ಬರೋದು, ಉಳಿದ ಎಲ್ಲ ಸಮಯಗಳನ್ನು ಮಾಡೋದು. ಇದ್ರ ಜೊತೆಗೆ ಕಸ್ತೂರ್ಬಾ ಗರ್ಭವತಿಯಾಗಿದ್ದರು ಅವಾಗ. ನನಗೆ ಯಾಕೆ ಗಾಂಧೀಜಿಯವರ ಜೀವನ ಚರಿತ್ರೆ ಇಷ್ಟ ಆಗುತ್ತೆ ಅಂದರೆ ಅತ್ಯಂತ ಪ್ರಾಮಾಣಿಕವಾದದ್ದು. ಅವ್ರು ಹೇಳ್ತಾರೆ, ಹೆಂಡತಿ ಗರ್ಭವತಿ ಆದಾಗಲೂ ನನ್ನ ಕಾಮಾಪೇಕ್ಷೆ ಕಮ್ಮಿ ಆಗಿರಲಿಲ್ಲ. ನಾನು ತಂದೆ ಕಾಲು ಒತ್ತಾ ಇರಬೇಕಾದ್ರೆ ನನ್ನ ಮನಸ್ಸು ಶಯನಗ್ರಹದಲ್ಲಿ ವಿಹರಿಸ್ತಿತ್ತು. ಏನೆಲ್ಲ ಮಾಡಬೇಕಂದ್ರೂ ಕೂಡ, ಎಷ್ಟೆಲ್ಲ ಮನಸ್ಸಿಗೆ ಬಂದರೂ ಕೂಡ, ತಂದೆ ಸೇವೆ ಮಾಡುವಾಗ ಹೆಂಡತಿ ಪ್ರೀತಿ ಸೆಳಿತಾ ಇತ್ತು ನನ್ನ. ಹೀಗೆ ಎಷ್ಟು ಕೆಲಸ ಮಾಡೋದು. ತಂದೆಗಳು, ತಂದೆ ವೈಷ್ಣವರು, ವೈದ್ಯರು ಏನೇನೇ ಹೇಳಿದರೂ ಕೂಡ ಇಲ್ಲ, ನನ್ನ ಕ್ರಿಯೆಗಳನ್ನು ಮಾಡಬೇಕು, ಪೂಜೆ ಮಾಡಬೇಕು, ಪದ್ಧತಿ ಪ್ರಕಾರ ಮಾಡಬೇಕು ಅಂತಿದ್ರು. ಅವ್ರ ಹಠ, ಆ ದೈವ ನಂಬಿಕೆ ಕಂಡು ನನಗೆ ಭಾಳ ಆಶ್ಚರ್ಯ ಆಗ್ತಾಯಿತ್ತು. ಅವ್ರನ್ನ ಸ್ತೋತ್ರ ಮಾಡ್ತಾಯಿದ್ದೆ ನಾನು. ಆ ತಂದೆ ತೀರ್ಕೊಳ್ಳೋಂಥ ಘೋರ ರಾತ್ರಿ ದಿವಸ ಬಂತವತ್ತು. ಗಾಂಧೀಜಿಯವರು ಚಿಕ್ಕಪ್ಪ ಬಂದರು, ರಾಜಕೋಟೆಯಲ್ಲಿ ಬಂದಿದ್ರು. ತಂದೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಕೇಳಿ ಬಂದರು. ಅವರು ಬಂದು ಅಣ್ಣ ತಮ್ಮ ಮಾತಾಡ್ತಾ ಕೂತಿದ್ರು, ಗಾಢ ಪ್ರೇಮ. ಹಾಗಲೆಲ್ಲ ತಂದೆ ಪಕ್ಕದಲ್ಲೇ ಚಿಕ್ಕಪ್ಪ ಕೂತ್ಕೋತಿದ್ರಂತೆ ಇವರಿಗೆ. ಇವರು ಸಾಯಂಕಾಲ ಕಾಲು ಒತ್ತಾ ಕೂತಿದ್ದಾರೆ. ರಾತ್ರಿ ಸುಮಾರು 10:30-11 ಆಗಿರಬೇಕು. ಆಗ ಚಿಕ್ಕಪ್ಪ, ನೀನು ಹೋಗಿ ಮಲ್ಕೊಳ್ಳೋ, ನಾನು ನೋಡ್ಕೋತೀನಿ ಹೋಗು ಅಂದ್ರೆ ಇವ್ರಿಗೆ ಖುಷಿಯಾಯಿತು. ಸಂತೋಷದಿಂದ ಶಯನಗ್ರಹಕ್ಕೆ ಹೋದರು. ಹೆಂಡತಿ ಪಾಪ ಮಲ್ಕೊಂಡಿದ್ದಾಳೆ ಬಸುರಿ, ಈ ಮಲ್ಕೊಳಕ್ಕೆ ಬಿಡಬೇಕಲ್ಲ, ಎಬ್ಸಿದ್ರಂತ ಕೆನ. ಒಂದು 7-8 ನಿಮಿಷ ಆಗಿರಬೇಕು. ನೌಕರ ಬಂದು ಬಾಗಿಲು ತಟ್ಟಿದ. ಮೋಹನ್ದಾಸ್, ಬೇಗ ಬಾಪ, ತಂದೆ ಆರೋಗ್ಯ ತುಂಬ ಕೆಟ್ಟೋಗಿದೆ. ತುಂಬ ಕೆಟ್ಟೋಗಿದೆ ಅಂದರೆ ಏನು ಅಂತ ಅರ್ಥ ಆಯಿತು. ಓಡಿ ಬಂದರು ಹೊರಗಡೆ. ಏನಾಗಿದೆ? ಇಲ್ಲ, ತಂದೆ ತೀರ್ಕೊಂಡ್ರು ಅಂತ ಉತ್ತರ ಬಂತು. ಅಂತೂ ಎಲ್ಲ ಮುಗಿದು ಹೋಯ್ತಲ್ಲ, ಎಷ್ಟು ಪಶ್ಚಾತ್ತಾಪ ಆಯಿತು ಇವರಿಗೆ. ಹೇಳ್ತಾರೆ, ತಂದೆ ಕೊಠಡಿಗೆ ಓಡಿ ಬಂದೆ ನಾನು. ನಾನು ಈ ಕಾಮಾಸಕ್ತಿ ಇಲ್ಲದೆ ಹೋಗಿದ್ದರೆ ಅಂತ್ಯಕಾಲದಲ್ಲಿ ತಂದೆ ಕಾಲುಗಳನ್ನು ಒತ್ತಾನೆ ಇರ್ತಿದ್ದೆ. ನನ್ನ ಕೈಗಳ ಮೇಲೆ ಪ್ರಾಣ ಬಿಡ್ತಿದ್ರು ಅವರು. ಅವ್ರ ಬಗ್ಗೆ ಗಾಢ ಭಕ್ತಿ ಹೊಂದಿದ್ರಲ್ಲ ಚಿಕ್ಕಪ್ಪ, ಅವ್ರಿಗೆ ಅಂತಿಮ ಸೇವಾ ಭಾಗ್ಯ ಸಿಕ್ತು. ತಂದೆ ಗೊತ್ತಾಗಿತ್ತು ಅನ್ಸುತ್ತೆ, ತಾ ಸಾಯ್ತೀನಿ ಅಂತ ಕಾಗದಲ್ಲಿ ಬರ್ಕೊಟ್ಟಿದ್ರಂತೆ. ಅಂತ್ಯಕ್ರಿಯೆಗೆ ಸಿದ್ಧ ಮಾಡಿ ಅಂತ ಬರೆದಿಟ್ಟಿದ್ರಂತೆ. ಕರಳಲ್ಲಿದ್ದಂಥ ಆ ಮನಸ್ಸು ತುಳಸಿ ಮಣಿ ಆಹಾರ ತೆಗೆದು ಹಾಕಿದ್ರಂತೆ. ಮರುಗಡೆಗೆ ಪ್ರಾಣ ಬಿಟ್ಟಿದ್ರು. ನನಗೆ ಯಾಕೆ ನಾಚಿಕೆ ಆಯಿತು ಅಂತ ಗಾಂಧಿ ಹೇಳ್ತಾರೆ. ನನ್ನ ತಂದೆ ತಾಯಲ್ಲಿ ಅಪಾರವಾದ ಭಕ್ತಿ ಇತ್ತು ನಂದು. ಎಷ್ಟೇ ಭಕ್ತಿ ಇದ್ದರೂ ಕೂಡ ವಿಷಯಾಂಧನಾದ್ದರಿಂದ ನನ್ನ ಪಿತೃಭಕ್ತಿ ನ್ಯೂನತೆಯಿಂದ ಕೂಡಿತ್ತು ಅಂತ ಹೇಳ್ತಾರೆ. ಏಕಪತ್ನಿ ವ್ರತಸ್ಥನಾದರೂ ಕಾಮಾಂಧನಾಗಿದ್ದೆ ಅಂತ ಕಡೆಗೊಂದು ಮಾತು ಹೇಳ್ತಾರೆ. ಈ ಕಾಮದಿಂದ ಬಿಡಿಸ್ಕೊಳ್ಬೇಕಾದ್ರೆ ನಂಗೆ ಸ್ವಲ್ಪ ಸಮಯ ಹಿಡಿಲಿಲ್ಲ, ಸಾಕಷ್ಟು ಸಮಯ ಹಿಡಿತು, ಸಾಕಷ್ಟು ಧರ್ಮ ಪರೀಕ್ಷೆಗೆ ಒಳಗಾಗಿದ್ದೆ. ಇನ್ನೊಂದು ವಿಷಯ ಗಾಂಧಿ ಭಾಳ ಒತ್ತಿ ಹೇಳ್ತಾರೆ, ಆ ಪತ್ನಿ ಹಡೆದ ಮೇಲೆ ಆ ಹುಟ್ಟಿದಂಥ ಮಗು 3-4 ದಿವಸದಲ್ಲಿ ಸತ್ತೋಯ್ತಂತೆ. ಗಾಂಧೀಜಿ ಮನಸ್ಸಲ್ಲಿ ಬಂದಂಥ ಪ್ರಾಯಶ್ಚಿತ್ತ ಭಾವನೆ ಹೇಗಿದೆ ಗೊತ್ತಾ? ಅವ್ರು ಹೇಳ್ತಾರೆ, ಇನ್ನೇನಾಗಿತ್ತು, ಇಂಥ ಕಾಮಭಾವನೆಯಿಂದ ಆದಂಥದ್ದು ಶಿಶು ಇನ್ನೇಕಾಗಿ ಸಾಧ್ಯ? ಈ ಉದಾಹರಣೆಯಿಂದ ದಂಪತಿಗಳಾಗೋರು ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳ್ತಾರೆ. ಜೀವನದ ಅಂಥ ಪ್ರತಿಯೊಂದು ಘಟನೆಯಿಂದ ಕಲಿಯುವಂಥ ಪಾಠ ಗಾಂಧಿ ಜೀವನದಲ್ಲಿ ಪ್ರತಿ ಕ್ಷಣಕ್ಕೆ ಸಿಗ್ತದೆ. ಗಾಂಧೀಜಿಯವರ 7ನೇ ವಯಸ್ಸಿಂದ 16ನೇ ವಯಸ್ಸು ತನಕ ಶಾಲೆಗೆ ಹೋಗಿ ಪಾಠ ಕಲಿತರು. ಸ್ಕೂಲಲ್ಲಿ ಧಾರ್ಮಿಕ ಶಿಕ್ಷಣ ಸಿಗಲಿಲ್ಲ ಅವರಿಗೆ. ಯಾವುದು ಸುಲಭವಾಗಿ ಸಿಗಬೇಕಾಗಿತ್ತೋ ಶಾಲೆಯಲ್ಲಿ ಅದು ಸಿಗಲಿಲ್ಲ, ಆದರೆ ಮನೆಯಲ್ಲಿ ವಾತಾವರಣ ಸಿಕ್ತು. ವೈಷ್ಣವ ಸಂಪ್ರದಾಯದವರಾದ್ದರಿಂದ ದೇವಾಲಯಕ್ಕೆ ಹೋಗ್ತಾಯಿದ್ರು ದೊಡ್ಡವ್ರ ಜೊತೆಗೆ. ಪ್ರಾಮಾಣಿಕವಾಗಿ ಹೇಳ್ತಾರೆ, ಅಷ್ಟು ಸಲ ದೇವಸ್ಥಾನಕ್ಕೆ ಹೋಗಿದ್ದೇನೆ ನಾನು, ಶ್ರದ್ಧೆ ಏನು ಉತ್ಪನ್ನ ಆಗಲಿಲ್ಲ ನನಗೆ. ಯಾಕಂದರೆ ದೇವಾಲಯದ ವೈಭವ ಇದೆಯಲ್ಲ, ಆ ಪುರೋಹಿತರ ಅಟ್ಟಹಾಸ ನನಗೆ ಹಿಡಿಸಲಿಲ್ಲ. ಅಲ್ಲಿ ಮಾಡುವಂಥ ಜನರ ಅನಾಚಾರ ಕೇಳಿ ಕೇಳಿ ನನಗೆ ಉದಾಸೀನತೆ ಹುಟ್ಟುಬಿಡ್ತು, ಧರ್ಮ ಭಾವನೆ ಬರಲೇ ಇಲ್ಲ. ಆದ್ದರಿಂದ ದೇವಸ್ಥಾನದಲ್ಲಿ ಕಲಿಯಿರಾರ್ದನ್ನು ನಮ್ಮ ಮನೆಯಲ್ಲಿ ಒಬ್ಬಳು ದಾಸಿ ಇದ್ಲು, ರಂಭೆ ಅಂತ, ಆಕೆಯಿಂದ ಕಲ್ತಿದ್ದೀನಿ. ಆಕೆ ಎಷ್ಟು ಚಂದ ಹೇಳಿದ್ಲು ಅಂದರೆ, ರಾಮನಾಮ ಔಷಧಿ ಅಂತ ಹೇಳಿದ್ಲು. ನಿನಗೇನು ಭಯ ಇದೆಯೋ, ಇವ್ರ ದೇವದ ಬಗ್ಗೆ ಭಯ, ಹಾವಿನ ಬಗ್ಗೆ ಭಯ, ಭಾಳ ಅಂಜಬುರುಕ, ಅಂಜಬೇಡ, ಏನಾದರೂ ರಾಮನಾಮ ಅನ್ನು, ರಾಮನಾಮ ಜಪ ಮಾಡು ಅಂತ ಕಲಿಸ್ಕೊಟ್ಲಂತೆ. ಸಣ್ಣಂದಿರುವಾಗಲೇ ರಂಭೆ ಅವರಿಗೆ ರಾಮನಾಮ ರಾಮನಾಮ ಹೇಳಿ ಹೇಳಿ ಹೇಳಿ ಗಾಂಧೀಜಿ ಕೊನೆವರೆಗೂ ರಾಮನಾಮ ಬಾಯಲ್ಲಿತ್ತು. ಅವ್ರು ಹೇಳ್ತಾರೆ, ರಾಮನಾಮ ನನಗೊಂದು ಅಮೋಘ ಶಕ್ತಿಯಾಗಿ ನನ್ನನ್ನು ಕಾಪಾಡಿದೆ ಅಂತ. ಗಾಂಧೀಜಿಯವ್ರ ಚಿಕ್ಕಪ್ಪನ ಮಗ ಬಹಳ ರಾಮಾಯಣದ ಅಭಿಮಾನಿ ಆತ, ಪ್ರೇಮಿ. ಅವನು ಮತ್ತು ಇವರು ಎರಡನೇ ಅಣ್ಣ ಇಬ್ಬರೂ ಸೇರಿ ರಾಮರಕ್ಷಾ ಸ್ತೋತ್ರ ಕಲಿಯೋಕೆ ಶುರು ಮಾಡಿದ್ರಂತೆ. ಚಿಕ್ಕಪ್ಪ ಕಲಿಸಿದ್ರು, ಇವ್ರು ಕಲ್ಕೊಂಡ್ರು, ಚೆನ್ನಾಗಿ ಕಲ್ಕೊಂಡ್ರು. ಪೋರ್ಬಂದರದಲ್ಲಿ ಇರೋ ತನಕ ರಾಮರಕ್ಷಾ ಸ್ತೋತ್ರ ಬಾಯಿಗೆ ಬರ್ತಿತ್ತು. ಅವ್ರು ಹೇಳ್ತಾರೆ, ರಾಮರಕ್ಷಾ ಸ್ತೋತ್ರದಲ್ಲಿ ಶ್ರದ್ಧೆ ಹೆಚ್ಚಿತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಎರಡು ಕಾರಣಕ್ಕೆ ರಾಮರಕ್ಷಾ ಸ್ತೋತ್ರ ಜೋರಾಗಿ ಹೇಳ್ತಿದ್ದೆ ನಾನು. ಯಾಕಂದರೆ ಕಲಿಸ್ಕೊಟ್ಟನಲ್ಲ ನಮ್ಮ ಚಿಕ್ಕಪ್ಪ, ನನ್ನ ಮೇಲೆ ವಿಶ್ವಾಸ, ಎಷ್ಟು ಬೇಗ ಕಲಿತ ನೋಡು ಮೋಹನ್ ದಾಸ್ ಇವನು ಅನ್ಬೇಕು, ಅದೊಂದು ಸಂತೋಷ. ಎರಡನೇದು, ರಾಮರಕ್ಷಾ ಸ್ತೋತ್ರವನ್ನು ಸರಿಯಾಗಿ ಉಚ್ಚಾರಣೆ ಮಾಡ್ತೀನಿ ಅಂತ ಗರ್ವ ಇತ್ತು ನನ್ನೊಳಗೆ, ಆದ್ದರಿಂದ ತಪ್ಪದೆ ರಾಮರಕ್ಷಾ ಸ್ತೋತ್ರ ಹೇಳ್ತಿದ್ದೆ. ಆದರೆ ಹೃದಯದಲ್ಲಿ ಉಳಿದಿದ್ದ ಬೀಜ ಇದೆಯಲ್ಲ ರಾಮಾಯಣ ಪಾರಾಯಣದ್ದು, ಕೊನೆವರೆಗೂ ರಾಮಾಯಣ ಪಾರಾಯಣ ಇರಬೇಕು ಅವರಿಗೆ. ಅವ್ರು ಯಾರ್ಯಾರು ಹೇಳೋರು, ರಾಮರಕ್ಷಾ ಅಂದರೆ ಆರೋಗ್ಯ ಕೆಡೋಲ್ಲ ನಿಮ್ಮದು, ವಯಸ್ಸಾದವ್ರ ಆರೋಗ್ಯ ಚೆನ್ನಾಗಿ ಆಗ್ತದೆ ಅಂತ ಹೇಳಬೇಕು, ಅದೆಲ್ಲ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು. ಮುಂದೆ ಸ್ವಲ್ಪ ದಿವಸಕ್ಕೆ ಇವರು ರಾಜಕೋಟೆಗೆ ಬಂದರು. ಅಲ್ಲಿ ರಾಮಾಯಣದ ಕಥೆ ಜಾಸ್ತಿ ಆಗ್ತಿರಲಿಲ್ಲ, ಅಲ್ಲಿ ಪ್ರತಿ ಏಕಾದಶಿ ಭಾಗವತ ಪುರಾಣ ಆಗ್ತಿತ್ತಂತೆ. ಅಲ್ಲಿ ಹೇಳುವಂಥ ಪಂಡಿತರ ಸ್ಟೈಲೇ ಹಾಗಿತ್ತೋ, ಇವ್ರಿಗೆ ಇಷ್ಟ ಆಗಲಿಲ್ಲ ಭಾಗವತ ಪುರಾಣ ಆಗಲಿಲ್ಲ. ಮುಂದೆ ಗಾಂಧಿ ಹೇಳ್ತಾರೆ, ದೊಡ್ಡವರಾದಮೇಲೆ ಪಂಡಿತ್ ಮದನ್ ಮೋಹನ್ ಮಾಳವೀಯರವರು ಭಾಗವತ ಹೇಳುವಾಗ ಅನಿಸ್ತಿತ್ತು, ನಾನು ಬಾಲ್ಯದಲ್ಲಿ ಯಾರಾದರೂ ಇಂಥ ಒಳ್ಳೆ ಭಾಗವತ ಹೇಳಿದರೆ ನಾನು ಚೆನ್ನಾಗಿ ಕಲ್ತ್ಕೋಬೋದಾಗಿತ್ತು ಅಂತ ಹೇಳ್ತಾರೆ. ಅವ್ರ ಮಾತನ್ನು ಹೇಳೋದು ನೆನಪಿಡ್ಬೇಕು, ಎಲ್ಲ ಪಾಲಕರು ನೆನಪಿಡಬೇಕಾಗತ್ತೆ. ನಿಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು ಅಂತಿರೋ ಸಣ್ಣ ವಯಸ್ಸಲ್ಲೇ ಕಲಿಸ್ಬಿಡಿ, ಸಣ್ಣ ವಯಸ್ಸಲ್ಲಿ ಕಲಿಸಿ. ಈ ಗ್ರಂಥಗಳ ಶುಭಾಶುಭ ಸಂಸ್ಕಾರ ಏನಿದೆಯೋ ಶಾಶ್ವತವಾಗಿ ನಿಲ್ಲಬೇಕಾದರೆ ಬಾಲ್ಯದಲ್ಲೇ ಕಲಿಸ್ಬೇಕು. ಅಂಥ ಗ್ರಂಥಗಳನ್ನು ಜಾಸ್ತಿ ಕಲೀಲಿಲ್ಲ ಅನ್ನುವಂಥ ದುಃಖ ನನಗೀಗಲಾದರೂ ಕಾಡ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡುವಂಥ ಮನಸ್ಥಿತಿ ನನಗೆ ಬಂದಿತ್ತು ಅಂತ ಹೇಳ್ತಾರೆ. ಯಾಕಂದರೆ ಶಿಕ್ಷಣ ಆಗಿತ್ತು, ಎಲ್ಲ ಧರ್ಮದವರು ಇದ್ರ ಜೊತೆಗೆ ಓದೋರು, ಅಲ್ಲೊಬ್ಬರು ಜೈನ ಸನ್ಯಾಸಿಗಳಿದ್ದರು ಮನೆಗೆ ಬರೋರು, ಅವ್ರಿಗೆಲ್ಲ ಸೇವೆ ಮಾಡೋಕ್ಕೆ ಹೇಳಬೇಕು. ಹೀಗಾಗಿ ಜೈನ ಧರ್ಮದ ಬಗ್ಗೆ, ವೈಷ್ಣವ ಧರ್ಮದ ಬಗ್ಗೆ, ಎಲ್ಲದರ ಬಗ್ಗೆಯೂ ಒಳ್ಳೆಯ ಅಭಿಪ್ರಾಯ ಬಂದಿತ್ತು. ಆನಂತರ ಹಾಗೆ ಹೇಳ್ತಾರೆ, ಗುಜರಾತಿ ನೀತಿ ಪದ್ಯ ಒಂದು ನನ್ನ ಮನಸ್ಸಿನ ದೊಡ್ಡ ಪರಿಣಾಮ ಮಾಡಿತು. ಅದು ಹೇಳುತ್ತೆ, ಯಾರಾದರೂ ನಿನಗೆ ಅಪಕಾರ ಮಾಡಿದರೆ ಉಪಕಾರ ಮಾಡಬೇಕು ಅವರಿಗೆ, ಎಂದೂ ಅಪಕಾರ ಮಾಡಬಾರ್ದು ಅಂತ ತತ್ವ. ಆ ಗುಜರಾತಿ ಹಾಡಿನ ಅರ್ಥ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಲೋಟ ನೀರು ಕೊಟ್ಟವರಿಗೆ ಊಟ ಕೊಡು, ಒಳ್ಳೆ ಮಾತಾಡಿದವರಿಗೆ ದೀರ್ಘದಂಡ ನಮಸ್ಕಾರ ಮಾಡು, ಒಂದು ಕಾಸು ಕೊಟ್ಟವರಿಗೆ ಒಂದು ಚಿನ್ನದ ನಾಣ್ಯ ಕೊಡು, ನಿನ್ನ ಪ್ರಾಣ ಉಳಿಸಿದವರಿಗೆ ನಿನ್ನ ಜೀವವನ್ನೇ ಕೊಡಲಿಕ್ಕೆ ಸಿದ್ಧನಾಗಬೇಕು ನೀನು. ಉಪಕಾರಕ್ಕೆ ಪ್ರತಿಯಾಗಿ ತನು ಮನಧನದಿಂದ 10 ಪಟ್ಟು ಉಪಕಾರ ಹೆಚ್ಚು ಮಾಡು, ನಿಜವಾದ ಜ್ಞಾನಿಗಳು ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ ಅನ್ನುವಂಥ ಪದ್ಯ. ಈ ಬೀಜ ಗಾಂಧಿ ಮನಸ್ಸಲ್ಲಿ ಮೆಳಿತಲ್ಲ, ಮುಂದೆ ಅವರು ದೊಡ್ಡ ಎತ್ತರಕ್ಕೆ ಹೋದಾಗ ಕೂಡ ಈ ಕದ್ಯ ಕಾಪಾಡಿದೆ ನನ್ನ ಅಂತ ಹೇಳ್ತಾರೆ. ಯಾರಾದರೂ ಅಪಕಾರ ಮಾಡಿದರೆ ಅಪಕಾರ ಅಂತ ಅನ್ನಿಸ್ಲಿಲ್ಲ, ಅವ್ರಿಗೆ ಉಪಕಾರನೇ ಮಾಡಬೇಕು ಅನ್ನುವಂಥ ಬುದ್ಧಿ ಸ್ಥಿರವಾಗಿ ಮನಸ್ಸಲ್ಲಿ ಉಳ್ಕೊಂತು ಅಂತ ಗಾಂಧಿ ಗಟ್ಟಿಯಾಗಿ ಹೇಳ್ತಾರೆ.
7: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥ.

0: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವಿದೆ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ರಾಬಿನ್ ಕ್ರಿಸ್ಟೋಫರ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಸಾಮಾನ್ಯವಾಗಿ ಯಾವುದೋ ಒಂದು ಅಪಘಾತ ಆಗತ್ತೆ ಎಲ್ಲೋ ಒಂದ್ ಕಡೆ, ಅಲ್ಲಿ ಜನಗಳು ನಿಂತ್ಕೊಂಡು ನೋಡ್ತಿದ್ರು, ಫೋಟೋ ತೆಗಿತಿದ್ರು ಅಂತ ಈ ಎಲ್ಲಾ ಮಾತುಗಳನ್ನ ಕೇಳ್ತಾ ಇದೀವಿ. ಆಮೇಲೆ ಪೊಲೀಸರಿಗೆ ಹೇಳಿದ್ರೆ ನಮಗೆ ತೊಂದರೆ ಕೊಡ್ತಾರೆ ಅಂತ ಈ ಎಲ್ಲಾ ವಿಚಾರಗಳನ್ನ ನೋಡ್ತಾ ಇದೀವಿ. ಮತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ಅವರಿಗೆ ಒಂದಿಷ್ಟು ಸುರಕ್ಷತೆ ಇದೆ ಅಂತನೋ ವಿಚಾರವನ್ನ ನಾವು ಕೇಳ್ಪಟ್ಟಿದ್ದೇವೆ. ಸರ್, ಇವರ ಸುರಕ್ಷತೆ ಇದೆಯಾ? ಯಾರಾದರೂ ಅಪಘಾತ ಆದಾಗ ರಕ್ಷಣೆಗೆ ಧಾವಿಸೋದು ಬಹಳ ಹಿಂದೇಟ್ ಹಾಕ್ತಾರೆ.
3: ಸರ್, ಖಂಡಿತವಾಗಿಯೂ ಇದನ್ನು ನಾವು ಗಮನಿಸಬೇಕು ಅಂತ ಹೇಳಿದ್ರೆ, 2016 ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಆ ಆದೇಶದ ಪ್ರಕಾರ ಈ ತರ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ, ಅಂದರೆ ಕಷ್ಟದ ಪರಿಸ್ಥಿತಿಯಲ್ಲಿ ಯಾರಾದರೂ ಆಕ್ಸಿಡೆಂಟ್ ಆಗಿರುವಂತಾಗಿರ್ಬೋದು ಅಥವಾ ಏನೋ ಘಟನೆ ನಡೀತಾ ಇರೋ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ಆ ನೊಂದ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿದಾಗ, ಇವತ್ತು ಕಾನೂನು ಆ ವ್ಯಕ್ತಿಯನ್ನ ಗುರುತಿಸುತ್ತೆ ಮೊದಲನೇದಾಗಿ. ಎರಡನೇದಾಗಿ, ಪೊಲೀಸರು ಈ ವ್ಯಕ್ತಿಗಳ ಜೊತೆ ಮಾತಾಡುವಂಥದ್ದಾಗಿರ್ಬೋದು ಅಥವಾ ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ ಆಗಿರ್ಬೋದು, ಅದು ಕೂಡ ಒಂದು ಘನತೆಯಿಂದ ತುಂಬಿರಬೇಕು, ಮರ್ಯಾದೆಯಿಂದ ಇರಬೇಕು ಅನ್ನೋದು ಕೂಡ ಕಾನೂನು ಹೇಳುತ್ತೆ. ಮತ್ತೆ ಮೂರನೇದು, ಈ ವ್ಯಕ್ತಿಗೆ ಸಂಬಂಧಪಟ್ಟಂತ ಅವರ ಪರ್ಸನಲ್ ಡೀಟೇಲ್ಸ್ ಏನಿದಾವೋ ಅದನ್ನ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಪೊಲೀಸರ ಜೊತೆ ಆಗಿರ್ಬೋದು, ಆಸ್ಪತ್ರೆಗಳ ಜೊತೆ ಅವರು ಹಂಚ್ಕೊಳ್ಬಹುದು. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅದನ್ನ ಅವ್ರಿಗೆ ಫೋರ್ಸ್ ಮಾಡಿ ತಗೊಳ್ಬಾರದು ಅನ್ನೋದು ಇವತ್ತು ಕಾನೂನಾಗಿದೆ ಸರ್. ಮತ್ತೆ ಇವತ್ತು ಕಾನೂನಿನ ನಮ್ಮ BNS ಅಂತ ನಾವೇನು ಕರಿತೇವೋ, ಭಾರತೀಯ ನ್ಯಾಯ ಸಮಿತಿ ಅಂತ ಕರಿತೀವೋ, ಅಲ್ಲೂ ಕೂಡ ಈ ರೀತಿಯಾದಂತ ನೊಂದ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತ ವ್ಯಕ್ತಿಗಳು ಯಾರಾದರೂ ಅವರಿಗೆ ಪ್ರತ್ಯೇಕವಾಗಿ ಕಾನೂನು ಅಡಿಯಲ್ಲಿ ಕೂಡ ರಕ್ಷಣೆಯನ್ನು ಕೊಡಲಾಗಿದೆ. ಸೊ ಒಟ್ಟಾರೆ ಕಾನೂನು ಹೇಳುತ್ತೆ ಅಂತ ಹೇಳಿದ್ರೆ, ನೊಂದ ವ್ಯಕ್ತಿಗಳು ಅಥವಾ ಒಂದು ಅದು ಆಕ್ಸಿಡೆಂಟ್ ಆಗಿರ್ಬೋದು, ಇನ್ಯಾವುದೋ ಒಂದು ಸ್ಥಿತಿಯಲ್ಲಿ ನೊಂದ ವ್ಯಕ್ತಿ ಇದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಯಾರಾದೊಬ್ಬರು ಬಂದ್ರೆ ಅದನ್ನ ನಾವು ಎನ್ಕರೇಜ್ ಮಾಡಬೇಕೇ ಹೊರತು ಅದನ್ನು ಡಿಸ್ಕರೇಜ್ ಮಾಡಬಾರದು ಅನ್ನೋದು ಇದರ ಒಂದು ಉದ್ದೇಶ
2: ಅಲ್ವಾ? ಈಗ ಮೊದಲು ನಾವು ಹತ್ರನೇ ಹೋಗೋದು ಬೇಡಪ್ಪ, ನಮ್ಗೆ ಯಾಕೆ ಬೇಕು ಅಂತ ಹೇಳ್ತಿದ್ರು.
3: ಹೌದು,
2: ಈಗ ಅದು ಆ ಪೊಲೀಸ್ ಸ್ಟೇಷನ್ಗಾರ ಆಗಿರ್ಬೋದು ಅಥವಾ ಆಸ್ಪತ್ರೆಗಾರ ಹೋಗಿರ್ಬೋದು, ಅವ್ರ ಜೊತೆಗೆ ಹೋಗಿರ್ಬೋದು, ಅವ್ರನ್ನ ಕರ್ಕೊಂಡು ಹೋಗಿ ಅವ್ನ ಅಡ್ಮಿಟ್ ಮಾಡೋ ತನಕ ಆ ಒಂದು ಒಳ್ಳೆ ಕೈಂಕರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ. ಸೇವಾ ಮನೋಭಾವನೆ ಇದ್ದವರು ಕೂಡ ಮೊದಲೆಲ್ಲ ಹೋಗ್ತಾ ಇರಲಿಲ್ಲ. ಸೇವಕರಾಗಿರ್ಬೇಕು, ನಾವು ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವದವರಿಗೂ ಕೂಡ ಸ್ವಲ್ಪ ಹಿಂದೆಟ್ಟಿರ್ತಿತ್ತು. ಈ ರೀತಿಯಾದಂತ ಒಂದು ಸಹಾಯ ಮಾಡೋರಿಗೆ ಏನಂತಾರೆ ಅದಕ್ಕೆ?
3: ಸರ್, ಅವರನ್ನ ಗುಡ್ ಸಮ್ಯಾರಿಟನ್ ಅಂತ ನಾವು ಕರಿತೇವೆ ಸರ್.
2: ಓಹೋ.
3: ಸೊ ಆ ಬಿಬ್ಲಿಕಲ್ ರೆಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ರಸ್ತೆಯಲ್ಲಿ ಯಾರು ಗೊತ್ತಿಲ್ಲದೆ ಇರತಕ್ಕಂತ ವ್ಯಕ್ತಿಗೆ ಯಾರೋ ಒಬ್ರು ಬಂದು ಸಹಾಯ ಮಾಡ್ತಾರೆ ಅಂತ ಹೇಳಿದಾಗ ಅವರನ್ನ ಗುಡ್ ಸಮ್ಯಾರಿಟನ್ ಅಂತ ಗುರುತಿಸಿದ್ದಾರೆ. ಇನ್ಫ್ಯಾಕ್ಟ್ ಸರ್ಕಾರ ಈಗ ಅವರಿಗೆ ಅವಾರ್ಡ್ಸ್ ಗಳನ್ನು ಕೂಡ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಸರ್.
2: ಸಣ್ಣ ಪುಟ್ಟ ಅಪಘಾತ ಆದಾಗ ಸ್ವಲ್ಪ ಮುಂದೆ ಬರ್ತಾರೆ, ಆಮೇಲೆ ಈ ಪರಿಹಾರ ಕೇಳಲಿಕ್ಕಂತ ಹೋಗ್ಬೇಕಾಗತ್ತೆ ಅಂತ ಹೇಳಿ, ಅವಾಗ ಯಾರಿಗೆ ಏನ್ ಮಾಡಿದ್ರು ಅವ್ರನ್ನ ಹಿಡಿದ್ಬಿಟ್ಟು ಅವ್ರ ಫೋಟೋ ನಂಬರ್ ಎಲ್ಲ ತೆಗೆದ್ಬಿಟ್ಟು ಅವರಿಗೆ ಎಲ್ಲ ಜಗಳ ಮಾಡ್ತಾರೆ ನಿಂತ್ಕೊಂಡು. ಆದ್ರೆ ಅಪಘಾತಕ್ಕೆ ಒಳಗಾದಂತಹ ವ್ಯಕ್ತಿಯನ್ನ ಕೂಡಲೇ ಅವ್ರಿಗೆ ಸಂಬಂಧಪಟ್ಟಂತಹ ಪರಿಹಾರ ರೂಪದಲ್ಲಿ ಈ ನ್ಯಾಯವನ್ನ ಕೂಡ ಒದಗಿಸೋ ಕೆಲಸ ಅಂತಂದಾಗ ಪೊಲೀಸ್ ಸ್ಟೇಷನ್ಗೆ ಕೂಡ ರಿಪೋರ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅವ್ರು ಒಪ್ತಿರಂಗಿಲ್ಲ ಅಲ್ಲಿ, ಏ ನನಗೆ ಗೊತ್ತಿಲ್ಲ, ನಾನು ಮಾಡಿಲ್ಲ ಹಂಗೆ ಅಂತ ಹೇಳ್ತಾರೆ. ಹಾಗಾಗಿ ಪೊಲೀಸರಿಗೆ ಅವ್ರನ್ನ ಒಪ್ಪಿಸ್ಬಿಟ್ರೆ ಅವರು ನ್ಯಾಯ ಅನ್ಯಾಯ ಯಾರ್ದು ಯಾರ ಕಡೆಯಿಂದ ಏನಾಗಿದೆ ಅಂತ ಅನ್ನೋದನ್ನ ಅವ್ರು ಬಗೆಹರಿಸ್ತಾರೆ. ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಆಗಿತ್ತು, ಆ ಗಾಯ ಆಗಿತ್ತು, ಅಪಘಾತ ಆಗಿತ್ತು ಅಂದ್ರೆ ಚಿಕಿತ್ಸೆಯನ್ನು ಅಲ್ಲಿ ಸುಲಭವಾಗಿ ಕೊಡ್ತಾರೆ. ಮೊದ್ಲು ಎಲ್ಲ ಈ ತರ ಇರಲಿಲ್ಲ, ಇವಾಗ ಒಳ್ಳೆ ಬೆಳವಣಿಗೆ ಆಯ್ತು ಅಂತ ಹೇಳ್ಬೋದು. ನ್ಯಾಷನಲ್ ಹೈವೇಗಳಲ್ಲಿ ಎಲ್ಲ ತುಂಬಾ ಆಕ್ಸಿಡೆಂಟ್ ಆದಾಗ ತುಂಬಾ ತೊಂದರೆ ಇತ್ತು, ಅಲ್ಲಿ ಕೂಡ ಅರ್ಜೆಂಟ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೂ ಕೂಡ ಆಸ್ಪತ್ರೆ ವ್ಯವಸ್ಥೆ ಕೂಡ ಆಗಿದೆ. ಈಗ ಪೊಲೀಸರು ಮೊದಲಿನಂಗಿಲ್ಲ, ಇವಾಗ ಸಾಕಷ್ಟು ಜನಸ್ನೇಹಿಯಾಗಿ ಇದ್ದಾರೆ, ಅವ್ರ ವರ್ತನೆಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಮತ್ತೆ ಮೇಲಾಧಿಕಾರಿಗಳು ನೀವು ಯಾವತ್ತೂ ಜನರ ಜೊತೆಗೆ ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡಬೇಕಂತಾನು ಹೇಳ್ತಾರೆ. ತುಂಬಾ ಸಂತೋಷ ಸರ್ ಈ ಬಗ್ಗೆ ಧೈರ್ಯದ ಮಾಹಿತಿಯನ್ನ, ಅಂದ್ರೆ ನಮ್ಮ ಜನಗಳು ಯಾರಾದರೂ ಅಪಘಾತ ಆದಾಗ ತಾವು ಮುನ್ನುಗ್ಗಿ ಅವರಿಗೆ ಸಹಾಯ ಮಾಡಕ್ಕೆ ಹೋಗಬೇಕು ಅಂತ ಅನ್ನೋ ಮಾತನ್ನ ನೀವು ಹೇಳದಂಗಾಯ್ತು. ತುಂಬಾ ಧನ್ಯವಾದ. ಎಲ್ಲ ನಮ್ಮ ಕೇಳುಗರ ಪರವಾಗಿ ನಮಸ್ಕಾರ.
3: ನಮಸ್ಕಾರ ಸರ್, ಧನ್ಯವಾದಗಳು.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: कैच द रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
2: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं, रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಆಗಸ್ಟ್ 8 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ನೀಡಿ ನಿಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ನೀವು ನೀಡುವ ಮಾಹಿತಿ ಆಧರಿಸಿ ಅಕ್ಟೋಬರ್ 19 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿರೋದು 3:38. ಕಾರ್ಯಕ್ರಮ ಹೊಂಬಿಸಿಲುಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ, ಒಂದು ಹಾಡು, ಹಾಗೆ ನಿಮ್ಮ ಉತ್ತರಗಳನ್ನು ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಹೀಗಿದೆ, ಈ ಒಂದು ಪ್ರಶ್ನೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಕನ್ನಡ ಚಿತ್ರರಂಗದಲ್ಲಿ ಸ್ವರ್ಣ ಕಮಲ ಈ ಒಂದು ಪ್ರಶಸ್ತಿಯನ್ನು ಗಳಿಸ್ಕೊಂಡಂತಹ ಸಿನಿಮಾಗಳ ಸಂಖ್ಯೆ ಎಷ್ಟು, ಹಾಗೆ ಈ ಸಿನಿಮಾಗಳ ಹೆಸರು ಯಾವ್ದ್ಯಾವುದು ಅಂತ ನೀವು ನನಗೆ ಬರೆದು ಕಳಿಸ್ಕೊಡ್ಬೇಕು. ಎರಡಕ್ಕೂ ಉತ್ತರ ಕರೆಕ್ಟ್ ಆಗಿರಬೇಕು. ಸಿನಿಮಾಗಳ ಸಂಖ್ಯೆ ಎಷ್ಟು, ಜೊತೆಗೆ ಯಾವ ಯಾವ ಸಿನಿಮಾಗಳಿಗೆ ಸ್ವರ್ಣಕಮಲ ಪ್ರಶಸ್ತಿ ಬಂದಿದೆ ಅನ್ನೋ ಅಷ್ಟು ಉತ್ತರನೂ ಸರಿಯಾಗಿರಬೇಕು. ಸೊ ನಿಮ್ಗೇನಾದರೂ ಉತ್ತರ ಗೊತ್ತಿದ್ರೆ ನೀವು ಬೇಗ ಬೇಗ ಸಂದೇಶವನ್ನು ಕಳಿಸ್ಕೊಡಬಹುದು. 9480901013 9480901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡಿ. ಒಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ, ಅಷ್ಟರೊಳಗಡೆ ನೀವು ನನಗೆ ಉತ್ತರವನ್ನು ಹೇಳಬೇಕು. ಹಾಗಾದರೆ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದ್ದು ಕುನಾಲ್ ಗಂಜವಾಲ ಅವರ ಧ್ವನಿಯಲ್ಲಿ ಐಶ್ವರ್ಯ ಐಶ್ವರ್ಯ ಅನ್ನುವಂತಹ ಗೀತೆ.

ಸಮಯ ಆಗಿರೋದು 3:43. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನು ನಾನು ಕೇಳಿದ್ದೆ, ಸ್ವರ್ಣ ಕಮಲ ಪ್ರಶಸ್ತಿಯನ್ನ ಪಡೆದಂತಹ ಸಿನಿಮಾಗಳ ಸಂಖ್ಯೆ ಎಷ್ಟು ಮತ್ತು ಯಾವ ಯಾವ ಸಿನಿಮಾಗಳು ಅಂತ ನಾನು ಪ್ರಶ್ನೆಯನ್ನ ಕೇಳಿದ್ದೆ. ಸೊ ಎರಡಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿರೋರು ಯಾರ್ಯಾರು ಅಂತ ನೋಡೋದಾದ್ರೆ, ನಂಬರ್ ಎಂಡಿಂಗ್ ವಿತ್ 3-2-3-5-5 ಹನುಮಂತಪುರದಿಂದ ಹೊನ್ನೂರಲ್ಲಿ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 7-5-5-4-0 ದಿಲೀಪ್ ಕಲ್ಯಾಣ್ಕರ್ ಸರಿಯಾಗಿರುವಂತಹ ಉತ್ತರ. ಮತ್ತೊಂದು ಉತ್ತರ ಸರಿಯಾಗಿ ಬಂದಿರೋದು ನಮಗೆ ಬಾಬಾ ಕಲ್ಯಾಣ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಗಜಾನನ ಭಟ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಜಗದೀಶ್ ಹಿರೇಮಠ್ ಬೆಳಗಾವಿಯಿಂದ ಸರಿಯಾಗಿರುವಂತಹ ಉತ್ತರ. ನಂಬರ್ ಎಂಡಿಂಗ್ ವಿತ್ 9-1 ಪ್ರಮೀಳಾ ದಾವಣಗೆರೆಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಉತ್ತರ ಬಂದಿದೆ. ಸೊ ನೀವು ಸರಿಯಾಗಿರುವಂತಹ ಉತ್ತರ ಕೊಟ್ಟಿಲ್ಲ. ಕೆಲವರು 3 ಅಂತಿದ್ದೀರಾ, ಕೆಲವರು 5 ಅಂತಿದ್ದೀರಾ, ಕೆಲವರು KGF 2, ತುಂಬ ಬೇರೆ ಬೇರೆ ಉತ್ತರಗಳನ್ನು ಕೊಟ್ಟಿದ್ದೀರಿ. ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಉತ್ತರ ಬಂದಿರೋದು ಆಶಾ ಶ್ರೀನಿವಾಸ್ ವಿನಿಪೇಟೆಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಉತ್ತರ ಬಂದಿರೋದು ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ. ನಂಬರ್ ಎಂಡಿಂಗ್ ವಿತ್ 7-8-1-9 ಇವರು ಕೂಡ ಸರಿಯಾಗಿರುವಂತಹ

ಉತ್ತರ. ಹಾಗೆ ಗುಣವತಿ ಭೀಮಪ್ಪ ಅವರು ದಾವಣಗೆರೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಉತ್ತರ ಬಂದಿರೋದು, ಸಾಕಷ್ಟು ಜನ ಪ್ರಯತ್ನವನ್ನ ಮಾಡಿದ್ದೀರಿ ಸರಿಯಾಗಿರುವಂತಹ ಉತ್ತರವನ್ನ, ಬಟ್ ಕೆಲವೇ ಕೆಲವು ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿರೋದು. ಸರಿಯಾಗಿ ಉತ್ತರ ಕೊಟ್ಟಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನ ಹೇಳ್ತಾ, ಒಟ್ಟು 6 ಚಲನಚಿತ್ರಗಳು ಸರಿಯಾಗಿರುವಂತಹ ಉತ್ತರ. ಸಿನಿಮಾಗಳ ಹೆಸರು ಹೇಳಬೇಕು ಅಂತಂದರೆ ಸಂಸ್ಕಾರ 1970 ತೆರೆಕಂಡಂತಹ ಸಿನಿಮಾ, ಚೋಮನದುಡಿ, ಘಟಶ್ರಾದ್ದ, ಹಾಗೆ ತರಬನ ಕತೆ, ತಾಯಿ ಸಾಹೇಬ, ಹಾಗೆ ದ್ವೀಪ. ಸೊ ಈ ಆರು ಸಿನಿಮಾಗಳು ಸ್ವರ್ಣ ಕಮಲ ಪ್ರಶಸ್ತಿಯನ್ನು ಗಳಿಸ್ಕೊಂಡಂತಹ ಸಿನಿಮಾಗಳು. ಸೊ ಸರಿಯಾಗಿರುವಂತಹ ಉತ್ತರ 6 ಆಗಿತ್ತು. ಹಾಗೆ 6 ಸಿನಿಮಾಗಳ ಹೆಸರನ್ನು ಕೂಡ ನಾನು ಹೇಳಿದ್ದೀನಿ. ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಸರಿಯಾಗಿ ಉತ್ತರ ಕೊಟ್ಟಂತಹ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನಾನು ಕೇಳ್ತಿದ್ದೀನಿ. ಯಾವ ನಗರದಲ್ಲಿ 10,00,000 ದೀಪಗಳನ್ನು ಹತ್ತು ನಿಮಿಷಗಳ ಕಾಲ ಉರಿಸಿ ಗಿನ್ನಿಸ್ ದಾಖಲೆಯನ್ನು ಮಾಡಲಾಗಿತ್ತು? ಯಾವ ಒಂದು ನಗರದಲ್ಲಿ 10,00,000 ದೀಪಗಳನ್ನು 10 ನಿಮಿಷ ಕಾಲದಲ್ಲಿ ಉರಿಸಿ ಗಿನ್ನಿಸ್ ದಾಖಲೆಯನ್ನು ಮಾಡಲಾಯಿತು? ಏನಿದಕ್ಕೆ ಉತ್ತರ? ಒಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ. ಅಷ್ಟರೊಳಗಡೆ ನೀವು ನಮಗೆ ಉತ್ತರವನ್ನು ಕಳಿಸ್ಕೊಡ್ಬೇಕು. 9480901091 4809010013 ಈ ಒಂದು ಸಂಖ್ಯೆಗೆ.

ಸಮಯ ಆಗಿರೋದು 3:51. ನಾನು ಕೇಳಿದಂತಹ ಪ್ರಶ್ನೆ ಆಗಿತ್ತು, ಯಾವ ನಗರದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ದೀಪಗಳನ್ನು 10 ನಿಮಿಷಗಳ ಕಾಲದಲ್ಲಿ ಉರಿಸಿ ಗಿನ್ನಿಸ್ ದಾಖಲೆಯನ್ನು ಮಾಡಲಾಯಿತು ಅಂತ ಹೇಳಿದ್ದೆ. ಸಾಕಷ್ಟು ಜನ ಅಯೋಧ್ಯೆ ಅಂತ ಹೇಳ್ತಾ ಇದ್ದೀರಿ. ಅಯೋಧ್ಯೆಯಲ್ಲಿ 941,551 ದೀಪಗಳನ್ನು ಅಂಟಿಸಿದ್ರು. ಬಟ್ ಅದಕ್ಕಿಂತ ಜಾಸ್ತಿ ಒಂದು ನಗರದಲ್ಲಿ ದೀಪಗಳನ್ನು ಹಚ್ಚಿದ್ರು, ಅದು ಮಣ್ಣಿನ ದೀಪವನ್ನು ಹಚ್ಚಿದ್ರು. ಸರಿಯಾಗಿರುವಂತಹ ಉತ್ತರ ಆಗಿತ್ತು ಉಜ್ಜಯಿನಿ, ಮಧ್ಯಪ್ರದೇಶನ ಉಜ್ಜಯಿನಿಯಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಸೊ ನೇತ್ರಾ ಅವರು ಕೆಂಗೇರಿಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಜನ ಅಯೋಧ್ಯೆ ಅಯೋಧ್ಯೆ ಅಯೋಧ್ಯೆ ಅಂತ ಹೇಳ್ತಾ ಇದ್ದೀರಿ. ಅಯೋಧ್ಯೆಯನ್ನು ಈ ಗಿನ್ನಿಸ್ ದಾಖಲೆ ಮಾಡಿದಂತಹ ಉಜ್ಜಯಿನಿ ಜಾಗ ಬೀಟ್ ಮಾಡುತ್ತೆ. ರಾಯಚೂರಿನಿಂದ ಈರಣ್ಣ ಬೆಂಗಾಲಿ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗೆ ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ ಸರಿಯಾಗಿರುವಂತಹ ಉತ್ತರ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಮತ್ತೊಂದು ಉತ್ತರ ನಮಗೆ ಬಂದಿರೋದು ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗೆ ಅಭಿಷೇಕ್ ರೇಣುಕಾ ಕಾರ್ತಿಕಾ ಅವರು ಬಸವನ ಭಾಗೇವಾಡಿಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಜೊತೆಗೆ ಮತ್ತೊಂದು ಸಂಖ್ಯೆ ಬಂದಿದೆ, ಬಟ್ ನೀವೆಲ್ಲರೂ ಕೂಡ ಅಯೋಧ್ಯೆ ಅಯೋಧ್ಯೆ ಅಯೋಧ್ಯೆ ಅಂತ ಹೇಳ್ತಾ ಇದ್ದೀರಿ. ರಮೇಶ್ ಗುಟ್ಟೆ ಅವರು ಮಧುಗಿರಿಯಿಂದ ಸರಿಯಾಗಿರುವಂತಹ ಉತ್ತರ, ಹರೀಶ್ ಅವರು ಮಲ್ಲೇಶ್ವರಂನಿಂದ ಸರಿಯಾಗಿರುವಂತಹ ಉತ್ತರ, ಜಗದಾಂಬಿಕಾ ಅವರು ಹಂಸವೇಣಿ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಎಚ್ ಡಿ ಸಮರ್ಥ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಎಸ್ ಎಂ ಶೋಭಾ ಅವರು ಹಾಸನದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಕೆಲವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ ಅಂತ ಹೇಳೋಕ್ಕೋಸ್ಕರ ನಾನು ಉತ್ತರವನ್ನು ಹೇಳಾದ್ಮೇಲೆ ಸರಿಯಾಗಿರೋ ಉತ್ತರವನ್ನು ಮತ್ತೆ ಮತ್ತೆ ಬರೆದು ಕಳಿಸ್ತಾ ಇದ್ದೀರಿ. ಇಷ್ಟು ಜನ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ರು. ಸರಿಯಾಗಿ ಉತ್ತರ ಕೊಟ್ಟಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಬರುತ್ತೆ. ಓ ಗುಣವಂತ ಅನ್ನುವಂತಹ ಗೀತೆ ಬರುತ್ತೆ. ಕಾಲಾವಕಾಶ ಸಿಕ್ಕರೆ ಮತ್ತೊಂದು ಗೀತೆ ಕೂಡ ಅದನ್ನು ಹಿಂಬಾಲಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾನು 4:01 ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಎಲ್ಲಿ ಹೋಗದೆ ಕೇಳ್ತಾರೀ, ಇದು ಆಕಾಶವಾಣಿ ಬೆಂಗಳೂರು FM ರೈನ್ಬೋ 101.3 MHz.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿರೋದು 4:03 ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವೆಲ್ಲರೂ ಕೇಳ್ತಿರೋದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 MHz ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಒಂದು ಜಾಗದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅನ್ನೋ ಕುತೂಹಲ ನಿಮಗಿದೆಯಾ? ಹಾಗಾದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು ನಾವು ಆಸ್ಟ್ರೇಲಿಯಾದ, ಅದರಲ್ಲೂ ಪಶ್ಚಿಮ ಆಸ್ಟ್ರೇಲಿಯಾದ ರಾಜ್ಯದ ಮಿಡಲ್ ಐಲ್ಯಾಂಡ್ ಅನ್ನುವಂತಹ ರಾಜ್ಯದಲ್ಲಿರುವಂತಹ ಒಂದು ದ್ವೀಪದಲ್ಲಿ ಪ್ರಸಿದ್ಧಿಯಾಗಿರುವಂತಹ ಒಂದು ಸರೋವರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಕೇಳುಗರೆಲ್ಲರೂ ಕೇಳಿಸ್ಕೊಳ್ಳಿ, ಆಸ್ಟ್ರೇಲಿಯಾದ ಪಶ್ಚಿಮ ಭಾಗದಲ್ಲಿರುವಂತಹ ವಿಶ್ವದ ಅತ್ಯಂತ ವಿಶಿಷ್ಟವಾಗಿರುವಂತಹ ಒಂದು ಸರೋವರ ಇದು. ಈ ಒಂದು ಸರೋವರದ ಬಗ್ಗೆ ಹೆಚ್ಚಿನ ಮಾಹಿತಿ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಹಾಗಾದರೆ ನೀವೆಲ್ಲರೂ ಕೂಡ ನನ್ನ ಜೊತೆ ಆಸ್ಟ್ರೇಲಿಯಾಗೆ ಬರಕ್ಕೆ ರೆಡಿ ಇದ್ದೀರಾ? ಈ ಹಾಡನ್ನು ಕೇಳಿಕೊಂಡು ಆಮೇಲೆ ನಾವು ಆಸ್ಟ್ರೇಲಿಯಾಗೆ ಹೋಗೋಣ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾನು ಈ ಒಂದು ಸರೋವರದ ಬಗ್ಗೆ ಹೊತ್ತು ತಂದಿದ್ದೀನಿ, ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳೋದಕ್ಕೆ ಕೂಡ ನಾನು ಕಾಯ್ತಾ ಇದ್ದೀನಿ. ಹಾಗಾದರೆ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇರೋದು ತನನಂ ತನನಂ ಅನ್ನುವಂತಹ ಗೀತೆ, ಚಿತ್ರ ಅವರ ಧ್ವನಿಯಲ್ಲಿ ತನನಂ ತನನಂ ಸಿನಿಮಾದಿಂದ. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 MHz. ನಿಮ್ಮ ಜೊತೆ ಆಗ್ತಿರೋದು ನಾನು ಆರ್ ಜೆ ಚೈತ್ರಾ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇರೋದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸಮಯ ಆಗಿರೋದು 4:15 ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸೊ ನಾನು ಇವತ್ತು ಹೇಳಿದೆ ನಿಮಗೆಲ್ಲರಿಗೂ, ಲೇಕ್ ಯಾವುದೋ ಒಂದು ಆಸ್ಟ್ರೇಲಿಯಾದಲ್ಲಿರುವಂತಹ ಒಂದು ಸರೋವರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿಶೇಷವಾಗಿರುವಂತಹ ಸರೋವರ ಇದು, ಇದರ ಹೆಸರು ಲೇಕ್ ಹಿಲಿಯರ್ ಅಂತ. ಆಸ್ಟ್ರೇಲಿಯಾದ ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಮಿಡಲ್ ಐಲ್ಯಾಂಡ್ ಅನ್ನುವಂತಹ ರಾಜ್ಯದಲ್ಲಿ ಇರುವಂತಹ ದ್ವೀಪ ಇದು. ಇದು ಸುಮಾರು 600 ಮೀಟರ್ ಉದ್ದ ಇದೆ, ಹಾಗೆ 250 ಮೀಟರ್ ಅಗಲ ಇರುವಂತಹ ಒಂದು ಸರೋವರ. ಈ ಸರೋವರ ವಿಶ್ವದಲ್ಲೇ ಅತ್ಯಂತ ಏನಂತಾರೆ, ವಿಚಿತ್ರ ಅಂತ ಹೇಳ್ಬೋದು ಅಥವಾ ಯುನೀಕ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇದು ಗುಲಾಬಿ ಬಣ್ಣದಲ್ಲಿ ಇರುವಂತಹ ಸರೋವರ. ಪೂರ್ತಿ ಸರೋವರ, ಪೂರ್ತಿ ಲೇಕ್ ಏನಿದೆಯೋ ಅದು ಫುಲ್ಲು ಗುಲಾಬಿ ಬಣ್ಣದಲ್ಲೇ ಇದೆ. ಪಕ್ಕದಲ್ಲೇ ಕರಾವಳಿ ಪ್ರದೇಶ ಇದ್ದು, ಪಕ್ಕದಲ್ಲೇ ಸಮುದ್ರ ಇದ್ದರೂ ಕೂಡ ಈ ಒಂದು ಸರೋವರ ಮಾತ್ರ ಗುಲಾಬಿ ಬಣ್ಣದಲ್ಲಿ ಇದೆ. ಈ ಗುಲಾಬಿ ಬಣ್ಣದಲ್ಲಿ ಇರುವಂತಹ ಸರೋವರ ಯಾಕೆ ಗುಲಾಬಿ ಬಣ್ಣದಲ್ಲಿರುತ್ತೆ, ಈ ಹಾಡಿನ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಮಗೆ ಒಬ್ಬರು ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವೀಸಾ ಪಾಸ್ಪೋರ್ಟ್ ಇಲ್ಲದೇನೆ ನಮ್ಮನ್ನು ಆಸ್ಟ್ರೇಲಿಯಾಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ನಿಮಗೆ ಧನ್ಯವಾದಗಳು, ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಟ್ರಿಪ್ಪಿಗೆ ಅಂತ ಹೇಳ್ತಿದ್ದಾರೆ. ಖಂಡಿತ ಎಲ್ಲರೂ ಕೂಡ ವೆಲ್ಕಮ್ ಈ ಒಂದು ಏನಂತಾರೆ ರೇಡಿಯೋ ಟ್ರಿಪ್ಪಿಗೆ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಟೇಲರ್ ಅವರು, ಟೇಲರ್ ಜವರಾಯಿ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸರೋವರ, ಈ ಒಂದು ಲೇಕ್ ಏನಿದೆಯಲ್ವಾ, ಇದು ಯಾಕೆ ಗುಲಾಬಿ ಬಣ್ಣ ಇದೆ, ನಿಮ್ಗೇನಾದರೂ ಉತ್ತರ ಗೊತ್ತಿದೆಯಾ ಅಥವಾ ನಿಮ್ಗೇನಾದರೂ ಗೊತ್ತಿದೆಯಾ ಇದ್ರ ಬಗ್ಗೆ, ನನ್ನ ಜೊತೆ ಹಂಚ್ಕೊಳ್ಳಿ. 9480109013, 9480909013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನೀವು ಹಂಚ್ಕೋಬೋದು. ನಿಮ್ಗೇನಾದರೂ ಈ ಒಂದು ಸರೋವರದ ಬಗ್ಗೆ ಮಾಹಿತಿ ಗೊತ್ತಿದೆ ಅಂತ ಆದರೆ ನೀವು ಕೂಡ ಹಂಚ್ಕೋಬೋದು. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ಈ ಒಂದು ಲೇಕ್ ಹಿಲಿಯರ್ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎರಡು ಗೀತೆಗಳ ಪ್ಲೇಲಿಸ್ಟ್ ನಿಮಗಾಗಿ ಬರ್ತಾ ಇದೆ. ಇದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್.

0: ವಂಡರ್ಫುಲ್ ಗೀತೆಯನ್ನ ಕೇಳ್ಕೊಂಡು ಬಂದ್ರಿ. ನನ್ನ ಚೆಲುವೆ ನನ್ನ ಚೆಲುವೆ ಅನ್ನುವಂತಹ ಗೀತೆ ನರೇಶ್ ಅಯ್ಯರ್ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ರಿ. ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಕನ್ನಡ ಕಾಮನ ಬಿಲ್ ಅನ್ನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಆಸ್ಟ್ರೇಲಿಯಾದ ಲೇಕ್ ಹಿಲಿಯರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. 1802 ಬ್ರಿಟಿಷ್ ನಾವಿಕ ಮತ್ತು ಅನ್ವೇಷಕರಾದಂತಹ ಮ್ಯಾಥ್ಯೂ ಫ್ಲಿಂಡರ್ಸ್ ಇವರು ಮೊದಲ ಬಾರಿಗೆ ಇದನ್ನ ದಾಖಲಿಸಿದ್ರಂತೆ. ನಾನಾಗಲೇ ಹೇಳ್ದಂಗೆ ಸುಮಾರು 600 meters ಉದ್ದ ಇದೆ, 250 meters ಅಗಲ ಇದೆ, ಬರೀ ಒಂದು ಪಟ್ಟಿಯಷ್ಟು ಮರಳಿನ ಬಾರ್ಡರ್ ಅಷ್ಟೇ ಇದೆ. ಆ ಕಡೆ ನೋಡಿದ್ರೆ ಸಮುದ್ರ, ನೀಲಿ ಸಮುದ್ರ, ಈ ಕಡೆ ನೋಡಿದ್ರೆ ಗುಲಾಬಿ ಬಣ್ಣದ ಸರೋವರ. ಸೊ ಈ ರೀತಿ ಇದೆ. ಇದರ ಸುತ್ತ ಯುಕಲಿಪ್ಟಸ್ ಮರಗಳು ಬೆಳ್ಕೊಂಡಿದೆ. ಹಾಗೆ ಯಾಕೆ ಇದು ಗುಲಾಬಿ ಬಣ್ಣಗಳು, ಗುಲಾಬಿ ಬಣ್ಣ ಇದೆ ಅನ್ನೋದಕ್ಕೆ ಕಾರಣ ಹೇಳಬೇಕು ಅಂತಂದರೆ, ಲೇಕ್ ಹಿಲಿಯರ್ಲು ಇಲ್ಲಿರುವಂತಹ ನೀರಿನಲ್ಲಿ ಹೆಚ್ಚು ಉಪ್ಪಿನ ಪ್ರಮಾಣ ಇದೆಯಂತೆ. ಅಂದರೆ ಸಮುದ್ರದಲ್ಲಿ ಇರುವಂತಹ ಉಪ್ಪಿಗಿಂತ ಹೆಚ್ಚು ಉಪ್ಪು ಈ ಒಂದು ಸರೋವರದಲ್ಲಿ ಇದೆಯಂತೆ. ನೈಸರ್ಗಿಕವಾಗಿ ಆ ಉಪ್ಪು ಇರೋದ್ರಿಂದ ಆ ಉಪ್ಪಿನ ಜೊತೆ ಒಂದಷ್ಟು ಆಲ್ಗೆ ಏನಿದೆಯೋ ಅದು ರಿಯಾಕ್ಟ್ ಆದಾಗ ಆ ಒಂದು ಬಣ್ಣ ಬರುತ್ತೆ. ಸೊ ಈ ಒಂದು ಸರೋವರದಲ್ಲಿ, ಈ ಒಂದು ಲೇಕಲ್ಲಿ ಡುನಾಲಿಯಲಾ ಸಲೀನಾ ಎಂಬುವಂತಹ ಆಲ್ಗೆ ಇದೆ. ಈ ಒಂದು ಪಾಚಿ ಪಾಚಿ ಅಂತ ಕರಿತೀವಲ್ವ ನಾವು, ಅದೇ ಆ ಡುನಾಲಿಯಾನ ಸಲೀನಾ ಅನ್ನುವಂತಹ ಪಾಚಿ ಉಪ್ಪಿನ ಜೊತೆ ರಿಯಾಕ್ಟ್ ಆದಾಗ ಇದು ಗುಲಾಬಿ ಬಣ್ಣಕ್ಕೆ ತಿರುಗುತ್ತಂತೆ. ಇದು ತುಂಬ ವಿಶೇಷವಾಗಿದೆ. ಹಾಗೆ ಇದನ್ನು ನೀವೇನಾದರೂ ನೋಡಬೇಕು ಅಂತಂದರೆ ಬೇಸಿಗೆ ಕಾಲದಲ್ಲಿ ತುಂಬ ಬ್ರೈಟಾಗಿ ಕಾಣುತ್ತಂತೆ ಈ ಒಂದು ಗುಲಾಬಿ ಬಣ್ಣ. ಸೊ ಎಷ್ಟೊಂದು ಜನ ಇದನ್ನು ಸೀನಿಕ್ ಫ್ಲೈಟನ್ನು ತಗೊಂಡು ಮೇಲ್ಗಡೆಯಿಂದ ಇದನ್ನು ನೋಡ್ತಾರಂತೆ, ಅಥವಾ ಡ್ರೋನ್ ಶಾಟ್ಗಳ ಮುಖಾಂತರ ಕೂಡ ನೋಡಬಹುದು. ಮೇಲಿಂದ ನೋಡಿದಾಗ ನಿಮಗೆ ಪಕ್ಕದಲ್ಲಿ ಸಮುದ್ರ, ನೀಲಿ ಬಣ್ಣದ ಸಮುದ್ರ, ಈ ಕಡೆ ಗುಲಾಬಿ ಬಣ್ಣದ ಸರೋವರ, ಎರಡೂ ಕೂಡ ತುಂಬ ಅಮೋಘವಾಗಿ ಕಾಣುವಂತಹ ದೃಶ್ಯ ಅಂತೆ. ನೀವು ನೋಡಿಲ್ಲ ಅಂತಂದರೆ ಒಂದ್ಸತಿ ಗೂಗಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ, ಲೇಕ್ ಹಿಲಿಯರ್ ಅಂತ ಹೊಡಿರಿ, ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೋಡಿ. ಗುಲಾಬಿ ಬಣ್ಣ ಅಂತಂದರೆ ತುಂಬ ಬ್ರೈಟಾಗಿರುವಂತಹ ಗುಲಾಬಿ ಬಣ್ಣದಲ್ಲಿ ಕಾಣುತ್ತೆ. ನೈಸರ್ಗಿಕವಾಗಿ ಇರುವಂತಹ ಉಪ್ಪಿನ ಅಂಶದ ಜೊತೆ ಆ ಒಂದು ಪಾಚಿ ಏನು ರಿಯಾಕ್ಟ್ ಮಾಡುತ್ತೆ, ಮತ್ತು ಇನ್ನಷ್ಟು ಸೂಕ್ಷ್ಮ ಜೀವಿಗಳು ಇರ್ಬೋದಲ್ವಾ, ಇನ್ನಷ್ಟು ಸೂಕ್ಷ್ಮ ಜೀವಿಗಳಿರೋದ್ರಿಂದ ಅದು ರಿಯಾಕ್ಟ್ ಆಗಿ ಆ ಒಂದು ಬಣ್ಣಕ್ಕೆ ಬರುತ್ತೆ. ಇನ್ನಷ್ಟು ಮಾತಾಡೋಣ ಇದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದ ಎರಡು ಗೀತೆಗಳು, ಒಂದು ಪುಟ್ಟ ವಿರಾಮದ ನಂತರ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸಿರೋರು, ಲೇಕ್ ಹಿಲಿಯರ್ ಸರೋವರದ ನೀರು ಗುಲಾಬಿ ಬಣ್ಣದಲ್ಲಿರುವ ಪ್ರಮುಖ ಕಾರಣ ಅಲ್ಲಿನ ನೀರಿನಲ್ಲಿರುವ ಅಧಿಕ ಲವಣಾಂಶ ಮತ್ತು ಸೂಕ್ಷ್ಮ ಜೀವಿಗಳು ಕಾರಣ ಅಂತ ಹೇಳ್ತಾ ಇದ್ದಾರೆ. ಎಸ್ ಎಂ ಶೋಭಾ ಅವರು ಹಾಸನದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ವೀರಣ್ಣಗೌಡ ಅವರು ಕೊಪ್ಪಳದಿಂದ ಕೂಡ ಸಂದೇಶವನ್ನು ಕಳಿಸಿದರೆ, ಡುನಾಲಿಯಾಲಾ ಸಲೀನಾ ಅನ್ನುವಂತಹ ಪಾಚಿ ಈ ಆಲ್ಗೆಯಿಂದ ಉಪ್ಪಿನ ಜೊತೆ ರಿಯಾಕ್ಟ್ ಆದಾಗ ಈ ಒಂದು ಬಣ್ಣ ಬರುತ್ತೆ. ಕೆಂಪು ಮತ್ತು ಕೇಸರಿ ಬಣ್ಣ ಪ್ರೊಡ್ಯೂಸ್ ಆಗಿ ಅವೆರಡು ಮಿಕ್ಸ್ ಆಗಿ ಗುಲಾಬಿ ಬಣ್ಣಕ್ಕೆ ತಿರುಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಗಳಿಗೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರುವಂತಹ ಗೀತೆ ಯಾವುದಪ್ಪ ಅಂತಂದರೆ, ನಾನೇನು ನಂಬೋದಿಲ್ಲ ಅನ್ನುವಂತಹ ಗೀತೆ, ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ.
1: ಪಿ ಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ ಆಗಿರೋದು 4:41 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾನು ಲೇಕ್ ಹಿಲಿಯರ್ ಬಗ್ಗೆ ಮಾತಾಡ್ತಾ ಇದ್ದೆ. ಗುಲಾಬಿ ಬಣ್ಣದ ಸರೋವರ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತಹ ಆಸ್ಟ್ರೇಲಿಯಾದ ಮಿಡಲ್ ಐಲೆಂಡ್ನಲ್ಲಿ ಇರುವಂತಹ ಸರೋವರ ಇದು. ಬಾಟಲ್ನಲ್ಲಿ ಅಕಸ್ಮಾತ್ ನೀವೇನಾದರೂ ಈ ಒಂದು ಸರೋವರದ ನೀರನ್ನು ಹಾಕೊಂಡು ಹೋದ್ರೂ ಕೂಡ ಅದು ಬೇರೆ ಯಾವ ಬಣ್ಣದಲ್ಲೂ ಇರಲ್ಲ, ಗುಲಾಬಿ ಬಣ್ಣದಲ್ಲೇ ಇರುತ್ತೆ. ಅಷ್ಟು ಬ್ಯಾಕ್ಟೀರಿಯಾಗಳು, ಅಷ್ಟು ಸೂಕ್ಷ್ಮ ಜೀವಿಗಳು ಈ ಒಂದು ನೀರಿನಲ್ಲಿ ಇರುತ್ತಂತೆ. ಹಾಗೆ ಈ ಒಂದು ನೀರಿನಲ್ಲಿ ಅತಿ ಹೆಚ್ಚು ಉಪ್ಪಿನ ಪ್ರಮಾಣ ಇರೋದ್ರಿಂದ, ಅತಿ ಹೆಚ್ಚು ಸೂಕ್ಷ್ಮ ಜೀವಿಗಳು ಕೂಡ ಇರೋದ್ರಿಂದ ಇದನ್ನು ಕುಡಿಯೋದಕ್ಕಾಗಲಿ ಅಥವಾ ಬೇರೆ ಯಾವುದಾದ್ರೂ ಪ್ರಾಣಿಗಳು ಅದರ ಕೆಳಗಡೆ ಅದರಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ವಂತೆ. ಈ ಒಂದು ಸರೋವರದಲ್ಲಿ ಸಮುದ್ರಕ್ಕಿಂತನೂ ಹೆಚ್ಚು ಉಪ್ಪು ಇದೆಯಂತೆ. ಹಾಗೆ ಈ ಡುನಾಲಿಯಾಲ ಸಲೀನಾ ಅನ್ನುವಂತಹ ಈ ಆಲ್ಗೆ ಏನಿದೆಯಲ್ವಾ, ಈ ಒಂದು ಆಲ್ಗೆ ತುಂಬ ಇಷ್ಟಪಡೋದೇ ಉಪ್ಪನ್ನ ಅಂತೆ. ಸೊ ಉಪ್ಪು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಈ ಒಂದು ಪಾಚಿ ಜಾಸ್ತಿ ಇರುತ್ತಂತೆ. ಅದಕ್ಕೆ ಸೂಕ್ಷ್ಮ ಜೀವಿಗಳಿಂದ ಈ ಒಂದು ಬಣ್ಣ ಪದೇ ಪದೇ ಬರ್ತಾ ಇರುತ್ತಂತೆ. ಹಾಗೆ ಮತ್ತೊಂದು ಸಂಗತಿ ಏನು ಅಂತಂದರೆ, ಮಳೆಗಾಲದಲ್ಲಿ ಮಳೆ ನೀರು ಬಂದು ಸೇರ್ಕೊಳ್ಳೋದ್ರಿಂದ ಈ ಒಂದು ಬಣ್ಣ ಸ್ವಲ್ಪ ಲೈಟ್ ಆಗ್ತಾ ಹೋಗುತ್ತಂತೆ. ಬಟ್ ಸೂರ್ಯನ ಕಿರಣ ಬಿದ್ದ ತಕ್ಷಣ ಈ ಒಂದು ಬಣ್ಣ ಬ್ರೈಟ್ ಗುಲಾಬಿ ಕಲರ್ಗೆ ಚೇಂಜ್ ಆಗುತ್ತಂತೆ. ಎಷ್ಟು ಅದ್ಭುತವಾಗಿದೆಯಂತ, ಎಷ್ಟು ಅದ್ಭುತವಾಗಿದೆಯಲ್ವಾ, ನಮ್ಮ ಪ್ರಕೃತಿನೇ ಹೀಗೆ ಅಂತ ಇರ್ಬೋದು. ಎಷ್ಟು ವಿಸ್ಮಯಗಳು ನಡೆಯುತ್ತೆ ನಮಗೆ ಗೊತ್ತಾಗೋದೇ ಇಲ್ಲ. ಹಾಗೆ ಇದು ಪ್ರವಾಸಿಗರ ತಾಣ ಅಲ್ಲ, ಆದರೆ ಇದನ್ನು ನೋಡಬೇಕು ಅಂತ ಬಯಸೋರು ನಾನು ಆಗಲೇ ಹೇಳಿದಾಗೆ ಸೀನಿಕ್ ಫ್ಲೈಟನ್ನು ತಗೊಂಡು ಹೋದರೆ ಮೇಲಿಂದ ನೀವು ನೋಡ್ಬೋದು ಹೇಗೆ ವಿಸ್ಮಯವಾಗಿ ಕಾಣುತ್ತೆ ಈ ಒಂದು ಸರೋವರ ಅಂತ. ಮುಂದಿನ ಗೀತೆ ಬರ್ತಾ ಇರೋದು ಯಾಕಿಂಗಾಡ್ತಾರೋ ಅನ್ನುವಂತಹ ಗೀತೆ. ಮೊಗಿನ ಮನಸ್ಸು ಸಿನಿಮಾದ ಆಕಾಂಕ್ಷಾ ಬಾದಾಮಿಯವರು ಹಾಡಿರುವಂತಹ ಗೀತೆ ಬರ್ತಾ ಇದೆ. ಅದಾದ ನಂತರ ಕಾರ್ತಿಕ್ ಅವರ ಧ್ವನಿಯಲ್ಲಿ ಮುಸ್ಸಂಜೆ ಮಾತು ಸಿನಿಮಾದಿಂದ ಅನುರಾಗ ಅರಳು ಸಮಯ ಅನ್ನುವಂತಹ ಗೀತೆ ಕೇಳ್ತಾ ಇದ್ದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ವಿಸ್ಮಯ ಜಗತ್ತು ಕಾರ್ಯಕ್ರಮ.

ಸಮಯ ಆಗಿರೋದು 4:53 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ವಿಸ್ಮಯ ಜಗತ್ತು ಕಾರ್ಯಕ್ರಮ ಸಾಗ್ತಾ ಇದೆ. ಪ್ರಕೃತಿಯ ಈ ಒಂದು ಅಪರೂಪದ ಸರೋವರ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಲೇಕ್ ಹಿಲಿಯರ್ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ವಿಸ್ಮಯ ಜಗತ್ತಿನಲ್ಲಿ. ಈ ಒಂದು ಅಪರೂಪದ ಅದ್ಭುತ ಏನಂತಾರೆ, ನಮ್ಮ ನ್ಯಾಚುರಲ್ ಬಯೋ ಡೈವರ್ಸಿಟಿಗೆ ಒಂದು ತುಂಬಾನೇ ಹೆಸರು ಕೊಡುವಂತಹ ಜಾಗ ಇದು. ಸೊ ಈ ಜೀವ ವೈವಿಧ್ಯತೆ ಇರ್ಬೋದು ಮತ್ತೆ ಪರಿಸರ ಸಂರಕ್ಷಣೆಗೆ ತುಂಬಾ ಮಹತ್ವವನ್ನ ಕೊಡುವಂತಹ ಜಾಗ ಇದು. ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಬಯೋಡೈವರ್ಸಿಟಿ ಎಷ್ಟು ಚೆನ್ನಾಗಿದೆ ಅಂತ ಖಂಡಿತ ನಮ್ಗೆ ಅನ್ಸುತ್ತೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಕುತೂಹಲಕಾರಿಯಾಗಿರುವಂತಹ ವಿಷಯನ ತಗೊಂಡ್ ಬರ್ತೀನಿ, ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಅಂತ ಹೇಳ್ತಾ ಇವತ್ತು ಈ ಒಂದು ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತಾ ಹೊರಡ್ತಾ ಇರೋದು ನಾನು ಆರ್ಜೆ ಚೈತ್ರ. ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಖುಷಿಯನ್ನ ಹಂಚಿ ಅಂತ ಹೇಳ್ತಾ ನಾನು ಇನ್ನು ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ಕಾರ್ಯಕ್ರಮದ ಕಡೆಯ ಗೀತೆ ಬರ್ತಾ ಇದೆ, ಒಂದು ರೊಮ್ಯಾಂಟಿಕ್ ಟ್ರ್ಯಾಕ್ ಬರ್ತಾ ಇದೆ ಹರಿಚರಣ್ ಅವರ ಧ್ವನಿಯಲ್ಲಿ ಸೈಕೋ ಸಿನಿಮಾದಿಂದ.

ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:44. ಫ್ಯಾಬ್ಯುಲಸ್ ಫ್ರೈಡೆಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು, ನಿಮ್ಮ ಆರ್ಜಿ ಕುಸುಮ. ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಯನ್ನ ಶುರು ಮಾಡುವಂತ ಹೊತ್ತಾಗಿದೆ. ನಿಮ್ಮೆಲ್ಲರಿಗೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಶುಕ್ರವಾರ, ಸಿನಿಮಾಗಳ ವಾರ. ಸೊ ನಮ್ಮ ಕಾರ್ಯಕ್ರಮದ ಟಾಪಿಕ್ ಸಿನಿಮಾಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ವಿಷಯವನ್ನ ತಿಳಿಸೋದಕ್ಕೆ ಮುಂಚೆ ನೀವು ಸಹ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಲ್ವಾ? ಸೊ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ, 9480901013, 9480901013. ಪ್ರತಿಯೊಂದು ಸಿನಿಮಾದ ಬಹುಮುಖ್ಯವಾದ ಭಾಗ ಅಂದರೆ ಇದು. ಸಿನಿಮಾದ ಆರಂಭ ಎಷ್ಟೇ ಚೆನ್ನಾಗಿರಲಿ, ಎಷ್ಟೇ ಎಂಟರ್ಟೈನಿಂಗ್ ಆಗಿರಲಿ, ಕೊನೆಯಲ್ಲಿ ಬರುವಂಥ 10-15 ನಿಮಿಷಗಳು ಸಿನಿಮಾದ ಜಡ್ಜ್ಮೆಂಟ್ ಆಗಿರುತ್ತೆ. ಯಾಕಂದರೆ 2-3 ಗಂಟೆಗಳ ಕಾಲ ನಾವು ಒಂದು ಸಿನಿಮಾವನ್ನು ನೋಡಿರ್ತೀವಿ. ಸೊ ಆ ಚಿತ್ರಕ್ಕೆ ಒಂದು ಸ್ಯಾಟಿಸ್ಫೈಡ್ ಎಂಡಿಂಗ್ನ ಕೊಡೋದೇ ಕ್ಲೈಮ್ಯಾಕ್ಸ್. ಗೊತ್ತಾಯ್ತಲ್ವಾ, ಕ್ಲೈಮ್ಯಾಕ್ಸ್ ನಮ್ಮ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ. ಸ್ನೇಹಿತರೆ, ನೀವು ಸಹ ತಿಳಿಸ್ಬಹುದು ನಿಮಗೆ ಯಾವ ಥರದ ಕ್ಲೈಮ್ಯಾಕ್ಸ್ ಇಷ್ಟ ಆಗುತ್ತೆ ಅಂತ. ಹ್ಯಾಪಿ ಎಂಡಿಂಗ್ ಇಷ್ಟನಾ, ಅಥವಾ ಕಾಡು ಅಂತ ಅಂತ್ಯ ಇದ್ರೆ ನಿಮಗೆ ಇಷ್ಟ ಆಗುತ್ತಾ? ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ಖುಷಿ ಕೊಟ್ಟಿದೆ, ಹಾಗೆ ಯಾವ ಚಿತ್ರದ ಕ್ಲೈಮ್ಯಾಕ್ಸ್ ಇವತ್ತಿಗೂ ನಿಮ್ಮನ್ನು ಕಾಡ್ತಾ ಇದೆ ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಈಗ ಮೌರ್ಯ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಶುಕ್ರವಾರ, ಹಾಗಾಗಿ ನಾವು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದೀವಿ. ಅದರಲ್ಲೂ ಕ್ಲೈಮ್ಯಾಕ್ಸ್ ನಮ್ಮ ಇವತ್ತಿನ ನಾನ್ ಸ್ಟಾಪ್ ಸಂಜೆಯ ವಿಷಯ. ನಿಮಗೆ ಯಾವ ಥರದ ಕ್ಲೈಮ್ಯಾಕ್ಸ್ ಇಷ್ಟ ಆಗುತ್ತೆ, ಹಾಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ತುಂಬ ಇವತ್ತಿಗೂ ಕಾಣ್ತಾ ಇದೆ ತಿಳಿಸಿ ಅಂತ ಕೇಳಿದೆ. ಸ್ನೇಹಿತ ಸಂದೇಶಗಳು ಬರ್ತಾ ಇವೆ. ಇನ್ನು ಕ್ಲೈಮ್ಯಾಕ್ಸ್ ಹೇಗೆ ಅಂದರೆ, ಚಿತ್ರದ ನಿರ್ದೇಶಕರು ಡೈರೆಕ್ಟರ್ ಸುಮಾರು 2-2.5 ಗಂಟೆಗಳು ಅಥವಾ 3 ಗಂಟೆಗಳು ನಮ್ಮನ್ನು ಒಂದು ಚಿತ್ರಕಥೆಯ ಜೊತೆಗೆ ಟ್ರಾವೆಲ್ ಮಾಡಿಸಿರ್ತಾರೆ. ಹಾಗಾಗಿ ಸಿನಿಮಾದ ಅಂತ್ಯ, ಕಥೆಯ ಎಂಡಿಂಗ್ ಹೇಗಿರಬಹುದು, ಜರ್ನಿ ಅಂತೂ ನಾವು ಅದರ ಜೊತೆಗೆ ಮಾಡಿದ್ದೀವಿ, ಇನ್ನು ಎಂಡಿಂಗ್ ಹೇಗಿರಬಹುದು ಅಂತ ನಾವು ಸಹ ಕಾಯ್ತಾ ಇರ್ತೀವಿ. ಹಾಗಾಗಿನೇ ಸಿನಿಮಾಗೆ, ಒಂದು ಸಿನಿಮಾದ ಕಥೆಗೆ ಪೂರ್ಣ ಅರ್ಥ ನೀಡೋದು ಕ್ಲೈಮ್ಯಾಕ್ಸ್. ಸಿನಿಮಾ ಮುಗಿತಾ ಇದ್ದಾಗೆ ಥಿಯೇಟರಿಂದ ಆಚೆ ಬರ್ತಾ ನಾವು ಮಾತಾಡ್ಕೊಳ್ತೀವಿ, ಏನಂತ, ಕ್ಲೈಮ್ಯಾಕ್ಸ್ ಹೇಗಿತ್ತು, ಇಷ್ಟ ಆಯಿತಾ ಅಂತ ಮಾತಾಡ್ಕೊಳ್ತೀವಿ. ಹಾಗೆ ಸ್ವಲ್ಪ ಬೇಸರ ಆಗಿದ್ರೆ ಅದನ್ನು ಕೂಡ ಹೇಳ್ಕೊಳ್ತೀವಿ, ಯಾಕೋ ನನಗೆ ಕ್ಲೈಮ್ಯಾಕ್ಸ್ ಅಷ್ಟು ಹಿಡಿಸ್ಲಿಲ್ಲ ಅಂತ. ಸೊ ಕ್ಲೈಮ್ಯಾಕ್ಸ್ ಯಾವತ್ತಿಗೂ ಸಿನಿಮಾದ ಕತೆಗೆ ಕೊಡುವಂಥ ಜಡ್ಜ್ಮೆಂಟ್ ಅಂತ ಹೇಳ್ಬೋದು. ಇನ್ನು ಸಾಕಷ್ಟು ಮಾತುಗಳಿದೆ ಕ್ಲೈಮ್ಯಾಕ್ಸ್ನ ಬಗ್ಗೆ ಮಾತಾಡ್ತಾ ಸಾಗೋಣ. ಹಾಗೆ ನೀವು ಸಹ ತಿಳಿಸ್ಬೋದು ನಿಮಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು, ಅದು ಹ್ಯಾಪಿ ಎಂಡಿಂಗಾ ಅಥವಾ ಸ್ವಲ್ಪ ಬೇಸರ ಆಗುವಂಥ ಎಂಡಿಂಗ್ ಇದ್ದಂಥ ಮೂವಿನ. ಹಾಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ಇವತ್ತಿಗೂ ಕಾಣ್ತಾ ಇದೆ ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480909013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಶ್ರೀಕಂಠ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ.

ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವಿದ್ದೀವಿ. ಇನ್ನು ಕ್ಲೈಮ್ಯಾಕ್ಸ್ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ. ಸೊ ನಿಮ್ಮೆಲ್ಲರ ಸಂದೇಶಗಳು ಬರ್ತಾ ಇವೆ, ನೋಡೋಣ ಯಾರೆಲ್ಲ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಮಗೆ ಇಷ್ಟ ಆಗುತ್ತೆ, ಯಾವ ಸಿನಿಮಾ ಕ್ಲೈಮ್ಯಾಕ್ಸ್ ನಮಗೆ ಕಾಡ್ತಾ ಇದೆ ಅಂತ ಸಂದೇಶ ಕಳಿಸಿದ್ದಾರೆ ಅಂತ ಮುಧೋಳ ತಾಲೂಕಿನ ಅಕ್ಕಿ ಮರಡಿ ವಿಠಲ ಕುಂಬಾರರವರ ಸಂದೇಶ ಬಂದಿದೆ. ನಮಗೆ ಚಿತ್ರದ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಮತ್ತು ಸಿನಿಮಾ ಕೂಡ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಸಂದೇಶ ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ನನಗೆ ದಿಗ್ಗಜರು ಸಿನಿಮಾದ ಕ್ಲೈಮ್ಯಾಕ್ಸ್ ತುಂಬಾನೇ ಇಷ್ಟ ಆಯಿತು. ಸಿನಿಮಾದ ಕೊನೆಯಲ್ಲಿ ಹ್ಯಾಪಿ ಎಂಡಿಂಗ್ ಇದೆ, ಪ್ರೇಕ್ಷಕರಿಗೆ ಸಿನಿಮಾ ನೋಡಿ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗಂಗಾವತಿಯಿಂದ ಚಂದ್ರಶೇಖರ್ ಅವರ ಸಂದೇಶ ಬಂದಿದೆ. ಮೇಡಮ್, ನಮಗೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಬಹುತೇಕ ಮೂವಿಗಳಲ್ಲಿ ಪ್ರೇಮಿಗಳು ಒಂದಾಗೋದಿಲ್ಲ, ಹಾಗಾಗಿ ಬೇಸರ ಆಗುತ್ತೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಓಕೆ. ಹಾಗೆ ಸುರೇಂದ್ರ ಕುಂದಾಪುರದಿಂದ, ಶುಭ ಸಂಜೆ ಮೇಡಮ್, ನನಗೆ ಯಾರೇ ನೀನು ಚಿಲುವೆ ಸಿನಿಮಾದ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬೋದು ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ಇಷ್ಟ ಆಗಿದೆ. ಹಾಗೆ ಇವತ್ತಿಗೂ ಯಾವುದಾದ್ರೂ ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ಕಾಣ್ತಾ ಇದ್ರೆ ಅದನ್ನು ಸಹ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಇನ್ನು ಸಿನಿಮಾಗೆ ಒಂದೊಳ್ಳೆ ಕ್ಲೈಮ್ಯಾಕ್ಸ್ನ ಕೊಡ್ತಾರೆ

ಕೊಟ್ಟಿರ್ತಾರೆ ಡೈರೆಕ್ಟರ್ ಅಂತ ನಾವೆಲ್ಲರೂ ಆಡಿಯನ್ಸ್ ಕಾಯ್ತಾ ಇರ್ತೀವಿ. ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಫೈಟ್ ಇರಬಹುದು, ಅಥವಾ ಯಾವುದೋ ಒಂದಷ್ಟು ಭಾವನೆಗಳ ಸಂಗಮ ಆಗಬಹುದು, ಅಥವಾ ನಾಯಕ ಸಿನಿಮಾದ ಆರಂಭದಿಂದ ಸ್ಟ್ರಗಲ್ ಮಾಡ್ತಾ ಇರ್ತಾನೆ, ಕಷ್ಟಪಡ್ತಾ ಇರ್ತಾನೆ, ಕೊನೆಗೆ ಅವನು ಗೆಲ್ಲೋದನ್ನು ನೋಡೋದಕ್ಕೆ ಕಾಯ್ತಾ ಇರ್ಬೋದು, ಅಥವಾ ನಾಯಕಿ ಏನು ನಿರ್ಧಾರ ತಗೊಳ್ತಾಳೆ ಅಂತ ಕಾಯ್ತಾ ಇರಬಹುದು. ಎಸ್ಪೆಷಲಿ ಇದು ಯಾವಾಗತ್ತೆ ಅಂದರೆ ತ್ರಿಕೋನ ಪ್ರೇಮ ಕಥೆಗಳಲ್ಲಿ, ಲವ್ ಟ್ರಯಾಂಗಲ್ ಮೂವಿಗಳಲ್ಲಿ ನಾಯಕಿ ಯಾರನ್ನು ಆರಿಸ್ಕೊಳ್ತಾಳೆ ಅಂತ ಕೂಡ ಕಾಯ್ತಾ ಇರಬಹುದು. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಕುಟುಂಬದಲ್ಲಿ ಯಾವುದೋ ಒಂದು ಬೇಸರ ಆಗಿ ಬೇಜಾರು ಆಗಿ ಅವರು ದೂರ ಆಗಿರಬಹುದು, ಅಂಥವರು ಒಂದಾಗ್ತಾರ ಕಡೆಯಲ್ಲಾದರೂ ಅಂತ ಕಾಯ್ತಾ ಇರ್ತೀವಿ. ಹಾಗೆ ಪ್ರೇಮಿಗಳ ಪ್ರೀತಿ ಗೆಲ್ಲುತ್ತಾ ಅಂತ ಸಹ ನಾವು ಕಾಯ್ತಾ ಇರ್ತೀವಿ, ಅವರ ಸ್ನೇಹ ಉಳಿಯುತ್ತಾ ಅಂತ ಕಾಯ್ತಾ ಇರ್ತೀವಿ, ವಿಲನ್ಗೆ ಶಿಕ್ಷೆ ಆಗುತ್ತಾ ಅಂತ ಕಾಯ್ತಾ ಇರ್ತೀವಿ. ಹೀಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ನಾವು ಕ್ಲೈಮ್ಯಾಕ್ಸ್ವರೆಗೂ ಕಾಯ್ತಾ ಇರ್ತೀವಿ. ನಿಮಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ಇಷ್ಟ ಆಗಿದೆ, ಹಾಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮ್ಮನ್ನು ಇವತ್ತುವರೆಗೂ ಕಾಣ್ತಾ ಇದೆ ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈಗ ಕೆಂಪೇಗೌಡ ಸಿನಿಮಾದ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. DRM ತರಂಗಾಂತರ 603 kHz ನಿಲಯದ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿ ವಿ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್

0: ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ತೋತಾಪುರಿ 2 ಚಿತ್ರದ ಗೀತೆ ಸಂಜಿತ್ ಹೆಗಡೆ ಗೀತೆ ಹಾಡಿದ್ದಾರೆ. ಹೃದಯ ಶಿವ ಅವರ ಗೀತೆಗೆ ಅರ್ಜುನ್ ಆಂಡ್ರ್ಯೂ ಅವರ ಸಂಗೀತವಿದೆ.

ಮೈಸೂರು ಡೈರೀಸ್ ಚಿತ್ರದ ಗೀತೆ ಸಿದ್ಧಾರ್ಥ ಬೆಳ್ಮಣ್ಣು ಗೀತೆ ಹಾಡಿದ್ದಾರೆ. ಮೇಘನಾ ಭಟ್ ಮತ್ತು ಸಂಗಡಿಗರು ಜೊತೆಗೂಡಿದ್ದಾರೆ. ಧನಂಜಯ ರಂಜನ್ ಅವರ ಗೀತೆಗೆ ಚರಣ್ ರಾಜ್ ಅವರ ಸಂಗೀತವಿದೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅನುರಾಧ ಭಟ್ ಮತ್ತು ವ್ಯಾಸರಾಜ್ ಸೋಸಲೆ ಅವರು ಹಾಡಿರುವ ಮಠ ಚಿತ್ರದ ಗೀತೆ, ಬಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಶ್ರೀ ಗುರು ಸಂಗೀತ ನೀಡಿದ್ದಾರೆ.

ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಲವ್ ಮಾಕ್ ಟೈಲ್ ಟು ಚಿತ್ರದ ಗೀತೆ. ನಕುಲ್ ಅಭ್ಯಂಕರ್ ಗೀತೆ ಹಾಡಿದ್ದಾರೆ. ರಾಘವೇಂದ್ರ ವಿ ಕಾಮತ್ ಅವರ ಗೀತೆಗೆ ನಕುಲ್ ಅಭ್ಯಂಕರ್ ಅವರ ಸಂಗೀತವಿದೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಮೊದಲ ಮಿಡಿತ ಚಿತ್ರಕ್ಕೋಸ್ಕರ ರಾಜೇಶ್ ಕೃಷ್ಣನ್ ಮತ್ತು ನಿತ್ಯಾ ಮಾಮೇನ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಹರಿಚೇತ್ ಅವರು ಗೀತೆಯನ್ನು ಬರೆದು ಸಂಗೀತ ನೀಡಿದರು. ಈ ಕಾರ್ಯಕ್ರಮದ ಕಡೆಯ ಗೀತೆ ಈ ಪ್ರಸಾರ ಆಗ್ತಾ ಇದೆ, ಗೀತೆಯನ್ನು ಅಂಕಿತಾ ಕುಂಡು ಹಾಡಿದ್ದಾರೆ. ನ್ಯಾನೋ ನಾರಾಯಣಪ್ಪ ಚಿತ್ರದ ಗೀತೆ ಅಂಕಿತಾ ಕುಂಡು ಹಾಡಿದ್ದಾರೆ. ಕುಮಾರ್ ಅವರ ಗೀತೆಗೆ ಆಕಾಶ್ ಪರ್ವಾ ಅವರ ಗೀತೆ ಸಂಗೀತವಿದೆ.

0: ಇದು ಇಂದಿನ ಗಿರ್ಮಿಟ್. ಇದು ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
5: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
6: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
4: ಈ

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: power train between Jind and Sonipat at Jind railway station in Haryana. The Prime Minister also laid the foundation stone and dedicated development projects worth over 14,000 crore rupees, including national highway projects including Delhi Amritsar Katra Expressway, which will reduce travel time between Delhi and Katra to about 6 hours. Speaking on the occasion, Railways Minister Ashwani Vaishnav called the launch of the country's first hydrogen-powered train a historic achievement, saying it reflects India's resolve to develop indigenous hydrogen technology. The Prime Minister launched also several developmental projects in key areas, including the health sector in Chandigarh, and addressed a gathering. Ahead of the monsoon session of Parliament, a meeting of the group of ministers was held in New Delhi today. Union Ministers Amit Shah, Rajnath Singh, Rajiv Ranjan Singh, Kinjara Rappu Ram Mohan Naidu and Kiran Rijiju were present in the meeting. During the meeting, the leaders chalked out the strategy for the upcoming parliamentary session. The monsoon session of Parliament will commence from the 20th of this month and continue till the 13th of next month. President Draupadi Murmu will embark on state visits to Moldova, North Macedonia and Romania from the 19th to the 25th of this month. Briefing media New Delhi's Secretary West in the Ministry of External Affairs, C.B. George said, these state visits have been undertaken at the invitation of the Presidents of the Republic of Moldova, the Republic of North Macedonia and Romania. He said these visits are of considerable historical significance as they will mark the first ever bilateral visit by an Indian president to the Republic of Moldova and North Macedonia. He said a visit to Romania will be the first state visit by an Indian president in over 3 decades. Union Finance Minister Nirmala Sitharaman, along with Andhra Pradesh Chief Minister and Chandrababu Naidu, distributed loans worth 3,216 crore rupees to 1,03,246 beneficiaries under various central government schemes at the credit outreach program held in Narasara Opet in Palnadu district of Andhra Pradesh today. The sectors for which assistance was given include agriculture, MSMEs and housing, education, vehicle and solar energy. India Meteorological Department has forecast heavy rainfall today over parts of Arunachal Pradesh, Assam, Meghalaya and Odisha. Parts of Bihar, Chhattisgarh, East Madhya Pradesh, East Uttar Pradesh, Jharkhand, Nagaland, Manipur, Mizoram, Tripura, Uttarakhand, Vidarbha, West Bengal and Sikkim are also expected to receive moderate to heavy rainfall during the day. Benchmark domestic equity indices ended over 1% higher today. The Sensex surged 965 points to close at 78,151. The Nifty gained 262 points to settle at 24,334. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಈಗ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರತಿ ಬಿ ಕೆ ಸುಮತಿ, 6:30 ಅವಲೋಕನ, 6:50 ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಇಂದಿನ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಎಲ್ ರೂಪಾ, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ನಂತರ 7:20 ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಘಟನೆಯಿಂದ ತತ್ವಪದವನ್ನು ಕೇಳಬಹುದು. 7:45 ಸಿರಿಗಂಧ, 9:15 ಭಾವಗೀತೆಗಳು ರಮೇಶ್ ಚಂದ್ರ ಸಿ ಅವರಿಂದ, 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೆಆರ್ ಚೈತ್ರ ಅವರ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ವೈಲಿನ್ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಎಂ ಗುರುರಾಜ್. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳೆಯ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ ಕೋರಣ್ಣ ಸರಸ್ವತಿ ಪ್ರಕಾಶ್ ಅವರಿಂದ, ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಅಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ, 7:15 ನರಹರಿ ದೀಕ್ಷಿತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 7:45 ಚಿತ್ರಗೀತೆಗಳು, 8:30 ಚಿತ್ರಗೀತೆಗಳನ್ನು ಕೇಳಬಹುದು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 12:05 ವನಿತಾ ವಿಹಾರ. ಆಯುರ್ವೇದ ಮತ್ತು ಆಹಾರ ಪದ್ಧತಿ ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನೀಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮ ನಿರ್ಭರ ನಿಧಿ ಮತ್ತು ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಎಸ್ಎಂ ಸುಧಾಕರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಕ್ಕಿಯ ಬಳಗ. ಎಲ್ಲರಿಗಿಂತ ಮಿಗಿಲು ನಮ್ಮ ಗುರುಗಳು. ಗುರು ಪೂರ್ಣಿಮೆಯ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ. ಪ್ರಸ್ತುತಿ ಶ್ರೀಲಕ್ಷ್ಮಿ ಪಬ್ಲಿಕ್ ಶಾಲೆಯ ಮಕ್ಕಳು. ನಿರ್ಮಾಣ ಆಶಾ. 3:00 ಗುಲ್ಮಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ವಿಜ್ಞಾನದ ಮುನ್ನಡೆ ವಿಜಯ ನಿಶಾಂತ ಅವರಿಂದ. 6:51 ಕೃಷಿರಂಗ. ಚಿಗುರು ಸಸ್ಯ ಉತ್ಪಾದನೆ ಕುರಿತು ಡಾಕ್ಟರ್ ಸೌಮ್ಯ ಕೆಜೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚುಗೌಡ. ನಂತರ ಜನಪದ ಸಂಗೀತ. ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ. 7:45 ಸಮಾಚಾರ ದರ್ಶನ. 8:00 ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಭಾವಗೀತೆಗಳು ಬಿಜಿ ವಿನುತಾ ಅವರಿಂದ. 9:30 ಯುವವಾಣಿ. 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ದೇವರತ್ ಮಿಶ್ರಾ ಅವರ ಸಿತಾರ ವಾದನ. ಈ ಕಾರ್ಯಕ್ರಮ ಆಕಾಶವಾಣಿ ವಾರಣಾಸಿ ಕೇಂದ್ರದ ಕೊಡುಗೆ. ಇದುವರೆಗೂ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಕನ್ನಡ ರತ್ನ ಭಂಡಾರ. ಮೊದಲಿಗೆ ಕೆಲವು ಜಾಹೀರಾತುಗಳು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಗೋಕಾಕ್ ಅವರ ಹೆಸರನ್ನ ನಾವೆಲ್ಲ ಕೇಳಿದ್ದೇವೆ. ಗೋಕಾಕ್ ವರದಿ ಜಾರಿಗೆ ತನ್ನಿ ಅನ್ನುವಂತಹ ಮಾತುಗಳನ್ನ ನಾವು ಪ್ರತಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ವಿ ಕ್ರೂ ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ಅನ್ನುವ ಕಾವ್ಯ ನಾಮದಿಂದ ಕೃತಿ ರಚನೆ ಮಾಡಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಗಳಿಸಿದವರು. ಭಾರತ ಸಿಂಧು ರಶ್ಮಿ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪಡೆದವರು. ಇಜ್ಜೋಡು ಸಮರಸವೇ ಜೀವನ ಅವರ ಪ್ರಸಿದ್ಧ ಕೃತಿ. ವಿಕ್ರು ಗೋಕಾಕ್ ಭಾಷಾ ಆಯೋಗದ ಅಧ್ಯಕ್ಷರಾಗಿ ಸಲ್ಲಿಸಿದ ವರದಿಯೇ ಗೋಕಾಕ್ ವರದಿ. ಇದು ಸಂಚಲನ ಉಂಟು ಮಾಡಿತ್ತು. ಪ್ರೊಫೆಸರ್ ವಿಕ್ರು ಗೋಕಾಕ್ ಅವರು ಕಾವ್ಯ ಬರೆಯಲು ಆರಂಭ ಮಾಡಿದ್ದು ಹೇಗೆ?
5: ಈ ವಿಷಯ ಏನೇನು, ಯಾವ್ಯಾವ ಕಾಲ ಪ್ರಭಾವಕ್ಕೆ ಸಿಕ್ಕು ಸಾಹಿತಿ ಬರಿತಾನೋ, ಬರೀ ಕಾಲ ಪ್ರಭಾವ ಒಂದೇ ಅವನ ಮೇಲೆ ಇರೋ ಪ್ರಭಾವ ಅಲ್ಲ, ನಿಃಕಾಲದ ಪ್ರಭಾವನೂ ಅವನ ಮೇಲೆ ಇರ್ತದೆ. ಆ ನಿಃಕಾಲದ ಪ್ರಭಾವ ಎಷ್ಟರ ಮಟ್ಟಿಗೆ ಇರ್ತದೋ ಅಷ್ಟರ ಮಟ್ಟಿಗೆ ಕಾಲದ ಪ್ರಭಾವನೂ ಇರ್ತದೆ. ಇದರಲ್ಲಿ ಯಾವ್ದು ಹೆಚ್ಚು ಮಾಡಿಕೊಳ್ಬೇಕು, ಯಾವ್ದು ಕಡಿಮೆ ಮಾಡಿಕೊಳ್ಬೇಕು, ಎರಡನ್ನು ಹೇಗೋ ಸರಿಪಡಿಸಬೇಕಾಗಿ

0: ಕನಿಷ್ಠ ಹೊಂದಿಸೋದು ಹೇಗೆ ಎಂಬ ಮಾತನ್ನು ಮೇಲಿನ ಮೇಲೆ ಮೇಲಿನ ಮೇಲೆ ವಿಚಾರ ಮಾಡಿ ಅದರ ತೂಕ ಕಟ್ಟಬೇಕಾಗ್ತಾ ಇರ್ತದೆ. ಸರಿಯಾದ ಅದರ ತೂಗಿ ನೋಡೋದು, ಇದರ ಮೇಲೇ ಆ ಸಾಹಿತಿಯ ಒಂದು ಸೂಕ್ಷ್ಮತೆ ಕುಮಲತೆ ಅವಲಂಬಿಸಿರ್ತದೆ ಅಂತ ಹೇಳಬಹುದು. ಯಾರೋ ಒಬ್ಬರು ಬ್ಲಂಟಾಗಿ ಮಾತಾಡಿ ಏನೋ ಒಂದು ಮಾತಾಡಿದರೆ ಆ ಗದ್ಯ ಸಾಹಿತ್ಯಕ್ಕೂ ಒಂದು ಅರ್ಥ ಇರ್ತದೆ, ಅದರದ್ದು ಬ್ಲಂಟ್ ಅರ್ಥ ಇರ್ತದೆ. ಇವರು ವಿಚಾರ ಮಾಡಿ ಒಂದು ಆಲೋಚನೆಯ ಸುಳಿಯಲ್ಲಿ ಸಿಕ್ಕಾಗ ಏನಾದರೂ ಮಾತಾಡಿದರೆ ಅದಕ್ಕೊಂದು ವಿಶೇಷ ತರಹದ ವ್ಯಂಗ್ಯ ಮೊನೆ ಬರ್ತಾ ಇರ್ತದೆ. ಇವನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡ್ರೆ ನಾನು ಒಂದೇ ಒಂದು ವಿಚಾರ ಇಲ್ಲಿ ಹೇಳಬೇಕಂತ ಇದ್ದೀನಿ. ಅದ್ಯಾವುದು ಅಂದರೆ ನನಗೆ ಬಂದ ಅನೇಕ ವಿಚಾರಗಳಲ್ಲಿ ನಾನು ಕಾವ್ಯ ಬರೀಲಿಕ್ಕೆ ಪ್ರಾರಂಭ ಹೇಗೆ ಮಾಡಿದೆ, ಯಾವ ದಾರಿ ಹಿಡಿದೆ, ಯಾವ ದಾರಿ ನನ್ನ ಎದುರಿಗೆ ಬಂದು ಅದರಲ್ಲಿ ನಾನು ಆರಿಸಿಕೊಂಡ್ರೆ ಯಾವ್ದು ಆರಿಸಿಕೊಂಡೆ, ಯಾಕೆ ಆರಿಸಿಕೊಂಡೆ, ಆರಿಸಿದ್ರ ಕಾರಣ ಏನು, ಇವೆಲ್ಲದರ ಬಗ್ಗೆ ನಾನು ವಿಚಾರ ಮಾಡಿದೆ. ಆವಾಗ ನನಗೆ ಮೊದಲೆಲ್ಲಕ್ಕೂ ಹೊಳೆದದ್ದು ಅಂತಂದ್ರೆ ತೀರ ತಿಳಿಯಾದ ಶೈಲಿಯಲ್ಲಿ, ತೀರ ತಿಳಿಯಾದ ಶೈಲಿ, ಆದರೆ ಒಂದು ಎರಡು ಮೂರು ಪ್ರತಿಮೆಗಳಿಂದ ರಂಜಿತವಾದಂಥ ಶೈಲಿ, ತಿಳಿಗನ್ನಡದ ಶೈಲಿ ಮತ್ತು ತಿಳಿ ಛಂದಸ್ಸಿನ, ತಿಳಿ ತಾಳಲಯದ ಶೈಲಿ ಅನ್ನುವಂಥ ಒಂದು ಶೈಲಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದುಂಟು. ಆವಾಗಿನ ನಾವು ಟೆಕ್ಸ್ಟ್ ಬುಕ್ಸ್ ಯಾವುದು ನಾವು ಕನ್ನಡ ಸ್ಕೂಲ್ಗಳಲ್ಲಿ ಓದ್ತಾ ಇದ್ವಿ ಅವು ಅಂಥ ಒಂದು ತಾಳಲಯದ ಶೈಲಿನೇ ಇದ್ವು. ಅವಕ್ಕೆ ತಾಳನೂ ಇರಲಿಲ್ಲ, ಲಯನೂ ಇರಲಿಲ್ಲ. ಅವು ಓದಿಸಿಕೊಂಡ ಹಾಗೆ ಓದ್ತಿದ್ವು, ಓದಿದವ್ರು ಹೇಳಿದ ಮಾತು ನಡ್ಕೋತಿದ್ವು ಆ ಪ್ರಕಾರ. ಆವಾಗಿನ ಇನ್ನೂ ನಮ್ಮ ಸಾಹಿತ್ಯ ಕಾವ್ಯ ಶೈಲಿ ಯಾವುದೋ ಒಂದು ರೂಪಕ್ಕೆ ಬಂದಿರಲಿಲ್ಲ ಅಂತ ಅರ್ಥ. ತಿಳಿಗನ್ನಡ ಅಲ್ಲಿ ಪ್ರತಿಮೆಗಳಿದ್ದ ರಂಜನ, ತಿಳಿಗನ್ನಡ ತಿಳಿ ಹಾಸ್ಯಲಯದ ತಾಳಲಯದ ಕುಣಿತ ಇವು ಬಂದಾಗ ಅವು ತಿಳಿದ್ರೂ ಆ ಕವಿತೆಗಳಿಗೆ ಒಂದು ಹೊಸತನ ಬರ್ತಾ ಇತ್ತು. ನನಗೆ ನೆನಪದ ನಾನು ಬರೆದ ಒಂದು ಸ್ವಲ್ಪ ತೀರ ಅರ್ಲಿ ಅನ್ನಿಸುವಂಥ ಕವಿತೆಗಳಲ್ಲಿ ಇನ್ನೂ ನಾನು ವಿದ್ಯಾರ್ಥಿ ಇದ್ದೆ ಆವಾಗ ಬರೆದ್ರೊಳಗೆ ಒಂದು ಇನ್ನೂ ನೆನಪು ಉಳಿದಿರೋದು, ಜನರ ನೆನಪಿನಲ್ಲಿ ಉಳಿದಿದೆ ಅದು. ಅದು ಮೊರೆ ಎಂಬ ಅರ್ಥದ ಕವನ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ವಿ ಕೃ ಗೋಕಾಕ್ ಅವರ ಸಂದರ್ಶನದ.
2: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
3: ಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಕೃಷ್ಣ ಪ್ರಸಾದೋಪಾಧ್ಯಾಯ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಹರಿಯಾಣ ರಾಜ್ಯಸ್ಯ ಜಿಂದ ನಗರೆ ಭಾರತಸ್ಯ ಪ್ರಥಮ ಹೈಡ್ರೋಜನ್ ರೇಲ್ ಯಾನಸ್ಯ ಹರಿತಧ್ವಜ ಪ್ರದರ್ಶನ ಪೂರ್ವಕಂ ಉದ್ಘಾಟನಂ ಕೃತಂ. ಚತುರ್ದಶ ಸಹಸ್ರ ಕೋಟಿ ರೂಪ್ಯಕಾಣಾಂ ವಿವಿಧ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂಚಾಪಿ ವಿಹಿತಂ. DGMA ಇತ್ಯನೇನ ನೌಕಾಯಾನ ಸ್ವಾಮಿಭ್ಯಃ ಹೋರ್ಮುಜ್ ಜಲಸಂಧಿ ಇತ್ಯತಃ ಯಾತ್ರಾಂ ಕುರ್ವತಾಂ ಭಾರತೀಯಾನಾಂ ನಾವಿಕಾನಾಂ ನಿಯುಕ್ತಿಂ ಪರಿಹರಂತ್ವಿತಿ ನಿರ್ದೇಶೋ ದತ್ತಃ. ಯುರೋಪೀಯ ಸಂಘಃ ಪಾಕಿಸ್ತಾನಸ್ಯ ಮಾನವಾಧಿಕಾರ ಸ್ಥಿತಿಂ ಪ್ರತಿ ಗಭೀರಾ ಚಿಂತಾಂ ಪ್ರಾಕಟಯತ್. ಪಾಕಿಸ್ತಾನ ದೇಶಂ ವ್ಯಾಪಾರ ಲಾಭಾಯ ಅಂತಾರಾಷ್ಟ್ರೀಯ ಪ್ರತಿಬದ್ಧತಾಯಾಃ ಅನುಪಾಲನಂ ಕುರ್ಯಾದಿತಿ ಚ ನಿರ್ದಿಷ್ಟಂ. ಅದ್ಯ ಅರುಣಾಚಲ ಪ್ರದೇಶ ಅಸಮ ಮೇಘಾಲಯ ಒಡಿಶಾ ರಾಜ್ಯಾನಾಂಚ ಕೇಶುಚಿತ್ ಭಾಗೇಸು ಪ್ರಚಂಡ ವೃಷ್ಟಿಃ ಭವಿಷ್ಯತೀತಿ ಋತು ವಿಜ್ಞಾನ ವಿಭಾಗಸ್ಯ ಪೂರ್ವಾನುಮಾನಮಸ್ತಿ. ಅಪಿ ಚ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಭಾರತಸ್ಯ ಕ್ರೀಡಿಕಾ ಪಿವಿ ಸಿಂಧುಃ ಟೋಕಿಯೋ ನಗರೆ ಜಾಪಾನ್ ಓಪನ್ ಕ್ರೀಡಾಯಾಃ ಉಪಾಂತ್ಯ ಚಕ್ರಂ ಪ್ರವಿಷ್ಟವತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ಹರಿಯಾಣ ರಾಜ್ಯಸ್ಯ ಜಿಂದ ಸೋನಿಪತ್

0: ನಗರಯೋ ಮಧ್ಯೆ ಭಾರತಸ್ಯ ಪ್ರಥಮಂ ಹೈಡ್ರೋಜನ್ ಶಕ್ತಿಯುತಂ ರೇಲಯಾನಂ ಜಿಂದ ರೇಲ ಸ್ಥಾನಕತಃ ಹರಿತಧ್ವಜ ಪ್ರದರ್ಶ್ಯ ಉದ್ಘಾಟಿತಂ. ಯದ್ಧಿ ಸ್ವಚ್ಛಂ ತಥಾ ಸುಸ್ಥಿರಂ ರೇಲ ಪರಿವಹನಂ ಪ್ರತಿ ಪ್ರಮುಖಂ ಪದಕ್ಷೇಪಂ ಇತಿ ಚ ನಿರ್ದಿಷ್ಟಂ. ಪ್ರಧಾನಮಂತ್ರಿಣ ರಾಷ್ಟ್ರೀಯ ರಾಜಮಾರ್ಗ ಪರಿಯೋಜನೆಯ ಸಹ 14,000 ಕೋಟಿ ರೂಪ್ಯಕಾಣಾಂ ವಿಭಿನ್ನಾನಾಂ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ ಲೋಕಾರ್ಪಣಂಚ ಕೃತಂ. ಪ್ರಧಾನಮಂತ್ರಿ 57,100 ಕಿಲೋಮೀಟರ್ ಪರಿಮಿತಂ ಸುದೀರ್ಘಂ ದಿಲ್ಲಿ ಅಮೃತಸರ ಕಟ್ರಾ ದ್ರುತ ಮಾರ್ಗಮಪಿ ರಾಷ್ಟ್ರಾರ್ಪಿತವಾನ್. ಜನಸಮೂಹಂ ಸಂಬೋಧಯನ್ ಪ್ರಧಾನಮಂತ್ರಿ ಶ್ರೀ ಮೋದಿ ಅವದತ್ ಯತ್ ಭಾರತೀಯ ರೇಲ ವಿಭಾಗೆ ವಿಗತ ದ್ವಾದಶ ವರ್ಷೇಷು ಮಹತ್ ಪರಿವರ್ತನಂ ಜಾತಮಿತಿ.
1: ಭವಿಷ್ಯ ಮೇ ಜಬ್ ಭೀ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ್ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
5: ಕೇಳುಗರೆ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2237 4 8 8 2237 4 9 9 ಎಸ್ಟಿಡಿ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ಹಲೋ ಕೃಷಿರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
6: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿ ಕ್ಷಣವೂ ಪ್ರಾರ್ಥಿಸೋಣ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಭ ಕ್ರೀಡೋತ್ಸವ ಆರಂಭ, 280 ಹೆಚ್ಚು ಕ್ರೀಡಾಪಟುಗಳು ಭಾಗಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ಧಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17.20 ಕೋಟಿ, ಬಾದಾಮಿ 15.10 ಕೋಟಿ, ಬಂಟ್ವಾಳ 26.18 ಕೋಟಿ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದರೂ ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
1: ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 ಗಿಗಾವಾಟ್ ಇತ್ತು ನಮ್ದು 2014ರಾಗ. 2.6 ಗಿಗಾವಾಟ್ ದಿಂದ 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ದಿಂದ, ಸರಿಸುಮಾರು 60 ಗಿಗಾವಾಟ್ ವಿಂಡ್ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ, ಬ್ಯಾಟರಿ ಸ್ಟೋರೇಜ್ ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂತಹ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ, ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು ಅದು ಒತ್ತಡ ಕಮ್ಮಿ ಆಗ್ತದೆ.
0: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಇಂದು ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು, ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿಯವರು 2110 ಕೋಟಿ ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
2: ಬಾದಾಮಿಯಲ್ಲಿ 15 ಕೋಟಿ, ಅಳ್ನಾವರದಲ್ಲಿ 17 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ, ಕೊಪ್ಪಳದಲ್ಲಿ 22 ಕೋಟಿ ಖರ್ಚು ಮಾಡಿದ್ದೇವೆ, ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದೆಲ್ಲಕ್ಕಿಂತ 25,000 ಕೋಟಿ ರೂಪಾಯಿಗಳನ್ನ ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಆಧುನೀಕರಣಕ್ಕೆ 2,110 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನ್ ಅಮೃತ್ ಭಾರತ್ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನ್ ಫೆಸಿಲಿಟೀಸ್ ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು.
0: ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬ ದೋಟಿಹಾಳ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯವನ್ನು ನಿಗದಿಪಡಿಸಿದ್ದು ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ. ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯತಿಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಪಕ್ಷದ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಗೆ ನಾಳೆ ಆಗಮಿಸಲಿದ್ದು ಅವರೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ದಸರಾ ವಸ್ತು ಪ್ರದರ್ಶನವನ್ನು ಜಾಗತಿಕ ಮಟ್ಟದಲ್ಲಿ ಆಕರ್ಷಣೀಯವಾಗಿಸಲು ವರ್ಷಪೂರ್ತಿ ಕಾರ್ಯಕ್ರಮವನ್ನು ವಹಿಸಲು ಮನರಂಜನಾ ಪಾರ್ಕ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವಂತಹ ಯೋಜನೆ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಮತ್ತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಪರಿವೀಕ್ಷಣೆ ನಡೆಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಬಾರಿಯ ದಸರಾ ವಸ್ತು ಪ್ರದರ್ಶನ ಒಟ್ಟು 9 ದಿನಗಳ ಕಾಲ, ಅಂದರೆ ಜನವರಿ 8ರವರೆಗೆ ಸಾರ್ವಜನಿಕರಿಗೆ ಮುಕ್ತವಾಗಿ ಇರಲಿದೆ. ಒಟ್ಟು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ 32 ಶಾಶ್ವತ ಮಳಿಗೆಗಳನ್ನು ಹಾಗೂ ಮಳೆ ಬಿಸಿಲಿನಿಂದ ರಕ್ಷಣೆ ನೀಡುವ ಅತ್ಯಾಧುನಿಕ ಮೇಲ್ಛಾವಣಿ ಮತ್ತು ಶಾಶ್ವತ ಆಹಾರ ಮಳಿಗೆಗಳನ್ನು ಆವರಣದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ನಿರ್ಧಾರವನ್ನು ಕೈಬಿಡಬೇಕು ಎಂದು ಹಿರಿಯ ಬಿಜೆಪಿ ಧುರೀಣ ಬಿಎಸ್ ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ. ಸರ್ಕಾರಿ ಜಮೀನು ಲಭ್ಯವಿದ್ದರೂ ಬಡ ರೈತರನ್ನು ಅವಲಂಬಿಸಲಾಗುತ್ತಿದೆ ಎಂದು ಆರೋಪಿಸಿರುವ ಅವರು, ಸರ್ಕಾರ ರೈತರ ಮತ್ತು ಮಹಿಳೆಯರ ಮೇಲೆ ದಾಖಲಿಸಿರುವ ಮೊಕದ್ದಮನೆಗಳನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮಾದಕ ವಸ್ತು ಮಾರಾಟ ಮತ್ತು ಬಳಕೆ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಗದಗದಲ್ಲಿಂದು ಆರೋಪ ಮಾಡಿದ್ದಾರೆ. ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಶಾಲೆ ಕಾಲೇಜುಗಳಿಂದ ಹಿಡಿದು ಜೈಲುಗಳವರೆಗೆ ಮಾದಕ ವಸ್ತು ಮಾರಾಟದ ಜಾಲ ವ್ಯಾಪಿಸಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಮತ್ತು ತಾಲೂಕು ಮಟ್ಟದ ಜನರಿಗೆ ಕಾನೂನು ನೆರವು ಹತ್ತಿರದಲ್ಲೇ ಸಿಗುವಂತಾಗಲು ಹೊಸ ನ್ಯಾಯಾಲಯಗಳ ಸ್ಥಾಪನೆ ಅತ್ಯಗತ್ಯವಾಗಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಮತ್ತು ಕೊಪ್ಪಳ ಜಿಲ್ಲೆಯ ಆಡಳಿತ ನ್ಯಾಯಾಧೀಶ ನ್ಯಾಯಮೂರ್ತಿ ಸಿಎಂ ಪೂರ್ಣಚ್ಚ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲಾ ನ್ಯಾಯಾಂಗ ಇಲಾಖೆ ಮತ್ತು ಗಂಗಾವತಿ ವಕೀಲರ ಸಂಘದ ಸಹಯೋಗದಲ್ಲಿಂದು ಕನಕಗಿರಿಯ ಎಪಿಎಂಸಿ ಆವರಣದ ಶ್ರಮಿಕ ಭವನದಲ್ಲಿ ನಡೆದ ಸಂಚಾರಿ ನ್ಯಾಯಾಲಯ, ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಉದ್ಘಾಟನೆಯನ್ನು ವರ್ಚುವಲ್ ಮೂಲಕ ನೆರವೇರಿಸಿ ಅವರು ಮಾತನಾಡಿದರು. ನ್ಯಾಯಾಂಗ ವ್ಯವಸ್ಥೆಯ ವಿಕೇಂದ್ರೀಕರಣ ಅತ್ಯಗತ್ಯವಾಗಿದೆ. ಸ್ಥಳೀಯವಾಗಿ ನ್ಯಾಯಾಲಯಗಳು ಸ್ಥಾಪನೆಯಾಗುವುದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಸಮಯ ಮತ್ತು ಹಣದ ಉಳಿತಾಯವಾಗುತ್ತದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಮೂರ್ತಿ ಚಂದ್ರಶೇಖರ್ ಸಿ, ಕರ್ನಾಟಕ ಭೂ ಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಮಾಜಿ ಅಧ್ಯಕ್ಷ ಎನ್ಎಸ್ ಪಾಟೀಲ್ ಪಾಲ್ಗೊಂಡಿದ್ದರು. ಧಾರವಾಡದಲ್ಲಿಂದು ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭವಾಯಿತು. 2 ದಿನಗಳ ಈ ಕ್ರೀಡೋತ್ಸವಕ್ಕೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಚಾಲನೆ ನೀಡಿದರು. ರಾಜ್ಯದ ವಿವಿಧ ಭಾಗಗಳಿಂದ ಒಟ್ಟು 15 ತಂಡಗಳು ಪಾಲ್ಗೊಂಡಿದ್ದು 280ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದಾರೆ. ಸ್ಪರ್ಧೆಯನ್ನು 14 ವರ್ಷದ ಒಳಗಿನ ಮತ್ತು 14 ವರ್ಷ ಮೇಲ್ಪಟ್ಟವರ 2 ವಿಭಾಗಗಳಲ್ಲಿ ಆಯೋಜನೆ ಮಾಡಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಅಮೆಚೂರ್ ಮಲ್ಲಕಂಬ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಆಷಾಢ ಮಾಸದ ಮೊದಲ ಶುಕ್ರವಾರದ ಧಾರ್ಮಿಕ ಉತ್ಸವವನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿ ಹಾಗೆಯೇ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ಬೆಟ್ಟದ ನಾಡತಾಯಿ ಚಾಮುಂಡೇಶ್ವರಿ ದೇವಾಲಯವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಇಂದು ಮುಂಜಾನೆಯಿಂದಲೇ ಮೈಸೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು ಸೇರಿದಂತೆ ನೆರೆ ರಾಜ್ಯಗಳಿಂದಲೂ ಆಗಮಿಸಿರುವ ಸಾವಿರಾರು ಭಕ್ತಾದಿಗಳು ಸುದೀರ್ಘ ಸರತಿ ಸಾಲಿನ ನಿಂತು ದೇವಿಯ ದರ್ಶನವನ್ನು ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2,110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭ, 280ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
5: Thank you. ಆಕಾಶವಾಣಿ ಇಂದಿನ ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.
6: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
5: ಇಂದಿನ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕೇಳಿ ಹಲೋ ಕೃಷಿರಂಗ.
7: ನಮಸ್ಕಾರ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುವರೆ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ತಮಗೆಲ್ಲ ತಿಳಿಸಿದಂತೆ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ರೂಪಾ ಎಲ್ ಮೇಡಮ್. ರೂಪಾ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ಮತ್ತು ಎಲ್ಲ ಆಕಾಶವಾಣಿ ಕೇಂದ್ರಗಳ ಪರವಾಗಿ ಸ್ವಾಗತ. ನಮಸ್ಕಾರ.
8: ನಮಸ್ಕಾರ.
7: ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ತಿಳಿದ ಹಾಗೆ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದು ವಿಷಯ ಆಗಿದೆ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿರಿ, ಉತ್ತರವನ್ನು ಪಡ್ಕೊಳ್ಳ್ರಿ. ಫೋನ್ ಮಾಡಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. ಫೋನ್ ಸಂಖ್ಯೆ ಈ ರೀತಿ ಇವೆ: 2237 4 7 7 2237 4 8 8 2237 4 9 9 ಎಷ್ಟಿಡಿ ಕೋಡ್ 0 8 0. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಡಾಕ್ಟರ್ ರೂಪಾ ಮೇಡಮ್ ಅವರೇ, ನಾನೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಈಗ ಬಿತ್ತನೆ ಬೀಜದ ಪ್ರಾಮುಖ್ಯತೆ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡಿ.
8: ಬಿತ್ತನೆ ಬೀಜ ಪ್ರಾಮುಖ್ಯತೆ ಬಹುಶಃ ರೈತರಿಗೆ ಚೆನ್ನಾಗಿ ಮನದಟ್ಟು ಆಗಿದೆ ಇಲ್ಲಿ ತನಕ. ಯಾಕಂದರೆ ಒಂದು ಬಿತ್ತನೆ ಬೀಜವನ್ನು ನಾವು ಸರಿಯಾಗಿ ಬಳಸೋದ್ರಿಂದ ಇಳುವರಿಯಲ್ಲಿ 10-15% ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸೊ ಅದರಿಂದ ಬಿತ್ತನೆ ಬೀಜ ಏನಿದೆ ಅದನ್ನು ನಾವು ಬಿತ್ತನೆ ಮಾಡೋಕ್ಕೆ ಮುಂಚೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜವನ್ನು ನಾವು ಉಪಯೋಗಿಸೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಒಂದು ಬಿತ್ತನೆ ಬೀಜದಿಂದನೇ ಸಂಪೂರ್ಣ ಬೆಳೆಯನ್ನು ನಾವು ತೆಗಿಬೇಕಾಗಿರುವಂಥದ್ದು. ಹಾಗಾಗಿ ನಾವು ಒಂದು ಬೆಳೆಯನ್ನು ತೆಗಿಬೇಕಾದ್ರೆ ಹಂಗಾಮಿಗೆ ಸೂಕ್ತವಾಗಿರುವಂತಹ ಬಿತ್ತನೆ ಬೀಜಗಳನ್ನು ನಾವು ಇತರೆ ಕೃಷಿ ಪರಿಕರಗಳ ಜೊತೆ ಬಳಸಬೇಕಾಗತ್ತೆ. ಅದರಿಂದ ಸರ್ ನಾವು ಹಂಗಾಮಿಗೆ ಸೂಕ್ತವಾಗಿರುವಂಥದ್ದು ನಮ್ಮ ಅವಶ್ಯಕತೆಗೂ ಕೂಡ ಸೂಕ್ತವಾಗಿರುವಂತಹ ರೀತಿಯಲ್ಲಿ ನಾವು ಬಿತ್ತನೆ ಬೀಜದ ಒಂದು ಬಳಕೆಯನ್ನು ಮಾಡಿದಲ್ಲಿ ಒಳ್ಳೆಯ ಬೆಳೆಯನ್ನು ತೆಗೆಯೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಬೆಳೆಯ ಜೊತೆಗೆ ಇಳುವರಿಯನ್ನು ಕೂಡ ನಾವು ಒಳ್ಳೆಯ ಹೆಚ್ಚಾಗಿ ನಾವು ಪಡ್ಕೊಳ್ಳೋದಕ್ಕೆ ಬಿತ್ತನೆ ಗುಣಮಟ್ಟದ ಬಿತ್ತನೆ ಬೀಜ ಬಹಳ ಪೂರಕವಾಗಿರುತ್ತೆ.
7: ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ.
9: ಹಲೋ, ನಮಸ್ಕಾರ ಸರ್.
7: ನಮಸ್ಕಾರ, ಹೆಸರೇಳಿ ಸರ್. ಎಲ್ಲಿಂದ ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ.
9: ಇಲ್ಲ ಮೇಡಮ್, ರೇಡಿಯೋ ಹಾಕಿಲ್ಲ ನಾವು.
7: ಆಯ್ತು, ಕೇಳಿ ಪ್ರಶ್ನೆ.
9: ನಾವು ಚಾಮರಾಜನಗರ ಮಂಗಲ್ ದೋಸೂರಿಂದ ಸರ್. ನಮ್ಗೆ ಮಳೆದೇ ಪ್ರಾಬ್ಲಮ್ ಆಯ್ತು. ಬಿತ್ತನೆ ಬೀಜಗಳು ಆಲ್ರೆಡಿ ಅವ್ರೆ, ಮುಸ್ಕಿನ ಜೋಳ ಇನ್ನು ಸ್ವಲ್ಪ ಇದಾಯ್ತಾ ಇದೆ. ಅದಕ್ಕೆ ಸ್ವಲ್ಪ ಮೇಡಮ್ ಅವ್ರು ತಿಳ್ಕೊಳ್ಳೋ ರೂಪ ಮೇಡಮ್ ಅವ್ರ ಅಂದ್ಬಿಟ್ಟು ಇದು ಮಾಡಿದೆ ಸರ್.
7: ಆಯ್ತು.
8: ಈಗ ನಮಸ್ಕಾರ ತಮ್ಗೆ.
9: ನಮಸ್ಕಾರ ಮೇಡಮ್.
8: ನಮಸ್ಕಾರ ಇವ್ರೆ, ತಮ್ಮ ಹೆಸರು?
9: ಮೇಡಮ್, ನಾವು ಚಾಮರಾಜನಗರ ಮಂಗಲ್ ದೋಸರಿಂದ. ಅದೇ ಬಿತ್ತನೆ ಬೀಜದ್ದು ಸ್ವಲ್ಪ ಇದಾಯ್ತಾ ಇದೆ ಮೇಡಮ್, ಅದಕ್ಕೋಸ್ಕರ ನಿನ್ನೆ ಕೃಷಿ ಇಲಾಖೆಗೂ ಹೋಗಿದ್ವಿ. ಅದರಿಂದ ಇದಾಗಿದೆ ಸ್ವಲ್ಪ
7: ಸಿಕ್ಕಿಲ್ಲ.
8: ಹೌದು, ಈಗ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಬಿತ್ತನೆಯನ್ನ ಕೈಗೊಳ್ಬೇಕಾದ್ರೆ ಅದಕ್ಕೆ ಪೂರಕವಾಗಿ ಮಳೆ ಕೂಡ ಆಗ್ಬೇಕಾಗತ್ತೆ, ಭೂಮಿ ಹದ
9: ಬರಬೇಕಾಗತ್ತೆ.
8: ಇಲ್ಲ, ಸ್ಟಾಕ್ ಇಲ್ಲ ಅನ್ನೋದಕ್ಕಿಂತ ಏನಾಗುತ್ತೆ, ಕೆಲವೊಮ್ಮೆ ರೈತರು ಅದಕ್ಕೆ ಸೂಕ್ತತೆಗೆ ತಕ್ಕ ಹಾಗೆ ಬಿತ್ತನೆ ಕೈಗೊಳ್ಳದೆ ಇದ್ದಾಗ ಅವರು ಬಹಳ ತೊಂದರೆ ಎದುರಿಸಬೇಕಾಗತ್ತೆ. ಹಾಗಾಗಿ ತಾವು ಏನು ಮುಸ್ಕಿನ ಜೋಳ ತಗೊಂಡಿದ್ದೀರಾ, ಅದು ಬಹುಶಃ ಮೇ ಜೂನ್ ಆ ತಿಂಗಳಲ್ಲೇ ಆ ಮಾಹೆಗಳಲ್ಲೇ ಅದನ್ನ ಬಿತ್ತನೆಯನ್ನ ಕೈಗೊಳ್ಳಬೇಕಾಗತ್ತೆ. ಈಗ ನಾವು ಜುಲೈಗೆ ಬಂದಿದ್ದೀವಿ, ಜುಲೈ ಮಧ್ಯಭಾಗದಲ್ಲಿದ್ದೀವಿ. ಈ ನಂತರದ ದಿನಗಳಲ್ಲಿ ನಾವು ಬರೋ ಅಂತ ಬೆಳೆ ಅಂತ ಹೇಳಿದ್ರೆ ರಾಗಿ ಬೆಳೆ, ರಾಗಿ ನಮ್ಮ ಮೈಸೂರು ಮಂಡ್ಯ ಚಾಮರಾಜನಗರ
9: ತುಂತುರುವಣಿಗೆ ರಾಗಿನೇ ಬಿತ್ತದು ಮೇಡಮ್.
8: ಹೌದು ಹೌದು.
9: ಮಧ್ಯದಲ್ಲಿ ಮೆಕ್ಕೆಜೋಳ ಬರ್ತದೆ ಸಣ್ಣ ಜೋಳ ಕೆಂಪ್ಗೆ,
8: ಹೌದು,
9: ಅದನ್ನ ಸಾಲ್ ತಗೋತೀವಿ. ಅದರಿಂದ ನಾವು ಇದು ಮಾಡ್ತಾ ಇದೀವಿ ಮೇಡಮ್.
8: ಹೌದು, ಈಗ ಏನಿದ್ರು ನಮಗೆ ರಾಗಿ ಒಂದೇ ಒಂದು ಸೂಕ್ತವಾದ ಬೆಳೆ, ಈಗ ನಾವು ಮುಂಬರುವ ದಿನಗಳಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಆಗೋದು. ಸೊ ಬಹುಶಃ ಇದು ಮುಂದಿನ ವಾರದಲ್ಲಿ ಮಳೆಯನ್ನ ನಾವು ನಿರೀಕ್ಷೆಯಲ್ಲಿ ಇದೆ ಅಂತ ಹೇಳಿ ನಮ್ಮ IMD ಅವ್ರು ಹೇಳ್ತಾ ಇದಾರೆ. ಸೊ ಮುಂಬರುವ ದಿನಗಳಲ್ಲಿ ತಾವು ರಾಗಿ ಬೆಳೆಗೆ
7: ಸಿದ್ಧರಾಗಿರೋದು.
8: ಹೌದು,
7: ತಯಾರಾಗಿರಿ, ಯಾವ್ದಕ್ಕೂ ಒಳ್ಳೆ ಆಶಾವಾದ ವ್ಯಕ್ತಪಡಿಸೋಣ.
9: ಆಯ್ತು,
7: ಧನ್ಯವಾದ. ಮುಂದಿನ ಕರೆಯನ್ನು

0: ಬಹುಶಃ ಅವರು ನಮ್ಮ ಪೂರ್ವ ಮುಂಗಾರಿ ಬೆಳೆಗೆ ಸೂಕ್ತ ಆಗಿರೋ ಹಾಗೆ ಉದ್ದಿನ ಬೆಳೆಯನ್ನ ಕೊಟ್ಟಿರ್ತಾರೆ ತಮಗೆ. ಈಗ ನಮಗೆ ಮಳೆ ಏನು ಆಗದನ್ನ ನೋಡಿಕೊಂಡು ತಮಗೆ ನೀರಾವರಿ ಸೌಲಭ್ಯ ಇದ್ರೆ ಭತ್ತ ಆ ರೀತಿ ತಗೋಬಹುದು. ಆಮೇಲೆ ಆ ಕಡೆ ಬಹುಶಃ ಮುಸ್ಕಿನ ಜೋಳನೂ ಬರುತ್ತೆ. ಕೆಲವು ಕಡೆ ನಂಜನಗೂಡು ಏರಿಯಾದಲ್ಲಿ ಹತ್ತಿ ಇಲ್ಲದೆ ಇರ್ಬೋದು, ಈ ಕಡೆ ಚಾಮರಾಜನಗರ ಕಡೆ ಇರುತ್ತೆ. ಕೆಲವು ಕಡೆ ಸೂರ್ಯಕಾಂತಿ ಬೆಳೆದಿರ್ತಾರೆ. ಈ ಮುಂಬರುವ ಯಾಕಂದ್ರೆ ನಾವು ಇವಾಗ ಕೃಷಿ ಇಲಾಖೆ ಮುಖಾಂತರನೇ ನಮ್ಮ ನಿಗಮದ ಬಿತ್ತನೆ ಬೀಜಗಳನ್ನ ನಾವು ವಿತರಣೆ ಮಾಡ್ತೀವಿ. ಸೊ ಮಳೆ ಆದ ಕೂಡಲೇ ಅದನ್ನು ಕೂಡ ತಮಗೆ ರಾಗಿ ಏನು ಈ ಮುಂದಿನ ಈ ಹಂಗಾಮ್ನಲ್ಲಿ ನಮಗೆ ಇನ್ನ ಬೆಳೆ ತೆಗೆದುಕೊಳ್ಳೋಕೆ ಅವಕಾಶ ಆಗೋದು ರಾಗಿ ಮಾತ್ರ. ಸೊ ಅದಕ್ಕೂ ಕೂಡ ಕೃಷಿ ಇಲಾಖೆಯಿಂದ ನಿಮಗೆ ಅವಕಾಶ ಇದೆ, ಅದನ್ನ ಮಳೆ ಆಧಾರದ ಮೇಲೆ ಅವರು ವಿತರಣೆಯನ್ನ ಮಾಡ್ತಾರೆ.
1: ಧನ್ಯವಾದಗಳು. ಮುಂದಿನ ಕರೆ, ಹಲೋ ಕೃಷಿ ರಂಗ, ಹೆಸರೇಳಿ ಸರ್, ಎಲ್ಲಿಂದ ಕೇಳಿ?
2: ಅಲೋ ಸರ್, ನಮಸ್ತೆ ಸರ್.
1: ನಮಸ್ಕಾರ, ಪ್ರಶ್ನೆ ಕೇಳಿ, ಎಲ್ಲಿಂದ
2: ಸರ್? ನಾವು ಚಂದ್ರ ಅಂತ ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ
1: ಕೇಳಿ
2: ಸರ್. ನಮ್ಮ ಜಿಲ್ಲೆಗೆ ಭತ್ತ ಕಡಿಮೆ ಆಗುದಾಕ್ಬೇಕು
1: ಹೇಳ್ತಾರೆ,
2: ಕೇಳಿದ ಸರ್ ಯಾವ ತಳಿ ಬಂದೈತೆ ಅಂತ.
0: ಈಗ ತಾವು ತಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇದನ್ನು ವಿಚಾರ ಮಾಡಬೇಕು. ಸದ್ಯಕ್ಕೆ ನನಗೆ ಇರೋ ಮಾಹಿತಿ ಪ್ರಕಾರ ಮಳೆ ಆಗದಿರ ನೀರಿನ ಒಂದು ಲಭ್ಯತೆ ಕಡಿಮೆ ಇರೋದ್ರಿಂದ ಭತ್ತದ ಬಿತ್ತನೆ ಬೀಜಗಳನ್ನ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ವಿತರಣೆ ಇನ್ನೂ ಕೈಗೊಂಡಿಲ್ಲ.
1: ಸ್ವಲ್ಪ ತಡೆ ಹಿಡಿದಿದ್ದಾರೆ.
0: ಸೊ ಮುಂದೆ ಈ ನೀರಿನ ಲಭ್ಯತೆಗೆ ಅನುಗುಣವಾಗಿ ತಾವು ಯಾವುದು ಸಾಧ್ಯ ಆಗತ್ತೋ ಆ ತಳಿಗಳನ್ನ ವಿತರಣೆಯನ್ನ ಕೈಗೊಳ್ತಾರೆ. ಆ ನಂತರನೇ ತಾವು ಸ್ವಲ್ಪ ಇದಕ್ಕೆ ಬಿತ್ತನೆಗೆ ಸಿದ್ಧತೆ ಮಾಡ್ಕೋಬೇಕು.
1: ಅಲ್ಲಿ ತನಕ ಸ್ವಲ್ಪ ತಾಳ್ಮೆ ವಹಿಸ್ರಿ, ಒಳ್ಳೆ ಮಳೆ ಬಂದ್ರೆ.
2: ನಮಗೆ ಕೃಷಿ ಇದರಲ್ಲಿ ಕೃಷಿ ಆಫೀಸ್ ಹೋಬಳಿ ಕೇಂದ್ರ ಇರ್ತವಲ್ಲ ಮೇಡಮ್, ಸಿಬ್ಬಂದಿ ಕೊರತೆ ಭಾರಿ ಐತೆ ಮೇಡಮ್.
0: ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು. ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರತಿನಿಧಿಯಾಗಿ ನಾನು ಮಾತಾಡ್ತಾ ಇದ್ದೇನೆ.
1: ಈಗ ಸರ್ಕಾರ ಕೂಡ ಈಗ ಹೊಸ ಇದು ಸ್ಟಾಫ್ಗಳನ್ನು ತಗೋಬೇಕು. ಈಗಾಗಲೇ ಅಧಿಸೂಚನೆ ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಹೊರಡಿಸಿದೆ. ಆಶಾವಾದಿ ಆಗಿರಿ, ಸರ್ಕಾರ ಕೂಡ ಹೊಸದಾಗಿ ಈಗ ಬಂದಿದೆ, ಮತ್ತೆ ಮಾಡ್ತಾರೆ ಅದನ್ನು ಕೂಡ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಚಂದ್ರೆ. ಚಂದ್ರು ಅವರೇ, ಮುಂದಿನ ಕರೆ. ಹಲೋ, ಹೇಳಿ.
3: ಹಲೋ ಸರ್.
1: ಹೆತ್ತಳ್ಳಿ, ಎಲ್ಲಿಂದ?
3: ಹಲೋ ಸರ್. ಹಲೋ
1: ಹಲೋ ಕೃಷಿ ರಂಗ, ಮಾತಾಡಿ.
3: ಹಲೋ, ನಮ್ಮ ಬಿಳ್ಕೆರೆಯಿಂದ ಚಿನ್ನಣ್ಣ ಸರ್.
1: ಕೇಳಿ ಚಿನ್ನಣ್ಣ ಅವರೇ, ಪ್ರಶ್ನೆ ಕೇಳಿ.
3: ನಮ್ಮ ಕಡೆ ಇಲ್ಲಿ ಸ್ವಲ್ಪ ಮಳೆ ಸ್ವಲ್ಪ ಕಮ್ಮಿ ಇದೆ, ಬಿತ್ತನೆ ಮುಂದಕ್ಕೆ ಯಾವ್ದು ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಸರ್.
1: ಹೇಳ್ತಾರೆ ರೂಪ ಮೇಡಮ್.
0: ಚಿನ್ನಣ್ಣ ಅವರೇ, ಈಗ ಏನೇ ಮಳೆ ಕಮ್ಮಿ ಆಗಿರುತ್ತೆ ನಮ್ಗೆ ಗೊತ್ತಿದೆ. ಈಗ ಮುಂಬರುವ ದಿನಗಳಲ್ಲಿ ನಮಗೆ ರಾಗಿನೇ ನಮಗೆ ಉಳಿದಿರೋಂಥ ಬೆಳೆ. ನಾವು ಕಡಿಮೆ ಮಳೆ ಇದ್ದರೂ ಅಥವಾ ನೀರಿದ್ರೂ ಕೂಡ ನಮಗೆ ಒಳ್ಳೆಯ ಇಳುವರಿಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು ರಾಗಿ ಬೆಳೆ ಒಂದರಲ್ಲೇ. ಸೊ ಮುಂದಿನ ದಿನಗಳಲ್ಲಿ ರಾಗಿ ಬೆಳೆನೇ ತಾವು ತಗೊಳ್ಳಿ. ಅದಕ್ಕೆ ಬಿತ್ತನೆ ಬೀಜಗಳನ್ನ ರೈತ ಸಂಪನ್ನ ಕೇಂದ್ರಗಳಲ್ಲೂ ಕೂಡ ಸಿಗುತ್ತೆ.
3: ಸರಿ ಮೇಡಮ್,
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿ ರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ. ನಮಸ್ಕಾರ, ಮೈಸೂರಿಂದ.
4: ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸ್ವಸ್ಥೆಯಿಂದ ಮಹದೇಶ್ವರ ಮಾಡುವ ನಮಸ್ಕಾರಗಳು ಗುರುಗಳೇ.
1: ಕೇಳಿ ಮಹದೇಶ್ ಭಟ್ರೆ, ಪ್ರಶ್ನೆ ಕೇಳಿ.
4: ಸರ್, ನೀವು ಕೂಡ ಬಿತ್ತನ ಬೀಜಗಳ ನಾವು ಬೀಜೋಪಚಾರ ಮಾಡ್ಬೇಕಂತ ಕೇಳ್ತಾ ಇದ್ದೇನೆ.
0: ಖಂಡಿತವಾಗ್ಲೂ ಬೀಜೋಪಚಾರ ಮಾಡಬೇಕು, ಯಾಕಂದ್ರೆ ಬೀಜೋಪಚಾರ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಬೀಜವನ್ನು ಕಾಪಾಡಿಕೊಳ್ಳೋ ಅಂತ ಇದು ಒಂದು ಪದ್ಧತಿ. ಸೊ ಬೀಜೋಪಚಾರ ಮಾಡೋದ್ರಿಂದ ಒಳ್ಳೆಯ ಮೊಳಕೆ ಪ್ರಮಾಣ ಬರುತ್ತೆ, ಹಾಗೂ ಮತ್ತೆ ಏನು ಮುಂದೆ ಅದು ಬೆಳೆಯೋ ಹಂತದಲ್ಲಿದ್ದಾಗ ಕೆಲವೊಂದು ರೋಗ ರುಜಿನಕ್ಕೂ ಅದನ್ನು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕೊಡುತ್ತೆ. ಅದರಿಂದ ದಯವಿಟ್ಟು ಕಡ್ಡಾಯವಾಗಿ ಬೀಜೋಪಚಾರವನ್ನು ಕೈಗೊಳ್ಳಿ.
1: ಓಕೆ ಮಾಧವೇಶ್ ಹೇಳ್ರಿ, ಧನ್ಯವಾದಗಳು, ನಮಸ್ಕಾರ.
0: ನಮಸ್ತೆ ನಮಸ್ತೆ.
1: ಮುಂದಿನ ಕರೆ. ಹಲೋ ಕೃಷಿ ರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ. ಹೆಸರೇಳಿ, ಎಲ್ಲಿಂದ ಕೇಳ್ತಾ ಇದೆ? ಹಾ ಕೇಳಿ. ಹಲೋ ಕೃಷಿ ರಂಗ, ಕೇಳಿ ಪ್ರಶ್ನೆ ಕೇಳಿ.
5: ಹಲೋ
1: ಹೆಸರೇಳಿ, ಎಲ್ಲಿಂದ ಹೆಸರೇಳಿ, ಎಲ್ಲಿಂದ
0: ಸರ್? ಮೈಕ್ ಅಂದ್ರೆ.
1: ಹಲೋ
5: ಹಲೋ,
1: ಪ್ರಶ್ನೆ ಕೇಳಿ, ಎಲ್ಲಿಂದ?
5: ಅರಕೆರೆಯಿಂದ ಸರ್, ಶ್ರೀರಾಪಟ್ಟಣ ತಾಲೂಕು.
1: ಹಾ ಕೇಳಿ ಪ್ರಶ್ನೆ ಕೇಳಿ.
5: ಈಗ ಬಿತ್ತನೆ ಬೀಜ ನೀವು ಕೊಡ್ತಾ ಇದ್ದೀರಲ್ಲ, 1001 ಹಂಗ ಒಂದು ತಳಿನ.
1: ಹೌದು.
5: ಇದೇ ತಳಿನ ನೀವು ಬೇರೆ ತಳಿಗಳ ಜೊತೆ ಈ ಸಪ್ಲೈ ಕೊಡ್ಬೋದಲ್ಲ ಸರ್, ಈಗ ಎಂ ಸಿ 13 33 837 ಈ ತರ 6 ಕೆಜಿ ಭತ್ತಗಳು ಬರ್ತಾವಲ್ಲ, ಈ ತರ ಸಪ್ಲೈ ಕೊಡ್ಬೋದಲ್ಲ ಸರ್ ನೀವು.

0: ಉತ್ಪಾದನೆ ಮಾಡಿ ಬೀಜ ನಿಗಮದಿಂದ
1: ಹೇಳ್ತಾರೆ.
2: ನಮ್ಮ ಬೀಜ ನಿಗಮದಿಂದ ಏನು ನಾವು ನೋಟಿಫೈಡ್ ವೆರೈಟೀಸ್ ಇದೆ ಅದನ್ನ ನಾವೀಗ ಬಿತ್ತನೆ ಬೀಜವನ್ನ ತಮಗೆ ಕೊಡ್ತಾ ಇದೀವಿ. ಎಂ ಟಿ ಯು 1001 ನೀವು ಹೇಳಿದ್ದೀರಾ. ಈಗ ಏನು ಈ ನೀವು ಹೇಳ್ತಾ ಇರುವಂತಹ ಹೊಸ ತಳಿಗಳು ಯಾವ್ದನ್ನ ತಾವು ಹೇಳಿದ್ದು? ಎಂ ಟಿ
0: 33, 837, 836 ಈ ತರ ತಳಿಗಳನ್ನು ನೀವು ಕೊಡ್ಬೋದಲ್ಲ ಸರ್?
2: ಹೌದು, ಇದು ಹೈಬ್ರಿಡ್ಸ್ ಇರುತ್ತೆ. ಈ ಹೈಬ್ರಿಡ್ ತಳಿಗಳನ್ನ ಹೆಚ್ಚಾಗಿ ನಾವು ಬೀಜ ನಿಗಮದಿಂದ ಬೀಜೋತ್ಪಾದನೆ ಕೈಗೊಳ್ತಾ ಇಲ್ಲ, ಅದಕ್ಕೆ ತಾಂತ್ರಿಕ ಕಾರಣಗಳಿದ್ದಾವೆ. ಮುಂಬರುವ ದಿನಗಳಲ್ಲಿ ಇದನ್ನು ಕೂಡ ನಾವು ಉತ್ಪಾದನೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಅದನ್ನು ಕೂಡ ನಿಮ್ಮ ಒಂದು ಸಲಹೆಯನ್ನ ನಾವು ಕೂಡ ಪ್ರಯತ್ನ ಮಾಡೇ ಮಾಡ್ತೀವಿ.
1: ಹಲೋ, ಕರೆ ಮಾಡಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ.
3: ಹಲೋ ರೀ.
1: ಹಾಂ ಕೇಳಿ ಪ್ರಶ್ನೆ.
3: ಹಲೋ ರೀ.
1: ಹಾಂ ಹಲೋ, ಮಾತಾಡಿ.
3: ಇಲ್ಲಿ ರಾಯಬಾಗಿಂದ ಭೀಮರಾವ್ ಕೊಕ್ಕಾಟೆ ಮಾತಾಡಿದ್ರಿ.
1: ಹಾಂ ಕೇಳ್ರಿ ಭೀಮರಾವ್ ಅವರು.
3: ಮುಸ್ಕಿನ ಜೋಳ ಹಂಗಾಮ ಮುಗಿದು ಹೋತನ್ರಿ?
2: ಹಾಂ ಹೌದು, ಮುಸ್ಕಿನ ಜೋಳ ಏನಿದ್ರು ಮೇ ಜೂನ್ ಮಾಹೆಯಲ್ಲಿ ಬಿತ್ತನೆ ತೆಗೆದುಕೊಳ್ತಾರೆ. ಸೊ ಈಗ ಅಷ್ಟು ಸೂಕ್ತತೆ ಇರಲ್ಲ, ಯಾಕಂದ್ರೆ ಹೆಚ್ಚು ಮಳೆ ಆದರೆ ಅದನ್ನ ನೀರನ್ನು ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ ಮುಂಬರುವ ದಿನದಲ್ಲಿ. ಇಲ್ಲಾಂದ್ರೆ ಈಗ ತಮ್ಮಲ್ಲಿ ಏನಾದರೂ ಬೋರ್ವೆಲ್ ಇರಿಗೇಷನ್ ಇದ್ರೆ ಪ್ರಯತ್ನ ಮಾಡ್ಬೋದು, ಆದರೆ ಈಗ ಮಳೆ ಬರೋ ಸಾಧ್ಯತೆ ಇರೋದ್ರಿಂದ ಈಗ ಸೂಕ್ತ ಅಲ್ಲ. ಬೇಡ ಬೇಡ ಇವಾಗ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ. ಹಲೋ ಕೃಷಿರಂಗ, ಕೇಳಿ ಹೆಸರು ಹೇಳಿ. ಎಲ್ಲಿಂದ?
4: ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಬರದ್ವಾರದಿಂದ.
1: ಹಾಂ ಕೇಳಿ, ಹೆಸರು?
4: ಪಕ್ಕೀರೇಶ್ ಸುರುಣಿ ಅಂತೇಳಿ.
1: ಹಾಂ ಕೇಳಿ ಪಕ್ಕೀರೇಶ್ ಅವ್ರೆ.
4: ಈಗ ಮೇಡಮ್ ಅವರ ಅದು ಈಗ ಬೀಜ ನಾವು ಕೃಷಿ ಇಲಾಖೆ ತಂದು ಹಾಕಿರ್ತೇವ್ರಿ.
1: ಹ್ಮ್.
4: ಆರನೇ ವರ್ಷ ನಮಗ ಅದನ್ನ ಸಂಸ್ಕರಣೆ ಮಾಡಿ ಬಿತ್ತಕ್ ಹೋದ್ರೆ ಅದು ಇಳುವರಿ ಅಷ್ಟು ಬರದಲ್ಲಲ್ರಿ?
2: ಇಲ್ಲ, ತಾವು ಪ್ರಮಾಣಿತ ಬಿತ್ತನೆ ಬೀಜಗಳನ್ನ ಬಳಸೋದಾದ್ರೆ ಒಂದು ಸಲ ನೀವು ಪಡ್ಕೊಂಡಿರೋದನ್ನ ಮೂರು ಸಲ ಅದನ್ನ ಮೂರು ಬಾರಿ ಅದರದ್ದು ಬೆಳೆ ತೆಗಿಬಹುದು. ಸೊ ನೀವು ಅದನ್ನ ಸಂಸ್ಕರಣೆಯನ್ನ ಸರಿಯಾಗಿ ಮಾಡ್ಕೊಂಡು ಇದು ಮಾಡಿದ್ರೆ ಈ ಸಲ ತಾವು ಪ್ರಮಾಣಿತ ಬಿತ್ತನೆ ಬೀಜಗಳನ್ನ ಏನ್ ತಗೊಂಡಿರ್ತೀರ ಅದನ್ನ ಮುಂದಿನ ವರ್ಷಕ್ಕೂ ಕೂಡ ತಾವು ಬಳಸ್ಕೊಳ್ಬಹುದು. ಮೂರನೇ ವರ್ಷದ ಇಲ್ಲ, ಮೂರನೇ ವರ್ಷಕ್ಕೆ ಕಡಿಮೆ ಆಗ್ಬಹುದು ಸ್ವಲ್ಪ ಮಟ್ಟಿಗೆ, ಆದ್ರೆ ಇದು ತಾಂತ್ರಿಕವಾಗಿ ಇರೋಂತ ವಿಚಾರವನ್ನೇ ಇದನ್ನ ಮೂರು ಸೀಸನ್ಗೆ ಅಥವಾ ಮೂರು ಬೆಳೆ ತೆಗಿಯಕ್ಕೆ ಖಂಡಿತವಾಗ್ಲೂ ತಾವು ಉಪಯೋಗ ಮಾಡಿ
1: ಶಿಫಾರಸು ಮಾಡ್ತೀರಿ ನೀವು?
2: ಹೌದು, ಹೌದು ಬರುತ್ತೆ. ಹೌದು ಬರುತ್ತೆ.
1: ಅದು ಗುಣಮಟ್ಟ ಕಡಿಮೆ ಆಗಲ್ಲ.
2: ಇಲ್ಲ,
1: ಮೂರು ವರ್ಷದ ತನಕ ಕ್ಯಾರಿ ಫಾರ್ವರ್ಡ್ ಆಗುತ್ತೆ.
2: ಆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ.
4: ಹೆಸರು ಮತ್ತು ಕಡಲೆ ಜಾಸ್ತಿ ಬಿತ್ತವೆ ಮೇಡಮ್.
2: ಹಾ,
4: ಅದ ಅವು ಮೂರನೇ ವರ್ಷ ಬೆಳೆ ಅಷ್ಟು ನಾಟಿ ಸರಿಯಾಗಿ ಬರುದಿಲ್ಲ, ಆನಂತರ ಅದು ಗಿಡ ಅಷ್ಟು ಬೆಳೆ ಅಷ್ಟು ಫಲವತ್ತಾಗಿ ಬರುದಿಲ್ಲ ಮೇಡಮ್. ನಾವು ನೋಡೇವಿ.
2: ಇಲ್ಲ, ತಾವು ಏನು ಮೊದಲನೆಯ ಇದರ ಬೆಳೆಯಲ್ಲಿ ತೆಗಿತೀರಾ ಅವಾಗ ಸ್ವಲ್ಪ ಬಿತ್ತನೆ ಬೀಜಗಳು ಚೆನ್ನಾಗಿ ಕಾಳು ತುಂಬಿರುವಂಥದ್ದು ಅದನ್ನೆಲ್ಲನೂ ಸ್ವಲ್ಪ ತಾವು ಆರಿಸ್ಕೊಂಡು ಒಳ್ಳೆಯ ಅದರಲ್ಲೂ ಕೂಡ ಆಯ್ಕೆ ಮಾಡಿ ಬಳಸಿದ್ರೆ ಖಂಡಿತವಾಗ್ಲೂ ಬರುತ್ತೆ.
4: ಸರಿ ಸರಿ ಮೇಡಮ್,
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ.
5: ಹಲೋ
1: ಕೇಳಿ ಮೇಡಮ್, ಎಲ್ಲಿಂದ?
5: ಹಲೋ ನಮಸ್ಕಾರ.
1: ನಮಸ್ಕಾರ.
5: ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಲಚ್ಚಾಣ ವಿಲೇಜ್ ಭಾಗಿರತಿ ಮಲ್ಲನಗೋಡು ಪಾಟೀಲ್ ಮಾತಾಡೋದ್ರಿ ಸರ್.
1: ಕೇಳಿ ಪ್ರಶ್ನೆ.
5: ನಮಸ್ಕಾರ ಮೇಡಮ್ ಅವ್ರ.
2: ನಮಸ್ತೆ
5: ಮೇಡಮ್ ಅವ್ರ. ಕೃಷಿ ಸಂಪರ್ಕ ಕೇಂದ್ರದಾಗ ಟಿ ಎಸ್ ತ್ರೀಯಾರ ತೊಗರಿ ಇದು ಬೀಜ ಕೊಡ್ತಾರ್ರಿ ಮೇಡಮ್ ಅವ್ರ, ಮತ್ತ ಜಿ ಆರ್ ಜಿ 152 ಕೊಡ್ತಾರ್ರಿ, ಮತ್ತ ಜಿ ಆರ್ ಜಿ 811 ಕೊಡಲ್ಲರಿ ಮೇಡಮ್ ಅವ್ರ?
2: ಇಲ್ಲಮ್ಮ, ಸಿಗುತ್ತೆ. ನಮ್ಮ ಕೃಷಿ ಏನು ಕರ್ನಾಟಕ ಬೀಜ ನಿಗಮದಿಂದಾನೇ ನಾವು 811 ಕೂಡ ಪೂರೈಕೆ ಮಾಡಿದ್ದೀವಿ. ಅಲ್ಲಿ ತಾವು ಮಹದೇವ್ ಅಂತ ಇರ್ತಾರ ADA, ಅವ್ರನ್ನ ತಾವು ಸಂಪರ್ಕ ಮಾಡಿ ಅದು ಲಭ್ಯ ಇರುತ್ತೆ. ಅಲ್ಲಿ 811 ಕೂಡ ಸಿಗುತ್ತೆ.
5: ಅಂದ್ರೆ ಸಿಕ್ಕಿಲ್ಲ ಮೇಡಮ್, 152 ತಂದಿವ್ರಿ ಭೀಮಾ ತಳಿಯತ್ತೆ.
2: ಹೌದು, 152 ಮತ್ತೆ 811 ಎರಡು ಇದೆ. ನಾನು ಒಂದ್ಸಲ ಅವ್ರಿಗೆ ನಾಳೆ ವಿಚಾರ ತಿಳಿಸ್ತೀನಮ್ಮ.
5: ಯಾಕಂದ್ರೆ ಅದು ಇಳುವರಿ ಹೆಚ್ಚು ಬರ್ತದ್ರಿ ಮೇಡಮ್ ಅವ್ರ,
2: ಹೌದಮ್ಮ. 811 152 ಎರಡೂ ಕೂಡ ಒಳ್ಳೆಯ ಇದು. ನಾನು ಅದನ್ನ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ನಾನು ತಿಳಿಸ್ತೇನೆ.
1: ನಿಮ್ಗೆ ಸಿಗುತ್ತೆ ಆ ಬೀಜ?
2: ಆಯ್ತಮ್ಮ, KCCಯಿಂದ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಹಾಗೇನಾದ್ರೂ ತಮ್ಗೆ ತೀರಾ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಮ್ಮ ಬಿಜಾಪುರ ಇದರಲ್ಲಿ ನಮ್ಮದೇ ನಿಗಮದ ಕೇಂದ್ರ ಇದೆ, ಅಲ್ಲೂ ಕೂಡ ತಾವು ಸಂಪರ್ಕ ಮಾಡಿದ್ರೆ ಬಿತ್ತನೆ ಬೀಜ ಸಿಗುತ್ತೆ.
1: ನಮಸ್ಕಾರ ಮೇಡಮ್ ಅವ್ರು. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ದಿನ ಹಿಂದೆ ಮೇಡಮ್ ಅವರು ಅಲ್ಲೇ ಇದ್ರು, ರೂಪಾ ಮೇಡಮ್. ಹಾಂ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ.
6: ಹಲೋ.
1: ಹಾಂ, ಹೆಸರು ಹೇಳಿ ಸರ್, ಎಲ್ಲಿಂದ?
6: ಹಲೋ.
1: ಹಾಂ ಹೇಳಿ.
6: ಕೇಳ್ತಾ ಇದೆಯಾ ಸರ್?
1: ಕೇಳ್ತಾ ಇದೆ, ಪ್ರಶ್ನೆ ಕೇಳಿ. ಎಲ್ಲಿಂದ, ಹೆಸರು ಹೇಳಿ?
6: ಶ್ರೀ ಗುರು ಗೌರಂಗ ಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿದ್ದೀನಿ. ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ರಿ ಮಂಜುನಾಥ ಕಾತ್ಯಾಣಿ ಮಂಗಳಾಂಬಿಕೆ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಜಗನ್ನಾಥ ರಥಯಾತ್ರೆ ಪೂರಿ ಜಗನ್ನಾಥ ರಥಯಾತ್ರೆ ಶುಭಾಶಯ ಎಲ್ಲ ಬಾಂಧವರಿಗೆ. ನನ್ನ ಪ್ರಶ್ನೆ ಏನಂದ್ರೆ, ಕೇಳ್ತಾ ಇದೆಯಾ ಸರ್? ಹಲೋ.
1: ನೀವು ಕೇಳಿ, ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳೇ ಇಲ್ಲ.
6: ಪ್ರಶ್ನೆ ಏನಂದ್ರೆ, ಈಗ ನಮ್ದು ಹೆಸರುಘಟ್ಟದಲ್ಲಿ ನಾವು ಒಂದು 600 ಹಸು ದೇಶಿ ಹಸಿ ಇರುವ ಕಾರಣ ನಾವು ರಾಗಿ ಬೆಳೆ ಬೆಳೆಸ್ತೀವಿ ಮೇವಿಗೋಸ್ಕರ. ಅದರಲ್ಲಿ ಈಗ ಬರ ಒಂದು ಪರಿಸ್ಥಿತಿ ಅಂದ್ರೆ ಮಳೆ ಕೊರತೆ ಇರುವ ಕಾರಣ ಯಾವ ತಳಿ ಬೀಜ F1 ಅಂತ ಕೆಲವರು ರೆಕಮೆಂಡ್ ಮಾಡ್ತಾರೆ, ಬೇರೆ ಯಾವ್ದಾದ್ರು ನೀವು ಹೇಳ್ತೀರಾ ಅಥವಾ ಬೀಜ ಅವೈಲೇಬಲ್ ಇದೆಯಾ ಅಂತ? ರಂಗನಾಥ್ ಗೌಡಿಯ ಮಠ ಹೆಸರುಘಟ್ಟದಲ್ಲಿ ನಾವು ಇದು ಮಾಡ್ತಿದ್ವಿ, ಅಲ್ಲಿಗೆ ಯಾವುದು ಸೂಕ್ತ ಅಂತ ಹೇಳ್ಬೋದಾ ಅಂತ?
2: ಅಲ್ಲ, ಯಾವ್ದು ರಾಗಿ ಇದು ಹೇಳ್ತಾ ಇದ್ದೀರಾ?
6: ಹೌದೌದು, ರಾಗಿಯಲ್ಲಿ
2: ರಾಗಿದು ಈ ಸೌತ್ ಈ ಕಡೆ ಬರುವಂತದ್ದು GPU 28 ಬರುತ್ತೆ. HR 811 ಅದು ನೀರಾವರಿಯಲ್ಲಿ ಇರೋದು. ಸ್ವಲ್ಪ ಮಳೆ ಕಮ್ಮಿ ಇದ್ರೂ ಕೂಡ GPU 28 ಜಾಸ್ತಿ ಇಲ್ಲಿ ಈ ಜುಲೈನ ನಂತರ ಸೋಯಿಂಗ್ಸ್ಗೆ ಸೂಟಬಲ್ ಇರುವಂತದ್ದು. ಅದು
6: ಇಳುವರಿ ಅನುಕೂಲ, ಮೇವಿಗೆ ಅನುಕೂಲ ಆಗುತ್ತೆ. ನಮ್ಮಲ್ಲಿ 600-700 ಹಸುಗಳಿವೆ, ದೇಶಿ ಹಸುಗಳು. ಅದಕ್ಕೆ ಅನುಕೂಲ ಅದು
2: ಇಲ್ಲ. ಇವಾಗ ನೀವು
6: ಸಿಗುತ್ತಾ ಅಂತ
2: ರಾಗಿ ಅಂತ ಹೇಳಿದಾಗ ಅದು ಕಾಳು ಬರುತ್ತೆ ಮತ್ತೆ ಮೇವು ಸಿಗುತ್ತೆ, ಹುಲ್ಲು ಸಿಗುತ್ತೆ. ಸೊ ನೀವು ಯಾವುದೇ ಒಂದು ಮೇವಿಗೆ ಎಕ್ಸ್ಕ್ಲೂಸಿವ್ ಆಗಿ ಅಂತ ಹೇಳ್ಬಿಟ್ಟು ರಾಗಿ ಇದಿಲ್ಲ. ಅದು ಕೆಲವೊಂದು ಏನಾಗುತ್ತೆ, ನೀವು ಹಾರ್ವೆಸ್ಟಿಂಗ್ ಮೆಕನೈಸ್ಡ್ ಮಾಡಿದಾಗ್ಲೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತಾವು ಹೆಚ್ಚಿನ ಒಂದು ಇದು ಬೇಕು ಅಂತ ಹೇಳಿದ್ರೆ ಹೊಸ ವೆರೈಟೀಸು GKVK, ಏನು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲಿ ಕೂಡ ಸಂಪರ್ಕ ಮಾಡಿದ್ರೆ ತಮಗೆ ಇದ್ರ ಮಾಹಿತಿ ಸಿಗುತ್ತೆ.
1: ಕರೆ ಮಾಡಲಿಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹರೇ ಕೃಷ್ಣ, ಮುಂದಿನ ಕರೆ.
7: ಹಲೋ.
1: ಹಾ ಹೇಳಿ, ಹೆಸರು ಹೇಳಿ.
7: ನಮಸ್ತೆ ಸರ್, ನಾನು ಲಕ್ಷ್ಮೀಪುರ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಗ್ರಾಮಾಂತರ ವೆಂಕಟೇಶ್ ಅಂತ.
1: ಕೇಳಿ ವೆಂಕಟೇಶ್ ಅವರು.
7: ಸರ್, ಎರಡು ಪ್ರಶ್ನೆ ಇದೆ. ರೂಪಾ ಮೇಡಮ್ ಅವ್ರಿಗೆ, ಮೇಡಮ್ ನಮ್ದು ಕಬಿನಿ ಮತ್ತು KRS ಡ್ಯಾಮ್ ಬರುತ್ತೆ. ಇವಾಗ ನೀರು ಸ್ವಲ್ಪ ಲೇಟ್ ಆಗದೆ, ನಾವು ಪರ್ಯಾಯ ಬೆಳೆ ಏನ್ ಮಾಡ್ಬೋದು ಮತ್ತೆ ಅದಕ್ಕೆ ಬೀಜಕ್ಕೆ ನಮ್ಗೆ ಮೈಸೂರು ಇದರಲ್ಲಿ ಏನ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ತೀರಾ?
2: ಈಗ ತಮಗೆ ಗೊತ್ತಿರೋ ಹಾಗೆ ನೀರಾವರಿ ಅಲ್ಲಿ ಹೆಚ್ಚು ಬರುವಂತದ್ದು ಭತ್ತ. ಇವಾಗ
7: ಕಬ್ಬು,
2: ಹೌದು ರಾಗಿ. ಈಗ ಭತ್ತ ಅದು ಏನಾದರೂ ನಮಗೆ KRS ಡ್ಯಾಮ್ ನೀರು ತುಂಬಿದ್ರೆ, ಮಳೆ ಒಳ್ಳೆಯ ಮಳೆ ಆಗಿ ನೀರು ತುಂಬಿದ್ರೆ ಭತ್ತಕ್ಕೆ ಏನು ಜಿಲ್ಲಾಧಿಕಾರಿಗಳು ಅದಕ್ಕೆ ನೀರು ಬಿಡುವಂಥದ್ದು ವ್ಯವಸ್ಥೆ ಆಗುತ್ತೆ, ಆವಾಗ ತಾವು ಭತ್ತವನ್ನು ತೆಗೆದುಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ಮಳೆ ಏನಾದರೂ ಕಡಿಮೆ ಆದರೆ ಇನ್ನು ಉಳಿದಿರೋ ಅಂಥ ಬೆಳೆ ನಾವು ರಾಗಿಯನ್ನೇ ತೆಗೆದುಕೊಳ್ಬೇಕಾಗುತ್ತೆ.
7: ಸ್ವಲ್ಪ ಬೇರೆ
2: ಇಲ್ಲ, ಇದು ಕೃಷಿ ಇಲಾಖೆ ಜೊತೆಯಲ್ಲಿ ನಾವು ಒಂದು ಸಹಯೋಗದೊಂದಿಗೆ ನಮ್ಮಲ್ಲಿ ಲಭ್ಯವಿರೋಂತ ಬಿತ್ತನೆ ಬೀಜಗಳನ್ನ, ರಾಗಿ ಇರಲಿ ಭತ್ತ ಆಗ್ಲಿ ಎರಡೂ ಕೂಡ ನಾವು ಕೊಡೋದಕ್ಕೆ ನಮ್ಮಲ್ಲಿ ಸಾಕಷ್ಟು ದಾಸ್ತಾನಿದೆ. ಅಲ್ಲಿ ಅವರ ಒಂದು ಬೇಡಿಕೆ ಅನುಗುಣವಾಗಿ ಮತ್ತೆ ತಮ್ಮ ರೈತರಿಗೆ ಉಪಯೋಗ ಆಗಿರುವಂತಹ ತಳಿಗಳನ್ನೇ ನಾವು ಬಿತ್ತನೆ ಬೀಜವನ್ನ ಪೂರೈಕೆ ಮಾಡ್ತೀವಿ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ.
8: ಹಲೋ.
1: ಹಾ ಹೇಳಿ ಸರ್.
8: ಸರ್ ನಮಸ್ತೆ.
1: ನಮಸ್ಕಾರ. ಹಲೋ, ಕೃಷಿ ರಂಗ ಮಾತಾಡಿ.
8: ಸರ್, ತುಳಸಿದಾಸ್ ಅಂತ ಹುಣಸೂರು ತಾಲೂಕು ಹಿಂಗೆ ಗ್ರಾಮದಿಂದ ಮಾತಾಡ್ತಿರೋದು.
1: ಹೇಳಿ ತುಳಸಿದಾಸ್ ಅವರ.
8: ಸರ್, ಇದು ಬಿಳಿ ರಾಗಿ ಸಿಗುತ್ತಾ ಬಿತ್ತನೆ ಬೀಜ?
2: ಇಲ್ಲ, ನಮ್ಮ ಕರ್ನಾಟಕ ಬೀಜ ನಿಗಮದಲ್ಲಿ ಅದು ಬಿಳಿ ರಾಗಿ ಅಷ್ಟು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಇರುವಂತದ್ದು ಕಪ್ಪುದು ಮತ್ತೆ ಕೆಂಪು ರಾಗಿನೇ ಸಿಗುತ್ತೆ. ಇದು ಸ್ವಲ್ಪ ತಾವು ಹೆಬ್ಬಾಳ್ ಅವರೇ ಐದು ಸಿಗುತ್ತೆ, ಅದು ಸಿಗುತ್ತೆ.
8: ಇದು ರಾಗಿ ಮತ್ತೆ ಅವರೇ ಎರಡು ಜೊತೆಲಿ ಹಾಕ್ಬೋದ್ರ?
2: ಅಂದ್ರೆ ನಾರ್ಮಲಿ ಏನ ಪದ್ಧತಿ ಇರೋದು, ಅಕಡಿ ಸಾಲ ಅಂದ್ರೆ ಒಂದ್ 10 ಸಾಲಕ್ಕೆ ಒಂದ್ ಸಾಲ ಹಂಗ ಹಾಕ್ತಾರೆ. ನೀವು ಪೂರ್ತಿ ಇದು ಬರೀ ಅವರೇ ಬೆಳಿಬೇಕು ಅಂತ ಹೇಳಿದ್ರೆ ತಮ್ಗೆ ಗೊತ್ತಿದೆ, ಈ ನಮ್ಮ ಹಿಂಗಾರು ಬೆಳೆನಲ್ಲಿ ಅದನ್ನ ಮಂಜಿರೋ ಇದ್ರಲ್ಲಿ ತಗೊಳ್ತಾರೆ. ಈಗ್ಲೂ ಇವಾಗ ಇದು ಹೆಬ್ಬಾಳವರೇ ಆಲ್ ಸೀಸನ್ ಅಂತ ಇದೆ, ಅದನ್ನು ಹಾಕ್ಬೋದು. ತಾವು
8: ರಾಗಿ ಜೊತೆಲಿ ಬಿಟ್ಟು
2: ಹಾಕ್ಬೋದು. ಹೌದು, ಹಾಕ್ಬೋದು.
1: ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿ ರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ, ಹೆಸರೇಳಿ ಸರ್, ಎಲ್ಲಿಂದ?
9: ನಂಜುಂಡಿನ ಮಹೇಶ್ ಮಾತಾಡ್ತಾ ಇದ್ದೀನಿ.
1: ಕೇಳಿ ಮಹೇಶ್ ಅವರೇ.
9: ಮೇಡಮ್ ಅವ್ರಿಗೂ ನಮಸ್ತೆ.
2: ನಮಸ್ತೆ.
9: ಮೇಡಮ್ ಅವರೇ, ಚಾಮರಾಜನಗರ ಟು ಬೀದರ್ ವರೆಗೆ ಸಮಸ್ತ ರೈತ ಬಾಂಧವರಿಗೆ ಅನುಕೂಲವಾಗುವಂತೆ ತಮ್ಮ ಇಲಾಖೆಯಿಂದ ಸಿಗಬಹುದು ಅಂತ ಸಲಹೆ ಮಾಹಿತಿ ಸೌಲಭ್ಯಗಳ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇದೆ?
1: ಅದನ್ನೇ ಕೊಡ್ತಾ ಇರೋದು ಮೇಡಮ್ ಅವರಿಗೆ.
2: ಮಹೇಶ್ ಅವರೇ, ಈಗ ತಮಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ 1978 ಪ್ರಮಾಣಿತ ಬೀಜ ಬಿತ್ತನೆ ಬೀಜವನ್ನ ಕರ್ನಾಟಕ ರಾಜ್ಯದ ಸಮಸ್ತ ರೈತ ಬಾಂಧವರಿಗೆ ಕೊಡ್ತಾ ಬಂದಿದೆ. ಈಗಲೂ ಕೂಡ ನಾವು ಮುಂಚೂಣಿಯಲ್ಲಿ ಇದ್ದೀವಿ. ರಾಗಿ ಆಗ್ಲಿ, ಭತ್ತ ಆಗ್ಲಿ, ತೊಗರಿ ಮತ್ತೆ ಅಲಸಂದೆ, ಹೆಸರು, ಉದ್ದು, ಈ ಏನು ಬೆಳೆಗಳಲ್ಲಿ ಬಿತ್ತನೆ ಬೀಜಗಳು, ಪ್ರಮಾಣಿತ ಬಿತ್ತನೆ
1: ಬೀಜಗಳನ್ನ,
2: ಸರ್ಟಿಫೈಡ್ ಸೀಡ್ಸ್ ಉತ್ಪಾದನೆ ಕೈಗೊಂಡು ಅದನ್ನ ಮಾರುಕಟ್ಟೆ ದರ ತಾವು ಕಂಪೇರ್ ಮಾಡಬಹುದು. ಮಾರುಕಟ್ಟೆ ದರಕ್ಕಿಂತ ನಾವು ಕಡಿಮೆ ದರದಲ್ಲಿ ರೈತರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಕೃಷಿ ಇಲಾಖೆಯ ಮುಖಾಂತರ ಇದಿಷ್ಟು ಬಿತ್ತನೆ ಬೀಜಗಳ ವಿವಿಧ ತಳಿಗಳು ಅಥವಾ ವೆರೈಟೀಸ್ ಅಂತ ಏನ್ ಹೇಳ್ತೀವಿ, ಇದನ್ನೆಲ್ಲಾನು ನಾವು ವಿತರಣೆ ಮಾಡ್ತಾ ಇದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದು ಬೀಜೋತ್ಪಾದನೆ ಆಗಿದೆ. ಮತ್ತೆ ತಮಗೆ ಕೃಷಿ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಾವು ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಇದನ್ನ ಕೊಡ್ತಾ ಇದೀವಿ.
1: ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಹೆಸರೇಳಿ ಸರ್, ಎಲ್ಲಿಂದ?
10: ಹಲೋ ನಮಸ್ಕಾರ.
1: ನಮಸ್ಕಾರ. ಹಲೋ ಕೃಷಿರಂಗ, ಹೆಸರೇಳಿ, ಎಲ್ಲಿಂದ?
10: ಕುಂದಗೋಳ ತಾಲೂಕು ರೊಟ್ಟಿ ವಾರ್ಡ್ದಿಂದ ನಿರ್ಮಲಾ ಅಂತ ಹೇಳ್ರಿ.
1: ಕೇಳಿ ನಿರ್ಮಲಾ ಅವರೇ.
10: ಏನಿಲ್ರಿ ಸರ, ನಾವು ನಮ್ಮ ಮನಿ ಬೀಜನ ಬಿತ್ತೇವ್ರಿ ಹೆಸರು.
1: ಹ್ಮ್.
10: ಅದ್ರ ಚಲೋ ಐತ್ರಿ, ಇದು ಮಳಿ ಕೈ ಕೊಟ್ಬಿಟ್ಟತ್ರಿ ಸರ್.
2: ಹೌದಮ್ಮ, ಈಗ ಮಳೆ ಇಲ್ಲ ಅಂದಾಗ ತೇವಾಂಶ ಇರೋದಿಲ್ಲ, ಅದರಿಂದ ಒಣಗುತ್ತೆ. ನೀವು ಮನೆ ಬೀಜನ ಉಪಯೋಗಿಸಿದ್ರು ಕೂಡ ಏನಾದ್ರೂ ಬೋರ್ವೆಲ್ ಆ ರೀತಿಯ ಇದ್ರೆ ಅವಾಗ ಅವಾಗ ಅದಕ್ಕೆ ನೀರು ಉಣಿಸ್ಬೇಕಾಗುತ್ತೆ.
10: ಇಲ್ಲ ಅಂತ ಹೇಳಿದ್ರೆ ಬೋರ್ ಬೀಳಲ್ಲ ಮೇಡಮ್ ನಮ್ ಕಡೆ.
2: ಅದೇ ಅಮ್ಮ, ಮಳೆ ಸ್ವಲ್ಪ ಏನು ಬರೋ ವಾರದಲ್ಲಿ ಆಗೋ ಸಾಧ್ಯತೆ ಇದೆ, ನೋಡೋಣ. ಸ್ವಲ್ಪ
10: ಹೆಸರು ಕೈ ಕೊಟ್ಟ ಮೇಡಮ್.
2: ಹೌದು ಹೌದು, ಪೂರ್ವ ಮುಂಗಾರು ಬೆಳೆ. ಅದನ್ನ ತಾವು ಬಹುಶಃ ಮೇ ತಿಂಗಳಲ್ಲಿ ಅದನ್ನ ಬಿತ್ತನೆ ಮಾಡಿರ್ತೀರಾ? ಇಷ್ಟು ಬಹಳ ಒಂದು ತಿಂಗಳ
10: 45 ದಿನದ ಐತ್ರಿ ಮೇಡಮ್. ಆದ್ರ ಸ್ವಲ್ಪ ಹಳಕ ಐತಿ, ಇನ್ನು ಒಂದು ವಾರ ಬಂದ್ರು ನಡೀತೈತಿ ಮೇಡಮ್ ಮಳಿ.
2: ಹ್ಮ್.
10: ಆದ್ರ ವರುಣ ಕೃಪೆ ತೋರ್ಬೇಕ್ರಿ.
2: ಹೌದು ಹೌದು, ಮುಂದಿನ ವಾರ ಹೇಳ್ತಾ ಇದ್ದಾರೆ
10: ರೈತ ನಾವ ಕೈ ಬಿಡಂಗಿಲ್ರಿ, ಆದ್ರೆ ಯಾಕೋ ಮುನಿಸ್ಕೊಂಡಾನ ವರುಣ.
2: ಇಲ್ಲ, ಮಳೆ ಆಗುತ್ತೆ ಅಂತ ಒಂದು ಆಶಾಭಾವನೆ ಇಟ್ಕೊಳ್ಳೋಣ, ಮುಂದಿನ ವಾರದಿಂದ ನೋಡೋಣ.
10: ನಮಸ್ಕಾರ ಮೇಡಮ್.
2: ನಮಸ್ಕಾರ.
1: ರೂಪಾ ಮೇಡಮ್ ಅವರೇ, ಈಗ ರಾಜ್ಯದಲ್ಲಿ ಬೀಜ ಉದ್ದಿಮೆ ಇದೆ, ಮತ್ತೆ ಈ ಬೀಜ ಉದ್ದಿಮೆ ಬಗ್ಗೆ ಸ್ವಲ್ಪ ಮಾಹಿತಿ, ಮತ್ತೆ ಬೀಜ ಉದ್ಯಮದಲ್ಲಿ ಯಾರು ಪಾಲ್ಗೊಳ್ಳಬಹುದು ಸಂಕ್ಷಿಪ್ತವಾಗಿ?
2: ಈಗ ಬೀಜ ಉದ್ದಿಮೆ ಅಂತ ಹೇಳಿದ್ರೆ ಅದರಲ್ಲಿ ಎರಡು ನಾವು ಎರಡು ರೀತಿಯಾಗಿ ನೋಡ್ಬೋದು. ಒಂದು ಬೀಜೋತ್ಪಾದನೆ ಮಾಡುವಂಥದ್ದು, ಮತ್ತೆ ಇನ್ನೊಂದು ಅದನ್ನ ಉತ್ಪಾದನೆಯಾಗಿರುವಂಥ ಬೀಜಗಳನ್ನ ನಾವು ವಿತರಣೆ ಮಾಡುವಂಥದ್ದು. ಬೀಜೋತ್ಪಾದನೆ ಅಂತ ಹೇಳಿದಾಗ ನಾವೀಗ ಓಪನ್ ಪಾಲಿನೇಟೆಡ್ ವೆರೈಟೀಸ್ ಅಂತ ಹೇಳ್ತೀವಿ, ಅಂದರೆ ಏಕದಳ ಧಾನ್ಯಗಳಾದ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮತ್ತೆ ಈ ನವಣೆ, ಸಜ್ಜೆ, ಈ ರೀತಿಯಾದ ಬೆಳೆಗಳು, ಮತ್ತೆ ದ್ವಿದಳ ಧಾನ್ಯಗಳಲ್ಲಿ ನಮಗೆ ತೊಗರಿ ಇರ್ಬೋದು, ಹೆಸರು, ಉದ್ದು, ಇದರದ ನಾವು ಸರ್ಟಿಫೈಡ್ ಸೀಡ್ಸ್ ಬೀಜೋತ್ಪಾದನೆಯನ್ನು ಕೈಗೊಳ್ತೇವೆ. ಈ ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳಿದಾಗ ಇದು ಗುಣಮಟ್ಟವನ್ನು ಖಾತರಿ ಪಡೆಯುವಂತಹ ಇದನ್ನು ಸರ್ಟಿಫಿಕೇಶನ್ ಆಗಿರುವಂಥದ್ದು, ಅಂದರೆ ಇಂಡಿಯನ್ ಮಿನಿಮಮ್ ಸೀಡ್ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ಗೆ ಪೂರಕವಾಗಿ ಈ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಇದನ್ನು ಬೀಜೋತ್ಪಾದನೆ ಹೆಚ್ಚಾಗಿ ಈ ಬೆಳೆಗಳದ ಎಲ್ಲ ಬೀಜೋತ್ಪಾದನೆಯನ್ನು ಸರ್ಕಾರದ ಸ್ವಾಮ್ಯ ಸಂಸ್ಥೆಯಾದ ಕರ್ನಾಟಕ ರಾಜ್ಯ ಬೀಜ ನಿಗಮವೇ ಉತ್ಪಾದನೆ ಮಾಡ್ತಾ ಇದೆ. ಇದಲ್ದಿರ ಎಣ್ಣೆಕಾಳು ಬೆಳೆಗಳನ್ನ ಗಳಾದ ಶೇಂಗಾ ಇರ್ಬೋದು, ಆಮೇಲೆ ಸೂರ್ಯಪಾನ ಅಥವಾ ಸೂರ್ಯಕಾಂತಿ ಅಂತ ಏನ್ ಹೇಳ್ತೀವಿ ಇದನ್ನ, ಅದು ಇನ್ನೊಂದು ಸರ್ಕಾರದ ಅಂಗಸಂಸ್ಥೆಯಾದ ಕರ್ನಾಟಕ ಆಯಿಲ್ ಸೀಡ್ ಫೆಡರೇಷನ್, ಈ ಇದು ವತಿಯಿಂದ ಏನು ಬಿತ್ತನೆ ಬೀಜನ ಬೀಜೋತ್ಪಾದನೆಯೂ ಆಗ್ತಾ ಇದೆ, ಮತ್ತೆ ವಿತರಣೆ ಕೂಡ ಆಗ್ತಾ ಇದೆ. ಇದಲ್ದಿರ ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್, ಕೇಂದ್ರ ಸರ್ಕಾರದ ಅಂಗಸಂಸ್ಥೆ, ಈ ಮೂರು ಕೂಡ ಕರ್ನಾಟಕ ಅಥವಾ ಸರ್ಕಾರದ ಸಂಸ್ಥೆಗಳಾಗಿದ್ದು, ಇದಲ್ದಿರ ಹಲವಾರು ಪ್ರೈವೇಟ್ ಸೆಕ್ಟರ್ಸ್ ಅಥವಾ ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ ಇದರಲ್ಲಿ ಬೀಜೋತ್ಪಾದನೆ. ಬೀಜೋತ್ಪಾದನೆ ಅದು ಒಂದು ಉದ್ದಿಮೆ ಅಂತ ಹೇಳಬೇಕಂದ್ರೆ ಹೌದು, ಖಂಡಿತವಾಗ್ಲೂ ಉದ್ದಿಮೆ. ಯಾಕಂದರೆ ಬೀಜೋತ್ಪಾದನೆ ಒಂದು ಹಂತದಲ್ಲಿ ರೈತರು ಬಿತ್ತನೆ ಅದನ್ನ ಬೀಜೋತ್ಪಾದನೆ ಕೈಗೊಳ್ತಾರೆ, ಅದಾದ ನಂತರ ಅದನ್ನು ಸಂಸ್ಕರಣೆ ಮಾಡಬೇಕು, ಸಂಸ್ಕರಣೆ ಮಾಡಿದ ನಂತರ ಸರ್ಟಿಫಿಕೇಶನ್ ಅಥವಾ ಅದನ್ನು ಪ್ರಮಾಣೀಕರಣ ಮಾಡಬೇಕು, ಪ್ರಮಾಣೀಕರಣ ಮಾಡಿದ ನಂತರ ಅದನ್ನು ಪ್ಯಾಕಿಂಗ್ ಇದೆಲ್ಲ ಮಾಡಿ ಅದನ್ನು ಫೈನಲ್ ಮೆಟೀರಿಯಲ್ನ ನಾವು ರೈತರಿಗೆ ಕೊಡುವಂಥದ್ದು. ಸೊ ಇದು ಆ ಪ್ರಕ್ರಿಯೆನೇ ಒಂದು ಒಂದು ಉದ್ದಿಮೆ ರೀತಿಯಲ್ಲಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ಬೀಜೋತ್ಪಾದನೆಯಲ್ಲಿ ಹೆಚ್ಚಾಗಿ ರೈತರು ಭಾಗವಹಿಸ್ತಾ ಇದ್ದಾರೆ.
1: ಎಲ್ಲ ರೈತರು
2: ಹೌದು.
1: ಈಗ ಒಂದು ಕರೆಯನ್ನು ನೋಡೋಣ, ಕೊನೆಯ ಕರೆ. ಹಲೋ ಕೃಷಿರಂಗ,

0: ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್, ಎಲ್ಲಿಂದ?
1: ಹಲೋ
0: ಹಲೋ, ಹೆಸರು ಹೇಳಿ, ಎಲ್ಲಿಂದ?
1: ಹಲೋ ಸರ್.
0: ಹಾ, ಕೇಳಿ, ಕೇಳ್ತಾ ಇದೆ.
1: ಹಾ ಸರ್, ಚೆನ್ನಾಗಿದೆ ಸರ್.
0: ಹಾ ಕೇಳಿ, ಪ್ರಶ್ನೆ ಕೇಳಿ.
1: ಬಿದರ್ ಜಸ್ಟ್ ಸರ್, ನಾವು ಸೋಯಾಬೀನ್ ಹಾಕಿ ಸರ್.
0: ಸೋಯಾಬೀನ್ ಹಾಕಿದ್ರಿ? ಹಾ,
1: ಮತ್ತೆ ಹಾಕಿದ್ರಿ ಸರ್? ಅದು ಉದ್ದನೆ ಹೆಸರು.
0: ಹಾ
1: ತೊಗರಿ ಸರ್.
0: ಕೇಳಿ ಮತ್ತೆ.
1: ಅದು ಬೀಜ ಸರ್, ಅದ್ರ ರೇಟ್ ಜರ ಅದ್ರ ಮಾಹಿತಿ ನಮ್ಗೆ. ಎಕರೆಗೆ ಎಷ್ಟು ಕೊಡ್ತಾರೆ ಅಂತ ಮಾಹಿತಿ ಬೇಕು ಸರ್.
0: ಎಕರೆಗೆ ಎಷ್ಟು ಹಾಕಿ ಹಾಕ್ಬೇಕಂತ
1: ಹಾಕ್ಬೇಕಂತದ್ದು ಸರ್. ಮತ್ತೆ ಅದ್ರ ರೇಟ್ ಎಕರೆಗೆ ನಮ್ ನಾಲ್ಕು ಎಕರೆ ಎಷ್ಟು ಬರ್ತದ ಹಿಂಗೆ ಅದು ಬೇಕ್ರೆ ಸರ್ ಮಾಹಿತಿ.
2: ಅಲ್ಲ, ಈಗ ತಾವು ಸೋಯಾಬೀನ್ ಹಾಕ್ಬೇಕಂತ ಇದ್ದೀರಾ, ತೊಗರಿ ಹಾಕ್ಬೇಕಂತ ಇದ್ದೀರಾ?
1: ತೊಗರಿ ಸೋಯಾಬೀನ್ ಹಾಕಿದೆ ಮೇಡಮ್.
2: ಹಾ,
1: ಅಕಡಿ ಹಾಕಿದ್ದೀವಿ.
2: ಹಾ, ಈಗ ನೀವು ಸೋಯಾಬೀನ್ ಹಾಕೋದಾದ್ರೆ 25 ಕೆಜಿ ಹಾಕ್ಬೇಕಾಗತ್ತೆ ಪ್ರತಿ ಎಕರೆಗೆ ಬಿತ್ತನೆ ಬೀಜ. ಹಾ, ಇದು ನೀವು
0: ದೂರ ಇಡಿ.
2: ಹಾ, ನೀವು ಹಾ ತೊಗರಿ ಹಾಕ್ಬೇಕಂತ ಹೇಳಿದ್ರೆ 5 ಕೆಜಿ ಬಿತ್ತನೆ ಬೀಜ ನೀವು ಹಾಕ್ಬೇಕಾಗಿದ್ರೆ. ಅಕಡಿ ಸಾಲ ಅಂದ್ರೆ ನೀವು 10 ಸಾಲ್ಗೆ ಒಂದ್ ಸಾಲ ಹಾಕ್ತೀರಾ, ಅದ್ರ ಮೇಲೆ ನಿಮ್ಗೆ 1-2 ಕೆಜಿ ಅಷ್ಟು ಬೇಕಾಗ್ಬೋದು.
0: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಾ
1: ಹಾ
0: ಹಾ,
2: ಇವಾಗ ನೀವು ಅದನ್ನ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಅಲ್ಲಿ ಹೋಗಿ ಅಲ್ಲಿ ಒಂದು ಸಹಾಯಧನದಲ್ಲಿ ತಮ್ಗೆ ಕಡಿಮೆ ಆಗುತ್ತೆ. ಅದನ್ನ ಸ್ವಲ್ಪ ನೀವು ಅಲ್ಲಿ ಸಂಪರ್ಕ ಮಾಡಿದ್ರೆ ನಿಮ್ಗೆ ಸಿಗುತ್ತೆ, ಲಭ್ಯತೆ ಇದೆ.
0: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ನೇರ ಪ್ರಸಾರ ಹಲೋ ಕೃಷಿರಂಗದ ಕಾರ್ಯಕ್ರಮ. ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದಾಗಿತ್ತು. ಅನೇಕ ಕೇಳುಗರು ಇವತ್ತಿನ ನಮ್ಮ ಹಲೋ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿ ಉತ್ತರವನ್ನು ಪಡೆದುಕೊಂಡರು. ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತು ಆಗಮಿಸಿದರು ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರು ಮತ್ತು ಜಂಟಿ ಕೃಷಿ ನಿರ್ದೇಶಕಿಯಾದ ಶ್ರೀಮತಿ ರೂಪಾ ಎಲ್ ಮೇಡಮ್ ಅವರು. ಮೇಡಮ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ವತಿಯಿಂದ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
0: ಕಾರ್ಯಕ್ರಮವನ್ನು ಕೂಡ ಮುಗಿಸ್ತಾ ಇದ್ದೇವೆ.
2: ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮದ ಒಂದು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯ ಬೀಜ ನಿಗಮ ಬಿತ್ತನೆ ಬೀಜದ ಜೊತೆಗೆ ಇತರೆ ಕೃಷಿ ಪರಿಕರಗಳಾದ ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳನ್ನು ಕೂಡ ನಮ್ಮ ಬೀಜ ರಾಜ ಬ್ರ್ಯಾಂಡ್ನಿಂದನೇ ನಮ್ಮ ಕೇಂದ್ರಗಳಿಂದ ವಿತರಣೆ ಅಥವಾ ಮಾರಾಟ ಕೈಗೊಳ್ತಾ ಇದೆ. ಇದು ಕೂಡ ಮಾರಾಟ ದರಕ್ಕಿಂತ ಬಹಳ ಕಮ್ಮಿ ಇದೆ. ಆದ್ದರಿಂದ ರೈತರು ಕೂಡ ಈ ಸೌಲಭ್ಯವನ್ನು, ಈ ಕೃಷಿ ಪರಿಕರಗಳನ್ನು ಕೂಡ ನಮ್ಮ ಕೇಂದ್ರಗಳಿಂದ ಪಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೇನೆ.
0: ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
2: ಧನ್ಯವಾದ.
3: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
4: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಟಿ ಹಾಗೂ ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಉಮಾ ಹಾಗೂ ತಮಿಳರಸಿ. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ತುರುವೇಕೆರೆ ತಾಲೂಕು ಮಂತ್ರಿಕೆನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದವನ್ನು ಕೇಳಿದಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ.
2: ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದು ಇಂದಿನ ಕೃಷಿ ರಂಗ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
7: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
8: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
9: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
8: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
9: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಂಜಾಬ್ನ ಜಲಂಧರ್ನಲ್ಲಿಂದು 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ಸ್ 2026 ಸಂಪನ್ನ, ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್, 20 ಸದಸ್ಯರ ಭಾರತ ತಂಡ ಪ್ರಕಟ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದರು. ಇದೇ ವೇಳೆ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕ್ಯಾಂಟ್ ಸೇರಿದಂತೆ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಪ್ರಧಾನಿ ಉದ್ಘಾಟಿಸಿದರು. ಜಲಂಧರ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರದಲ್ಲಿರುವಂತಹ ಎನ್ಡಿಎ ಸರ್ಕಾರ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ ಸೇವೆ ಸಲ್ಲಿಸಲು, ಅವರ ಜೀವನವನ್ನು ಸುಲಭಗೊಳಿಸಲು ಮತ್ತು ಪ್ರಗತಿಗೆ ನೂತನ ಅವಕಾಶಗಳನ್ನು ಒದಗಿಸಲು ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಬಡವರಾಗಿರಲಿ ಅಥವಾ ಮಧ್ಯಮ ವರ್ಗದವರಾಗಿರಲಿ, ಪ್ರತಿಯೊಂದು ಕುಟುಂಬವು ಸಾಧ್ಯವಾದಷ್ಟು ಉತ್ತಮ ಸೌಲಭ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವುದು ತಮ್ಮ ಪ್ರಯತ್ನವಾಗಿದೆ. ಇದು ಸರ್ಕಾರದ ಕೆಲಸದಲ್ಲಿ ಪ್ರತಿಫಲಿಸುತ್ತದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಚಂಡೀಗಢದಲ್ಲಿ ಇಂದು ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸುಮಾರು 4,700 ಕೋಟಿ ರೂಪಾಯಿಗಳ ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಚಂಡೀಗಢದ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಅವರು 505 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ತಾಯಿ ಮತ್ತು ಮಕ್ಕಳ ಆರೈಕೆ ಕೇಂದ್ರ ಹಾಗೂ 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ನರವಿಜ್ಞಾನ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿದರು. ಚಂಡೀಗಢದ ಪಿಎಂ ಅಭಿಮ್ ಯೋಜನೆಯಡಿ 259 ಹಾಸಿಗೆಗಳ ಆರೈಕೆ ಘಟಕಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಜಿರಾಕ್ಪುರ ಕುರಳಿ ಗ್ರೀನ್ಫೀಲ್ಡ್ ಹೆದ್ದಾರಿಯನ್ನು ರಾಷ್ಟಕ್ಕೆ ಅರ್ಪಿಸಿದರು. ಜಿರಾಕ್ಪುರ

0: ಬೈಪಾಸ್ ಮತ್ತು ಚಂಡೀಗಢ ವಿಮಾನ ನಿಲ್ದಾಣ ಏರೋಸಿಟಿ ಗ್ರೀನ್ಫೀಲ್ಡ್ ಹೆದ್ದಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಪಂಜಾಬ್ ಎಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ಹಾಸ್ಟೆಲ್ ಕಟ್ಟಡಗಳು ಮತ್ತು ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ನೂತನ ಸಭಾಂಗಣವನ್ನು ಉದ್ಘಾಟನೆ ಮಾಡಿದರು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಪ್ರದರ್ಶನ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯಲ್ಲಿ ಯಶಸ್ವಿಯಾಗಿ ಸಮಾರೋಪಗೊಂಡಿತು. ಈ ಪ್ರದರ್ಶನವು ಜವಳಿ ಉತ್ಪಾದನೆ, ನಾವೀನ್ಯತೆ ಮತ್ತು ಹೂಡಿಕೆ ಕ್ಷೇತ್ರದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ತಾಣ ಎಂಬುದನ್ನು ಮತ್ತೊಮ್ಮೆ ದೃಢಪಡಿಸಿದೆ. ಭಾರತ ಸೇರಿದಂತೆ ವಿವಿಧ ದೇಶಗಳ ಪ್ರದರ್ಶಕರು, ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು ಮತ್ತು ಜವಳಿ ಉದ್ಯಮದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಪ್ರದರ್ಶನದಲ್ಲಿ 1600 ಹೆಚ್ಚು ಪ್ರದರ್ಶಕರು, 11,000 ಹೆಚ್ಚು ಖರೀದಿದಾರರು, ಅವರಲ್ಲಿ 6,000 ಹೆಚ್ಚು ವಿದೇಶಿ ಖರೀದಿದಾರರು, 138 ದೇಶಗಳಿಂದ ಭಾಗಿಯಾಗಿದ್ದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದೇ 19-25 ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿವಿ ಜಾರ್ಜ್, ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟ್ರಪತಿಯವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮಾನಿಯಾಗೆ 3 ಭಾರತದ ರಾಷ್ಟ್ರಪತಿ ಅವರ ಮೊದಲ ಭೇಟಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಪ್ರತಿಯೊಂದು ಗ್ರಾಮಕ್ಕೂ ಹಾಗೂ ಪ್ರತಿಯೊಬ್ಬ ಅರ್ಹ ನಾಗರಿಕರಿಗೂ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವುದು ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯ ನರಸರಾವ್ಪೇಟೆಯಲ್ಲಿ ಇಂದು ನಡೆದಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿ 1,03,246 ಫಲಾನುಭವಿಗಳಿಗೆ 3,216 ಕೋಟಿ ರೂಪಾಯಿ ಸಾಲವನ್ನು ವಿತರಿಸಿ ಅವರು ಮಾತನಾಡಿದರು. ರೈತರು, ಕೃಷಿ ಕಾರ್ಮಿಕರು, ಕೈಮಗ್ಗ ನೇಕಾರರು ಮತ್ತು ವಿವಿಧ ವೃತ್ತಿಗಳಲ್ಲಿ ತೊಡಗಿರುವ ಪ್ರತಿಯೊಬ್ಬರಿಗೂ ಸಾಂಸ್ಥಿಕ ಬ್ಯಾಂಕಿಂಗ್ ಸೇವೆ ತಲುಪಿಸುವ ಗುರಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಉಪಸ್ಥಿತರಿದ್ದರು. ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ಜರುಗಿತು. ಸಭೆಯಲ್ಲಿ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ, ರಾಜನಾಥ್ ಸಿಂಗ್, ರಾಜೀವ್ ರಂಜನ್ ಸಿಂಗ್, ಕಿಂಚರಾಪು ರಾಮಮೋಹನ್ ನಾಯ್ಡು ಮತ್ತು ಕಿರಣ್ ರಿಜಿಜು ಭಾಗಿಯಾಗಿದ್ದರು. ಸಭೆಯಲ್ಲಿ ಮುಂಬರುವ ಸಂಸತ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತಹ ಕಾರ್ಯತಂತ್ರವನ್ನು ನಾಯಕರು ರೂಪಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ ತಿಂಗಳ 20 ಆರಂಭವಾಗಿ ಮುಂದಿನ ತಿಂಗಳ 13 ನಡೆಯಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ಕಾಯ್ದೆ 2013 ಕುರಿತಂತೆ 2 ರಾಷ್ಟೀಯ ಮಹಿಳಾ ಆಯೋಗದ ರಾಷ್ಟೀಯ ಜಾಗೃತಿ ಕಾರ್ಯಕ್ರಮ ಇಂದು ನವದೆಹಲಿಯಲ್ಲಿ ನಡೆಯುತ್ತಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳಾ ನೇತೃತ್ವದ ಅಭಿವೃದ್ದಿಯ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸುರಕ್ಷಿತ ಮತ್ತು ಎಲ್ಲರನ್ನೂ ಒಳಗೊಂಡ ಕೆಲಸದ ಸ್ಥಳಗಳನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯಿಗೂ ಘನತೆಯಿಂದ ಮತ್ತು ಭಯವಿಲ್ಲದೆ ಕೆಲಸ ಮಾಡುವ ಹಕ್ಕಿದೆ. ಸುರಕ್ಷಿತ ಕೆಲಸದ ವಾತಾವರಣವನ್ನು ಸೃಷ್ಟಿಸುವುದು ಸರ್ಕಾರಗಳು, ಉದ್ಯೋಗದಾತರು ಮತ್ತು ಸಂಸ್ಥೆಗಳ ಹಂಚಿಕೆಯ ಜವಾಬ್ದಾರಿಯಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮತ್ತು ಎಲ್ಲರನ್ನೂ ಒಳಗೊಂಡಂತಹ ರಾಷ್ಟೀಯ ಅಭಿವೃದ್ಧಿಯನ್ನು ಸಾಧಿಸಲು ಕೆಲಸದ ಸುರಕ್ಷತೆಯನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಸಚಿವೆ ಅನ್ನಪೂರ್ಣಾದೇವಿ ಪ್ರತಿಪಾದಿಸಿದ್ದಾರೆ. ಪಶ್ಚಿಮ ಬಂಗಾಳದ ಕರ್ಣಸುವರ್ಣ ರೈಲು ನಿಲ್ದಾಣದ ಬಳಿ ಇಂದು ನಡೆದಂತಹ ಶಾಲಾ ವಾಹನ ಅಪಘಾತದ ಬಗ್ಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಶಾಲಾ ವಾಹನ ಮತ್ತು ಪ್ಯಾಸೆಂಜರ್ ರೈಲು ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ತಲಾ 10,00,000 ರೂಪಾಯಿಗಳ ಪರಿಹಾರವನ್ನು ಅವರು ಘೋಷಣೆ ಮಾಡಿದ್ದಾರೆ. ಶಾಲಾ ವಾಹನ ಮತ್ತು ಸೈಕಲ್ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಇಬ್ಬರು ಶಾಲಾ ಮಕ್ಕಳು ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 5 ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇದೇ ವೇಳೆ ಘಟನೆಯ ತನಿಖೆಗಾಗಿ ಪೂರ್ವ ರೈಲ್ವೆಯ ಪ್ರಧಾನ ಮುಖ್ಯ ಸುರಕ್ಷತಾ ಅಧಿಕಾರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖಾ ಸಮಿತಿ ರಚನೆಗೆ ಸಚಿವ ಅಶ್ವಿನಿ ವೈಷ್ಣವ್ ಆದೇಶ ನೀಡಿದ್ದಾರೆ. ಸಿರಿಯಾ, ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದು ಸರಣಿ ದಾಳಿಗಳನ್ನು ನಡೆಸಲಾಗಿದೆ ಎಂದು ಇರಾನ್ ಸೇನಾಪಡೆ ತಿಳಿಸಿದೆ. ಇರಾನ್ ಪಡೆಗಳು ಸಿರಿಯಾದ ಅಲ್ ತನ್ಫ್

0: ಪ್ರದೇಶದಲ್ಲಿನಂತಹ ಅಮೆರಿಕದ ವಿಶೇಷ ಕಾರ್ಯಾಚರಣೆ ಕಮಾಂಡ್ ಕೇಂದ್ರದ ಮೇಲೆ ನಿರೀಕ್ಷಿತ ಅಂದರೆ ಅನಿರೀಕ್ಷಿತ ದಾಳಿಯನ್ನು ನಡೆಸಿದೆ. ಅದೇ ರೀತಿ ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಪಡೆಗಳು ದಾಳಿ ನಡೆಸಿವೆ ಎಂದು ಇರಾನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜಪಾನ್ ಓಪನ್ 2023 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶ ಪಡೆದಿದ್ದಾರೆ. ಜಪಾನ್ನ ಮಾಜಿ ವಿಶ್ವ ಚಾಂಪಿಯನ್ ನೊಜೊಮಿ ಒಕುಹರ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಿಂದ ಹಿಂದೆ ಸರಿದ ನಂತರ ಪಿವಿ ಸಿಂಧು ಮುನ್ನಡೆ ದಾಖಲಿಸಿದ್ದಾರೆ. ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಟ ಪ್ರಾರಂಭವಾಗುವ ಮೊದಲೇ ರದ್ದುಗೊಳಿಸಲಾಯಿತು. ವಿಶ್ವದ 10ನೇ ಶ್ರೇಯಾಂಕದ ಪಿವಿ ಸಿಂಧು ನಾಳೆ ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆಯುವಂತಹ ಸೆಮಿಫೈನಲ್ನಲ್ಲಿ ಚೀನಾದ ಚೆನ್ ಯುಫೆ ಅವರನ್ನು ಎದುರಿಸಲಿದ್ದಾರೆ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ನಲ್ಲಿ ಮುಂದಿನ ತಿಂಗಳು ನಡೆಯಲಿರುವಂತಹ ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 2026 ಪಂದ್ಯಾವಳಿಗೆ 20 ಸದಸ್ಯರ ಭಾರತ ತಂಡವನ್ನು ಇಂದು ಪ್ರಕಟಿಸಲಾಗಿದೆ. ಆಗಸ್ಟ್ 15-30ರವರೆಗೆ ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಸಲೀಮಾ ಟೆಟೆ ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ಭಾರತ ತಂಡ ಡಿ ಗುಂಪಿನಲ್ಲಿ ಚೀನಾ, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡದೊಂದಿಗೆ ಸ್ಥಾನ ಪಡೆದಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ ವೀನ್ನ ವಾಗೆನರ್ ಹಾಕಿ ಕ್ರೀಡಾಂಗಣದಲ್ಲಿ ಆಗಸ್ಟ್ 16ರಂದು ಚೀನಾ ವಿರುದ್ಧ ಭಾರತ ತನ್ನ ಅಭಿಯಾನ ಆರಂಭಿಸಲಿದೆ. ಬಳಿಕ ಆಗಸ್ಟ್ 18ರಂದು ದಕ್ಷಿಣ ಆಫ್ರಿಕಾ ಮತ್ತು ಆಗಸ್ಟ್ 20ರಂದು ಇಂಗ್ಲೆಂಡ್ ತಂಡಗಳನ್ನು ಎದುರಿಸಲಿದೆ. 17 ವರ್ಷದ ಒಳಗಿನ ಎಎಫ್ಸಿ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ನಲ್ಲಿ ಚೀನಾ 2027 ಅರ್ಹತಾ ಪಂದ್ಯಾವಳಿಯ ಈ ಗುಂಪಿನಲ್ಲಿ ಭಾರತ, ಮಲೇಷ್ಯಾ, ಸಿರಿಯಾ ಮತ್ತು ಇರಾಕ್ ತಂಡಗಳೊಂದಿಗೆ ಸ್ಥಾನವನ್ನು ಪಡೆದಿದೆ. ಕಳೆದ ಆವೃತ್ತಿಯಲ್ಲಿ ಭಾರತ ತಂಡ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದ್ದ ಹಿನ್ನೆಲೆಯಲ್ಲಿ ಭಾರತ ಸತತ ಎರಡನೇ ಬಾರಿಗೆ ಎಎಫ್ಸಿ 17 ವರ್ಷದ ಒಳಗಿನ ಮಹಿಳಾ ಏಷ್ಯನ್ ಕಪ್ಗೆ ಅರ್ಹತೆ ಪಡೆಯುವ ಗುರಿಯನ್ನು ಹೊಂದಿದೆ. ಈ ವರ್ಷದ ಅಕ್ಟೋಬರ್ 5-11ರವರೆಗೆ ಈ ಗುಂಪಿನ ಅರ್ಹತಾ ಪಂದ್ಯಗಳಿಗೆ ಮಲೇಷ್ಯಾ ಆತಿಥ್ಯವನ್ನು ವಹಿಸಲಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್, ನಂತರ ಸಿರಿಯಾ ಹಾಗೂ ಕೊನೆಯ ಪಂದ್ಯದಲ್ಲಿ ಆತಿಥೇಯ ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಜಾಬ್ನ ಜಲಂಧರ್ನಲ್ಲಿ 5470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ಸ್ 2026 ಸಂಪನ್ನ ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕದ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 20 ಸದಸ್ಯರ ಭಾರತ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು. ಸಿರಿಗಂಧ.

ಒಂಬತ್ತು ಸುಳ್ಳು ಕತೆಗಳು ಚಿತ್ರದ ಗೀತೆಯನ್ನು ಕೇಳಿದರೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ. ಸತೀಶ್ ಎ ಬೆಳ್ಳೂರವರ ಗೀತೆಗೆ ಪ್ರವೀಣ್ ಬಿ ಮತ್ತು ಪ್ರದೀಪ್ ಬಿ ವಿ ಅವರ ಸಂಗೀತವಿತ್ತು. ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇಂದಿನ ಸಿರಿಗಂಧದಲ್ಲಿ ನಮ್ಮ ಕರ್ನಾಟಕದಲ್ಲಿರುವ ಗೃಹ ಕೈಗಾರಿಕೆಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಗೃಹ ಕೈಗಾರಿಕೆ ಅಂದ ತಕ್ಷಣ ನಿಮಗೆ ನೆನಪಿಗೆ ಬರೋದು ಬಿದಿರಿನಿಂದ ಮಾಡಿದ ವಸ್ತುಗಳಿರ್ಬೋದು, ಮರದಿಂದ ಮಾಡೋದು ಮತ್ತು ಕೃಷಿಯಲ್ಲಿ ಉಪಯೋಗವಾಗುವಂತಹ ಕಚ್ಚಾ ವಸ್ತುಗಳಿಂದ ಮಾಡಿದಂತಹ ವಸ್ತುಗಳು ನಮಗೆ ನೆನಪಿಗೆ ಬರಬಹುದು. ಅಂದರೆ ಮನೆಯಲ್ಲಿಯೇ ಕೈಯಿಂದ ವಸ್ತುಗಳನ್ನು ತಯಾರಿಸುವುದು, ಮನೆಯಲ್ಲಿಯೇ ಕುಶಲ ಕೆಲಸಗಾರರು ಕುಟುಂಬದ ಇತರ ಸದಸ್ಯರ ಜೊತೆಗೆ ನಡೆಸುವಂತಹ ಅರೆಕಾಲಿಕ ಅಥವಾ ಪೂರ್ಣಕಾಲಿಕ ಉದ್ಯೋಗಕ್ಕೆ ಗೃಹ ಕೈಗಾರಿಕೆ ಅಂತ ಹೇಳಬಹುದು. ಸಾಮಾನ್ಯವಾಗಿ ಈ ಗೃಹ ಕೈಗಾರಿಕೆಗಳು ವಂಶ ಪಾರಂಪರ್ಯವಾಗಿ ಬಂದವುಗಳಾಗಿರುತ್ತೆ. ನಾವು ಮಾಡ್ತಿದ್ವಿ, ನಮ್ಮ ಮಕ್ಕಳು ಮಾಡ್ತಾರೆ, ನಮ್ಮ ಮೊಮ್ಮಕ್ಕಳು ಮಾಡ್ತಾರೆ. ಈ ರೀತಿ ಒಂದು ಕಸಬನ್ನು ನಾವು ವಂಶ ಪಾರಂಪರ್ಯವಾಗಿ ನಡೆಸಿದಾಗ, ಅದು ಮನೆಯಲ್ಲಿಯೇ ಮಾಡಿದಾಗ ಅದು ಗೃಹ ಕೈಗಾರಿಕೆ ಅಂತ ಅನಿಸ್ಕೊಳ್ಳುತ್ತೆ. ಶೈಲು ಚಿತ್ರದ ಗೀತೆಯನ್ನು ಕೇಳೋಣ. ಪುನೀತ್ ರಾಜ್ಕುಮಾರ್ ಗೀತೆ ಹಾಡಿದ್ದಾರೆ. ಎಸ್ ನಾರಾಯಣ್ ಅವರ ಗೀತೆಗೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ.

0: 777 ಚಿತ್ರದ ಗೀತೆಯನ್ನು ಕೇಳಿದರೆ ಜಿಮ್ಮಿ ಫ್ರಾನ್ಸಿಸ್ ಜಾನ್ ಅವರ ಧ್ವನಿಯಲ್ಲಿ, ಕಿರಣ್ ಕಾವೇರಪ್ಪ ಅವರ ಗೀತ ರಚನೆ, ನೋಬಿನ್ ಪೌಲ್ ಅವರ ಸಂಗೀತವಿತ್ತು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಗೃಹ ಕೈಗಾರಿಕೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಗೃಹ ಕೈಗಾರಿಕೆ ಎಂಬ ಕಲ್ಪನೆ ಫಸ್ಟ್ ಐಡಿಯಾ ಬಂದಿದ್ದೆ ಇಂಗ್ಲೆಂಡ್ನಲ್ಲಿ. ಇದು ಕೈಗಾರಿಕೆಯಲ್ಲಿ ಮುಂದುವರೆದ ಬ್ರಿಟನ್ನ ಕಾರ್ಮಿಕರು ಮೊದಲು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಗುಡಿಸಲುಗಳಲ್ಲಿ ವಾಸ ಮಾಡ್ತಾಯಿದ್ರು. ತುಂಬ ಹಿಂದಿನ ಕತೆ ಅಂತ ಹೇಳ್ಬೋದು. ತಮಗೆ ಬೇಕಾಗುವ ಕಚ್ಚಾ ಮಾಲನ್ನ ಪಟ್ಟಣದ ವರ್ತಕರಿಂದ ಪಡೆಯುತ್ತಿದ್ದರು. ಆ ಕಚ್ಚಾ ಮಾಲನ್ನು ಉಪಯೋಗಿಸಿ ತಮ್ಮ ಗುಡಿಸಲುಗಳಲ್ಲಿಯೇ ವಸ್ತುಗಳನ್ನು ತಯಾರಿಸಿ ವರ್ತಕರಿಗೆ ಕೊಡ್ತಾ ಇದ್ರು. ಹೀಗೆ ಮನೆಯಲ್ಲಿಯೇ ಈ ಕೆಲಸವನ್ನು ನಡೆಸುವ ಸಣ್ಣ ಕೈಗಾರಿಕೆಗಳನ್ನು ಗೃಹ ಕೈಗಾರಿಕೆ ಅಥವಾ ಗುಡಿ ಕೈಗಾರಿಕೆ ಅಂತ ಕರೆಯೋಕೆ ಪ್ರಾರಂಭ ಮಾಡಿದರು. ಈ ರೀತಿ ಮನೆಯಲ್ಲಿಯೇ ವಸ್ತುಗಳನ್ನು ತಯಾರಿಸುವ ಪದ್ಧತಿಯಿಂದ ಹೆಣ್ಮಕ್ಕಳು, ಚಿಕ್ಕ ಮಕ್ಕಳು ಇರಬಹುದು, ಕೈಗಾರಿಕಾ ಉದ್ಯೋಗದಲ್ಲಿ ಭಾಗವಹಿಸಲು ಸಾಧ್ಯವಾಯಿತು ಅಂತ ಹೇಳಬಹುದು. ಅಲ್ಲದೆ ಈ ಪದ್ಧತಿಯಿಂದ ಗೃಹ ಕೈಗಾರಿಕೆಗಳು ಬೆಳೆಯಲು ಮತ್ತು ಕುಶಲ ಕಲೆಗಳು ಅಭಿವೃದ್ಧಿ ಹೊಂದಲು ಅನುಕೂಲ ಆಯಿತು ಅಂತ ಹೇಳ್ತಾರೆ. ಮತ್ತಷ್ಟು ಮಾತಾಡೋಣ. ಒಂದು ಗೀತೆಯ ನಂತರ ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗೀತ ಗುರುರಾಜ್ ಗೀತೆ ಹಾಡಿದ್ದಾರೆ. ಎಸ್ ನಾರಾಯಣ್ ಅವರ ಗೀತೆಗೆ ದೇವಾ ಅವರ ಸಂಗೀತವಿದೆ.
3: ನನ್ನ

0: ನನ್ನ
1: ಇದೇನ್ ಮಗ, ಬರೀ ತನ್ನ ನನ್ನ ಅಂತ ಎಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟು ಹಾಕೋತಾನೆ?
0: ಅಯ್ಯೋ, ನಂಗ್ ಪದ ಗಿದ ಯಾವ್ದು ಬರೋಕಿಲ್ಲ.
1: ಯಾಕೆ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡು ಅಡಿಕೆ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್

8:14 ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ. ಗೃಹ ಕೈಗಾರಿಕೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಗೃಹ ಕೈಗಾರಿಕೆಗಳಲ್ಲಿ ಸಾಮಾನ್ಯವಾಗಿ ಹೊರಗಿನ ಕೆಲಸಗಾರನ್ನು ನೇಮಿಸಿಕೊಳ್ಳೋದಿಲ್ಲ, ಕೇವಲ ಕುಟುಂಬದ ಸದಸ್ಯರೇ ಈ ಕೈಗಾರಿಕೆಗಳನ್ನು ನಡೆಸ್ತಾರೆ. ಈ ಕೈಗಾರಿಕೆಗಳನ್ನು ನಡೆಸೋಕೆ ಹೊಸ ಮಾದರಿಯ ಸಾಮಗ್ರಿಗಳ ಅವಶ್ಯಕತೆಯೂ ಇರುವುದಿಲ್ಲ. ಹಾಗೆ ಕೆಲವೊಂದು ಕೈ ಸಲಕರಣೆಗಳಿಂದನೇ ಇದನ್ನು ಮಾಡಲಾಗುತ್ತೆ. ಹೆಚ್ಚಿಗೆ ವಿದ್ಯುಚ್ಛಕ್ತಿಯ ಬಳಕೆಯೂ ಸಹ ಇರೋದಿಲ್ಲ, ಅಂದರೆ ಬಹಳಷ್ಟು ಬಂಡವಾಳವೂ ಸಹ ಬೇಕಾಗುವುದಿಲ್ಲ. ಸಾಮಾನ್ಯವಾಗಿ ಗೃಹ ಕೈಗಾರಿಕೆಗಳು ಹಳ್ಳಿಗಳಲ್ಲಿ ಕಂಡುಬರುವ ಗ್ರಾಮೀಣ ಗೃಹ ಉದ್ಯೋಗಗಳು ಅಂತ ಅನಿಸ್ಕೊಳ್ಳುತ್ತೆ. ಉದಾಹರಣೆಗೆ ಕೈಮಗದಿಂದ ನೇಯೋದು, ಹಗ್ಗ ಹೊಸೆಯೋದು, ಕಟ್ಟಿಗೆ ಕೆಲಸ, ಕೆತ್ತನೆ ಕೆಲಸ, ಬುಟ್ಟಿ ಮಾಡೋದು, ಚಾಪೆ ಹೆಣೆಯೋದು, ರೇಷ್ಮೆ ವ್ಯವಸಾಯ, ಜೇನು ಸಾಕಣೆ, ಕೋಳಿ ಸಾಕಣೆ, ಮಡಿಕೆ ಮಾಡೋದು, ಕಸೂತಿ ತೆಗೆಯೋದು, ದಂತದ ಮತ್ತು ಗಂಧದ ಕೆತ್ತನೆ ಕೆಲಸ, ಆಟದ ಸಾಮಾನುಗಳನ್ನು ತಯಾರಿಸೋದು, ಈ ಬೀಜದ ಎಣ್ಣೆಗಳಿಂದ ಬೀಜಗಳಿಂದ ಎಣ್ಣೆಯನ್ನು ತೆಗೆಯೋದು, ನೂಲಿಗೆ ಬಣ್ಣ ಕಟ್ಟೋದು, ಮಣ್ಣಿನ ಪ್ರತಿಮೆಗಳನ್ನು ಮಾಡೋದು, ತಾಮ್ರ ಕಂಚು ಹಿತ್ತಾಳೆ ಸಾಮಾನುಗಳ ತಯಾರಿಕೆ ಮುಂತಾದ ಗೃಹ ಕೈಗಾರಿಕೆಗಳು ಗ್ರಾಮೀಣ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅದನ್ನು ಈಗ ಈಗೀಗ ವಿಸ್ತರಿಸಿಕೊಂಡು ಪಟ್ಟಣಗಳಲ್ಲೂ ಸಹ ಅನೇಕ ಗೃಹ ಕೈಗಾರಿಕೆಗಳನ್ನು ಮಾಡ್ತಾ ಬಂದಿದ್ದಾರೆ. ಈಗ ಉದಾಹರಣೆಗೆ ಹೇಳೋದಾದರೆ ಈ ಊಟದ ಎಲೆ ದೊನ್ನೆ ತಯಾರು ಮಾಡೋದು, ಬಳಪದ ಕಲ್ಲಿನಿಂದ ಸಾಮಾನುಗಳನ್ನು ತಯಾರು ಮಾಡೋದು, ಹಲ್ಲಿನ ಪುಡಿ ಇರಬಹುದು, ಸುಗಂಧ ದ್ರವ್ಯಗಳ ತಯಾರಿಕೆ, ಮೇಣದ ಬತ್ತಿ ತಯಾರಿಕೆ, ಊದಿನ ಕಡ್ಡಿ, ಮಸಾಲೆ ಪುಡಿ ಮಾಡಬಹುದು, ಚಟ್ನಿ ಪುಡಿ, ಉಪ್ಪಿನಕಾಯಿ, ಹಪ್ಪಳ, ಖಾರದ ಪುಡಿ, ಹೀಗೆ ಅನೇಕ ವಸ್ತುಗಳನ್ನು ಈಗ ವಿಶೇಷವಾಗಿ ಹೆಣ್ಣು ಮಕ್ಕಳು ಪಟ್ಟಣಗಳಲ್ಲಿ ನಡೆಸುವಂತಹ ಗೃಹ ಕೈಗಾರಿಕೆಗಳನ್ನು ಮಾಡ್ತಾ ಬಂದಿದ್ದಾರೆ. ಅನೇಕ ವಸ್ತುಗಳನ್ನು ಈಗ ಗೃಹ ಕೈಗಾರಿಕೆಗಳಲ್ಲಿ ಮಾಡ್ತಾ ತಮ್ಮ ಭವಿಷ್ಯವನ್ನು ಅದರಲ್ಲೇ ಕಂಡುಕೊಂಡಿದ್ದಾರೆ ಅನೇಕ ಜನರು. ಸಿರಿಗಂಧದಲ್ಲಿ ಮುಂದಿನ ಗೀತೆ ಬೈರಾಗಿ ಚಿತ್ರದ್ದು. ಆಂಟನಿ ದಾಸನ್ ಮತ್ತು ಸಂಗಡಿಗರು ಗೀತೆ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆ. ಅನೂಪ್ ಶಿಳೀನವರ ಸಂಗೀತವಿದೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಎಂಟು ಗಂಟೆ 24 ನಿಮಿಷ 30 ಸೆಕೆಂಡ್ಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಗೃಹ ಕೈಗಾರಿಕೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಗೃಹ ಕೈಗಾರಿಕೆಗಳಲ್ಲಿ ಅರೆಕಾಲಿಕ ಗ್ರಾಮೀಣ ಗೃಹ ಕೈಗಾರಿಕೆಗಳು, ಪೂರ್ಣಕಾಲಿಕ ಗ್ರಾಮೀಣ ಗೃಹ ಕೈಗಾರಿಕೆ ಮತ್ತು ಪಟ್ಟಣದ ಗೃಹ ಕೈಗಾರಿಕೆ ಅಂತ 3 ವಿಧಗಳನ್ನು ಮಾಡ್ತಾರೆ. ಅದರಲ್ಲಿ ನಮ್ಮ ದೇಶದ ಗೃಹ ಕೈಗಾರಿಕಾ ಕರಕುಶಲ ವಸ್ತುಗಳು ತುಂಬ ಕಲಾತ್ಮಕವಾದದ್ದು ಮತ್ತು ನಾಜೂಕರಿಂದ ಮಾಡಿದಂತಹ, ಬಾಳಿಕೆ ದೃಷ್ಟಿಯಿಂದ ಜಗತ್ತಿನಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಂತಿದೆ. ಅದರಲ್ಲೂ ನಮ್ಮ ಕರ್ನಾಟಕದ ಕರಕುಶಲ ವಸ್ತುಗಳು ಜಗತ್ತಿನಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ನಮ್ಮ ಕರ್ನಾಟಕದ ಕರಕುಶಲ ಕೈಗಾರಿಕೆಗಳಲ್ಲಿ ಮುಖ್ಯವಾದದ್ದು ಗಂಧದ ಕಟ್ಟಿಗೆಯಲ್ಲಿ ಕೆತ್ತನೆ ಕೆಲಸ. ಶ್ರೀಗಂಧದ ಕಟ್ಟಿಗೆಯಿಂದ ಅತಿ ಸುಂದರವಾದ ನಾಜೂಕಾದ ವಸ್ತುಗಳನ್ನು ತಯಾರು ಮಾಡೋದು, ವಿಗ್ರಹಗಳನ್ನು ಮಾಡೋದು, ಇವೆಲ್ಲ ತುಂಬ ನಮ್ಮ ದೇಶೀಯ ಮತ್ತು ವಿದೇಶಿಯ ಮಾರುಕಟ್ಟೆಯಲ್ಲಿ ತುಂಬ ಹೆಸರನ್ನು ಮಾಡಿದೆ. ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಯ ಸಿರ್ಸಿ, ಹೊನ್ನಾವರ, ಕುಮಟಾ ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ಮತ್ತು ಸೊರಬಗಳಲ್ಲಿ ಈ ಗಂಧದ ಕಟ್ಟಿಗೆಯಿಂದ ಅತಿ ಸುಂದರವಾದ ನಾಜೂಕಾದ ವಸ್ತುಗಳನ್ನು ತಯಾರು ಮಾಡ್ತಾರೆ. ಮತ್ತೊಂದು ಕರ್ನಾಟಕದ ವಿಶಿಷ್ಟವಾದ ಗೃಹ ಕೈಗಾರಿಕೆ ಅಂತಂದರೆ ಬಿದಿರಿ ಕೆತ್ತನೆ ಕೆಲಸ. ಇದರಲ್ಲಿ ತಯಾರಾದ ಗೊಂಬೆಗಳು ತಮ್ಮದೇ ಆದ ಒಂದು ವೈಶಿಷ್ಟ್ಯವನ್ನು, ಸೌಂದರ್ಯವನ್ನು ಹೊಂದಿದೆ ಅಂತ ಹೇಳ್ಬೋದು. ಬಣ್ಣ ಬಣ್ಣದ ಮನಮೋಹಕವಾದ ವಿಭಿನ್ನ ವೇಷಭೂಷಣಗಳನ್ನು ಧರಿಸಿದ ಗೊಂಬೆಗಳು ಬೆಂಗಳೂರು, ಮೈಸೂರು, ಚನ್ನಪಟ್ಟಣ, ಗೋಕಾಕ, ದೇಶನೂರು ಮತ್ತು ಕಿನಾಳದಲ್ಲಿ ತಯಾರು ಮಾಡಲಾಗುತ್ತೆ. ಇಂತಹ ವಸ್ತುಗಳು ದೇಶ ವಿದೇಶಗಳಲ್ಲೂ ಸಹ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಶ್ರೀರಸ್ತು ಶುಭಮಸ್ತು. ಚಿತ್ರದು ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ನಾಗಚಂದ್ರಿಕಾ ಹಾಡಿದ್ದಾರೆ. ಕೆ ಕಲ್ಯಾಣ್ ಅವರು ಗೀತೆ ಬರೆದು ಸಂಗೀತ ನೀಡಿದ್ದಾರೆ.

ಸಂಗಮ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ತಿಕ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಗೀತೆಗೆ ದೇವಿಶ್ರೀ ಪ್ರಸಾದ್ ಅವರ ಸಂಗೀತವಿತ್ತು. ಕರ್ನಾಟಕದ ಗೃಹ ಕೈಗಾರಿಕೆಗಳಲ್ಲಿ ತುಂಬಾನೇ ಫೇಮಸ್ ಆಗಿದ್ದು ಅಂತಂದರೆ ರೇಷ್ಮೆಯ ಕೈಗಾರಿಕೆ ಅಂತ ಹೇಳ್ಬೋದು. ಕರ್ನಾಟಕದ ಉಣ್ಣೆಯ ಕೈಗಾರಿಕೆ ಅತ್ಯಂತ ಜನಪ್ರಿಯವಾದದ್ದು. ಅದರಲ್ಲೂ ಕರ್ನಾಟಕದ ಕಂಬಳಿಗಳು ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಕಂಬಳಿ ಸುಮಾರು ಮೇಯ್ನ್ ಆಗಿ ಕೋಲಾರ, ಬಿಜಾಪುರ, ಚಿತ್ರದುರ್ಗ, ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಯ ಮೆಡ್ಲೇರಿ ಅನ್ನಲ್ಲಿ ತಯಾರಾಗುತ್ತೆ. ಕರ್ನಾಟಕದ ಕೈಮಗ್ಗದ ಬಟ್ಟೆಗಳು ಯಾಕಪ್ಪ ಫೇಮಸ್ ಅಂತಂದರೆ ಅದು ತಮ್ಮದೇ ಆದ ಬಣ್ಣ ಮತ್ತು ವಿನ್ಯಾಸ ಮತ್ತು ವೈಶಿಷ್ಟ್ಯವನ್ನು ಹೊಂದಿದೆ ಅಂತ ಹೇಳ್ಬೋದು. ಕೈಮಗ್ಗದಿಂದ ಬಟ್ಟೆಗಳು ಮತ್ತು ಸೀರೆಗಳನ್ನು ಬೆಂಗಳೂರು, ದೊಡ್ಡಬಳ್ಳಾಪುರ, ಹುಬ್ಬಳ್ಳಿ, ಗದಗ, ಇಳಕಲ್, ಗುಳೇದಗುಡ್ಡ ಹೀಗೆ ಅನೇಕ ಕೇಂದ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೇಯಲ್ಪಡುತ್ತೆ. ಹಾಗೆಯೇ ಸಾಗರ ಮತ್ತು ಸೊರಬ ಇಲ್ಲ ಬೆಂಡಿನಿಂದ ಹೂಗಳನ್ನು, ಹಾರಗಳನ್ನು, ಮಾಲೆಗಳನ್ನು ಮಾಡುವಂತಹ ಕೈಗಾರಿಕೆಗಳಿದೆ, ಗುಡಿ ಕೈಗಾರಿಕೆಗಳು ಅಂತ ಹೇಳ್ತೀವಿ, ಅದು ತುಂಬಾ ಇದೆ ಅಂತ ಹೇಳ್ಬೋದು. ಮತ್ತು ಅಗರಬತ್ತಿಗಳು ಮೊದಲಿನಿಂದಲೂ ಪ್ರಸಿದ್ಧಿಯಾಗಿದೆ ನಮ್ಮ ಕರ್ನಾಟಕದ ಅಗರಬತ್ತಿಗಳು. ಅಗರಬತ್ತಿ ಕೈಗಾರಿಕೆ ಹೆಚ್ಚಾಗಿ ಬೆಂಗಳೂರು, ಮೈಸೂರು, ಕೋಲಾರ, ಹುಬ್ಬಳ್ಳಿ, ಬೆಳಗಾವಿ ಮುಂತಾದ ಪಟ್ಟಣಗಳಲ್ಲಿ, ಅದೇ ರೀತಿ ಆ ಜಿಲ್ಲಾ ಕೇಂದ್ರಗಳ ಹಳ್ಳಿಗಳಲ್ಲಿ ಸಹ ಮಾಡ್ತಾರೆ. ಕರ್ನಾಟಕದಲ್ಲಿ ತಯಾರಾಗುವಂತಹ ಅಗರಬತ್ತಿಗಳಿಗೆ ವಿದೇಶದ ಮಾರುಕಟ್ಟೆಗಳಲ್ಲೂ ಸಹ ಅತ್ಯಂತ ಹೆಚ್ಚಿನ ಬೇಡಿಕೆ ಇದೆ ಅಂತ ಹೇಳ್ಬೋದು. ಹಾಗೆ ಅನೇಕ ಲೋಹಗಳಿಂದ ತಯಾರಿಸಿದ ಮೂರ್ತಿಗಳನ್ನು ಮತ್ತು ಚಿನ್ನದ ಆಭರಣ ತಯಾರಿಕೆಯಲ್ಲೂ ಸಹ ನಮ್ಮ ಕನ್ನಡ ನಾಡು ತುಂಬಾ ಫೇಮಸ್ ಆಗಿದೆ ಅಂತ ಹೇಳ್ಬೋದು. ಇಂತಹ ಕೈಗಾರಿಕೆಗಳು ಇನ್ನಷ್ಟು ಬೆಳಿಬೇಕು, ಇನ್ನಷ್ಟು ಜನ ಅದನ್ನು ಕಲಿತುಕೊಂಡು ಮುಂದುವರೆಸಿದರೆ ನಿಜವಾಗಲೂ ಅದೊಂದು ಉದ್ಯಮವಾಗಿ ಬೆಳೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು.

ಸಖತ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಿದ್ ಶ್ರೀರಾಮ್ ಅವರ ಧ್ವನಿಯಲ್ಲಿ ಅರ್ಜುನ್ ಲೂಯಿಸ್ ಅವರ ಗೀತೆಗೆ ಜೋಡೋ ಸ್ಯಾಂಡಿ ಅವರ ಸಂಗೀತವಿತ್ತು. ಇಂದಿನ ಕಾರ್ಯಕ್ರಮದ ಕಡೆಯ ಗೀತೆ ಒಂದು ವಿಶಿಷ್ಟವಾದ ಗೀತೆ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಇದು ಆಕಾಶವಾಣಿ ಬೆಂಗಳೂರು. ತರಂಗಾಂತರ 490.1 meters ಅಂದರೆ 612 kilohertz. ಸಮಯ 10:00. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ, KR ಚೈತ್ರ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಂ ಗುರುರಾಜ್. KR ಚೈತ್ರ ಅವರ ಹಾಡುಗಾರಿಕೆಯಲ್ಲಿ ಮೊದಲಿಗೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ, ಜುಂಜೋಟಿ ರಾಗ ಮಿಶ್ರ ಛಾಪುತಾಳ.

ಇದುವರೆಗೆ ಕೆಆರ್ ಚೈತ್ರ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಂ ಗುರುರಾಜ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು. ಈಗ ಗೀತಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಸವಾರಿ 2 ಚಿತ್ರದ ಗೀತೆಯನ್ನು ಕೇಳಿದರೆ ಸಂತೋಷ್ ವೆಂಕಿ ಮತ್ತು ಸುಪ್ರಿಯಾ ಲೋಹಿತ್ ಅವರ ಧ್ವನಿಗಳಲ್ಲಿ. ಜಯಂತ್ ಕಾಯ್ಕಿಡಿಯವರ ಗೀತೆಗೆ ಮಣಿಕಾಂತ್ ಕದ್ರಿಯವರ ಸಂಗೀತವಿತ್ತು. ಮುಂದಿನ ಗೀತೆ ಸಾಜನ್ ಚಿತ್ರದ್ದು. ಕುಮಾರ್ ಸಾನು ಮತ್ತು ಅಲ್ಕಾ ಯಾಗ್ನಿಕ್ ಗೀತೆ ಹಾಡಿದ್ದಾರೆ. ಸಮೀರ್ ಅವರ ಗೀತೆಗೆ ನದೀಮ್ ಶ್ರವಣ್ ಅವರ ಸಂಗೀತವಿದೆ.

ಮುಂದಿನ ಗೀತೆ ರಾಜಾ ಕೆಂಪು ರೋಜಾ ಚಿತ್ರದ್ದು. ಎಸ್ ಜಾನಕಿ ಗೀತೆ ಹಾಡಿದ್ದಾರೆ. ಎಂ ಎನ್ ವ್ಯಾಸರಾವ್ ಅವರ ಗೀತೆಗೆ ಉಪೇಂದ್ರ ಕುಮಾರ್ ಸಂಗೀತ ನೀಡಿದ್ದಾರೆ.

ಮುಗಿಯದ ಕಥೆ ಚಿತ್ರದ ಗೀತೆಯೊಂದಿಗೆ ಇಂದಿನ ಗೀತ ಚಂದ್ರಿಕೆ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಹಾಡಿದ್ದಾರೆ ನರಹರಿ ದೀಕ್ಷಿತ್. 7:45 ಚಿತ್ರಗೀತೆಗಳು. 8:30 ಚಿತ್ರಗೀತೆಗಳನ್ನು ಮತ್ತೆ ಕೇಳಿವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನೇರೆಪ್ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಇನ್ನು 12:05 ವನಿತಾ ವಿಹಾರ. ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನೀಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ. ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಮತ್ತು ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಎಸ್ಎಂ ಸುಧಾಕರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಕ್ಕಿಯ ಬಳಗ. ಎಲ್ಲರಿಗಿಂತ ಮಿಗಿಲು ನಮ್ಮ ಗುರುಗಳು. ಗುರುಪೂರ್ಣಿಮೆಯ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ. ಪ್ರಸ್ತುತಿ ಶ್ರೀಲಕ್ಷ್ಮಿ ಪಬ್ಲಿಕ್ ಶಾಲೆಯ ಮಕ್ಕಳು. ನಿರ್ಮಾಣ ಆಶಾ. 3:00 ಗುಲ್ಮೊಹರ್. ಹೊಸ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ. 6:30 ವಿಜ್ಞಾನದ ಮುನ್ನಡೆ ವಿಜಯ ನಿಶಾಂತ ಅವರಿಂದ. 6:51 ಕೃಷಿರಂಗ. ಚಿಗುರು ಸಸ್ಯ ಉತ್ಪಾದನೆ ಕುರಿತು ಡಾಕ್ಟರ್ ಸೌಮ್ಯ ಕೆಜೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚುಗೌಡ. ನಂತರ ಜನಪದ ಸಂಗೀತ. ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಿಯ ಮತ್ತು ಸಂಘದಿಂದ ತಮಟೆ ನಗಾರಿ ವಾದನ. 7:45 ಸಮಾಚಾರ ದರ್ಶನ. 8:00 ಸಿರಿಗಂಧ. 9:15 ಭಾವಗೀತೆಗಳು ಬಿಜಿ ವಿನುತಾ ಅವರಿಂದ. 9:30 ಯುವವಾಣಿ. 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ. ಮೈಸೂರು ಕೇಂದ್ರದ ಕೊಡುಗೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ

0: Japan 2026. And in hockey, India announced 20-member squad for the FIH Women's Hockey World Cup 2026 today. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಮ್ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಗಿಯಿತು. 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿಯ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10:25. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ನಮ್ಮೆಲ್ಲ ಶ್ರೋತೃಗಳಿಗೂ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.